ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಸಂತೃಪ್ತಿ ಎನ್ನುವುದು ಎಲ್ಲಕ್ಕಿಂತ ಶ್ರೇಷ್ಠವಾದ ಸಂಪತ್ತು ಹಾಗೂ ನೆಮ್ಮದಿಯ ಸಂಕೇತ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 24 ಸೆಪ್ಟೆಂಬರ್ 2026, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ, 6:50 to 7:00 ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 to 7:30 ಸಂಸ್ಕೃತಂ ವದಾಮಹ. 7:30 to 8:00 ಭಕ್ತಿಮಯ ಸಕ್ಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ. 9:00 to 9:30 ವಿಶೇಷ ಕಾರ್ಯಕ್ರಮಗಳು. 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 to 1:00 ಪ್ರಸಾರವಾಗಲಿದೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ. 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 to 5:00 ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ. 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 to 8:15 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೊಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಣಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ನರಜನ್ಮವ ತೊರೆದು ಹರಜನ್ಮವ ಪಾಡಿದ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೀನೆ ದಯಾನಿಧಿ ನೀನೆ ಕೃಪಾಳು ಅನ್ಯರ ನಾನರಿಯೇ ಶಿರಣಿನಾಥ ಸಾಯಿನಾಥ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಶ್ರೀಪಾದಕ್ಕೆ ಶರಣೆಂಬೆ, ನನ್ನದೆಯ ಗುಡಿಯಲ್ಲಿ ವಾಸ ಮಾಡೋ ತಂದೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಗುರುವ ನಂಬಿರಿ, ಸದ್ಗುರುವ ನಂಬಿರಿ, ಚಿಂತೆ ಕಳೆಯಿರಿ. ನಮ್ಮ

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವಣಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ ಸಾಯಿ ಭಿಕ್ಷೆಗೆ ಬಂದ ನೋಡುಬಾಮ ಭಿಕ್ಷೆ ನೀಡು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಸದಾ ಸತ್ ಸ್ವರೂಪಂ ಚಿದಾನಂದ ಕಂದಂ ಜಗತ್ ಸಂಭವ ಸ್ಥಾನ ಸಂಹಾರ ಹೇತುಂ.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು

0: ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
0: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಆತ್ಮೀಯ ಕೇಳುಗರಿಗೆ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ವ್ಯಕ್ತಿತ್ವ. ವಾತಾವರಣ ಮಂಕಾದರೇನು, ಮನಸ್ಸು ಮಂಕಾಗದಿರಲಿ, ಕೆಟ್ಟ ಕನಸು ಬಿದ್ದರೇನು, ಆಲೋಚನೆ ಶುಚಿಯಾಗಿರಲಿ, ವಾದ ವಿವಾದ ಏನೇ ಇರಲಿ, ನುಡಿ ನೇರವಾಗಿರಲಿ, ಸಾವಿರ ದುಮಾನಗಳೇ ಎದುರಾಗಲಿ, ಒಳ್ಳೆಯ ವ್ಯಕ್ತಿತ್ವ ನಮ್ಮ ನಿಮ್ಮೆಲ್ಲರದಾಗಲಿ. ಬದುಕಿನಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಹೆಚ್ಚು ಮಹತ್ವ. ಏಕೆಂದರೆ ಮನುಷ್ಯನಲ್ಲಿರುವ ಒಳ್ಳೆಯದು ಕೆಟ್ಟದ್ದನ್ನು ಸೂಚಿಸುವುದೇ ವ್ಯಕ್ತಿತ್ವ. ಮನುಷ್ಯನ ಬೆಳವಣಿಗೆಗೆ ಮೂಲಾಧಾರವೇ ವ್ಯಕ್ತಿತ್ವ. ಕೆಲವರು ಅಂದುಕೊಳ್ಳುತ್ತಾರೆ, ಬೇರೆಯವರು ನಮಗೆ ಬಹಳಷ್ಟು ಪ್ರೀತಿ ಗೌರವಗಳಿಂದ ಕಾಣುತ್ತಿದ್ದಾರೆ ಎಂದು. ಆದರೆ ಅದು ಆ ಮನುಷ್ಯನಿಗೆ ಕೊಡುವ ಗೌರವ ಅಲ್ಲ, ಒಳ್ಳೆಯ ವ್ಯಕ್ತಿತ್ವಕ್ಕೆ, ಅವರಲ್ಲಿರುವ ಒಳ್ಳೆಯ ಗುಣಕ್ಕೆ ಕೊಡುವ ಗೌರವ ಹಾಗೂ ಘನತೆ. ಇನ್ನು ವ್ಯಕ್ತಿತ್ವ ಚಿನ್ನ ಮತ್ತು ಬೆಳ್ಳಿಗಿಂತಲೂ ಅಮೂಲ್ಯವಾದುದು. ವ್ಯಕ್ತಿತ್ವವನ್ನು ಕಳೆದುಕೊಂಡು ನಾವು ಪ್ರಪಂಚವನ್ನು ಗೆಲ್ಲಬೇಕಿಲ್ಲ. ಸ್ನೇಹಿತರೆ, ಸೌಂದರ್ಯಕ್ಕೆ ಎಂದು ಮರುಳಾಗದೆ ವ್ಯಕ್ತಿತ್ವಕ್ಕೆ ಆದ್ಯತೆ ನೀಡಬೇಕು. ಬಾಳಬೇಕಿರುವುದು ವ್ಯಕ್ತಿತ್ವದ ಜೊತೆ ಎಂಬ ವಾಸ್ತವಿಕ ಸತ್ಯದ ಅರಿವಿರಬೇಕು. ಅನ್ನ ಇದ್ದರೆ ಉಪವಾಸವಿಲ್ಲ, ಶಿಕ್ಷಣವಿದ್ದರೆ ವನವಾಸವಿಲ್ಲ. ಹಾಗೆ ಜ್ಞಾನದಿಂದ ಅಧಿಕಾರ ಸಿಗಬಹುದು, ಆದರೆ ಗೌರವ ಸಿಗಬೇಕೆಂದರೆ ವ್ಯಕ್ತಿತ್ವ ಇರಲೇಬೇಕು. ನಮ್ಮ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ ತಿಳುವಳಿಕೆ, ಧೋರಣೆ, ಬುದ್ಧಿ ಚಾತುರ್ಯ, ಭಾವನೆಗಳನ್ನು ಪ್ರಕಟಿಸುವ ರೀತಿ ಸ್ವಾರ್ಥ ಪರಹಿತಕ್ಕೆ ಎಷ್ಟು ಆದ್ಯತೆ, ನೈತಿಕ ಮೌಲ್ಯಗಳು, ಪ್ರತಿಕ್ರಿಯೆಗಳು, ಜೀವನದ ಗುರಿ, ಉದ್ದೇಶಗಳೆಲ್ಲ ಸೇರಿ ವ್ಯಕ್ತಿತ್ವ ಎನಿಸಿಕೊಳ್ಳುತ್ತವೆ. ವ್ಯಕ್ತಿತ್ವವು ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಗುಣಲಕ್ಷಣಗಳ ರೂಪವಾಗಿದೆ. ಸ್ನೇಹಿತರೆ, ಡಾಕ್ಟರ್ GS ಶಿವರುದ್ರಪ್ಪನವರು ಬರೆದ ಒಂದು ಕವನ ನೆನಪಿಗೆ ಬರುತ್ತಿದೆ, ಬನ್ನಿ ಕೇಳೋಣ.

0: ಹಾಗೆ ವ್ಯಕ್ತಿತ್ವವನ್ನು ಎಲ್ಲಿಯೂ ಹುಡುಕದೆ ಅದು ನಮ್ಮಲ್ಲಿಯೇ ಇದೆ, ನಮ್ಮಲ್ಲಿಯೇ ಅಡಗಿದೆ ಎಂಬ ಸತ್ಯದ ಅರಿವು ನಮಗಾಗಬೇಕು. ಸ್ನೇಹಿತರೆ, ಕಲ್ಲನ್ನು ಕೆತ್ತಿದಷ್ಟು ಸಣ್ಣದಾಗುತ್ತಾ ಒಳ್ಳೆಯ ರೂಪ ಪಡೆಯುತ್ತದೆ. ಹಾಗೆ ನಮ್ಮಲ್ಲಿರುವ ಅಹಂಕಾರವನ್ನು ಕೆತ್ತಿದಷ್ಟು ನಮ್ಮ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ. ನಮಗೆ ಸಿಗುವ ಗೌರವ ಸನ್ಮಾನಗಳಾಗಲಿ, ನಾವು ನಮಗೆ ಅಂತ ಅಥವಾ ನನ್ನದೇ ಅಥವಾ ನಾನೇ ಅಂತ ಸರ್ವತಃ ಭಾವಿಸಬಾರದು. ಇದೆಲ್ಲ ನಮ್ಮಲ್ಲಿರುವ ಒಳ್ಳೆಯ ಗುಣಗಳು ವ್ಯಕ್ತಿತ್ವಕ್ಕೆ ಅಂತ ತಿಳಿಯಬೇಕು. ಯಾವುದೇ ಹುದ್ದೆ, ಅಧಿಕಾರ, ಶ್ರೀಮಂತಿಕೆ, ಪದವಿಗಳು ಯಾವುದೂ ಶಾಶ್ವತವಲ್ಲ. ಆದರೆ ನಮ್ಮಲ್ಲಿರುವ ಸೃಜನಶೀಲ ವ್ಯಕ್ತಿತ್ವ, ಸ್ವರೂಪ ಗುಣಗಳು, ಪ್ರಾಮಾಣಿಕತೆ, ಸತ್ಯ, ನಿಷ್ಠೆ ಇವೆಲ್ಲವುಗಳು ಸದಾ ಮುತ್ತು ವಜ್ರದಂತೆ ನಮ್ಮಲ್ಲಿ ಸದಾ ಹೊಳೆಯುತ್ತಿರುತ್ತವೆ. ಸದಾ ನಮ್ಮ ವ್ಯಕ್ತಿತ್ವವು ವಜ್ರದಂತೆ ಹೊಳೆಯುತ್ತಿರಬೇಕು. ಅದಕ್ಕೆ ಬೆಲೆ ಕಟ್ಟಲಾಗದು. ವ್ಯಕ್ತಿ ಹಾಗೂ ವ್ಯಕ್ತಿತ್ವಕ್ಕೆ ಅಜಗಜಾಂತರ ವ್ಯತ್ಯಾಸವಿದೆ. ಸ್ನೇಹಿತರೆ, ವ್ಯಕ್ತಿತ್ವ ಸಲೀಲವಾಗಿ ಹರಿಯುವ, ಎಲ್ಲರೊಂದಿಗೆ ಬೆರೆಯುವ ನೀರಿನಂತಿರಬೇಕು. ಮಲಿನತೆಯನ್ನು ತೊಳೆಯುವ, ಶುಭ್ರತೆಯನ್ನು ಸೆಳೆಯುವ ನೀರಿನಂತಿರಬೇಕು. ನಮ್ಮಲ್ಲಿ ಒಳ್ಳೆಯ ವ್ಯಕ್ತಿತ್ವ ರೂಪುಗೊಳ್ಳಬೇಕೆಂದರೆ ನಾವು ಸದಾ ಹರಿಸ್ಮರಣೆ, ಧ್ಯಾನ, ಯೋಗ, ಜಪತಪಗಳನ್ನು ಮಾಡುವುದರ ಮೂಲಕ ಹರಿನಾಮ ಸ್ಮರಣೆ ಮಾಡಿ ಹರಿಯನ್ನು ಒಲಿಸಿಕೊಳ್ಳಬೇಕು. ನಮ್ಮ ಜೀವನದ ಕೆಲವು ಪರಿಸ್ಥಿತಿ ಸಂದರ್ಭಗಳು ನಮ್ಮ ವ್ಯಕ್ತಿತ್ವವನ್ನೇ ಜನರಿಗೆ ಪರಿಚಯಗೊಳಿಸುತ್ತವೆ, ಅಲ್ಲದೆ ಅನಾವರಣಗೊಳಿಸುತ್ತವೆ. ಯಾವುದೇ ಸಂದರ್ಭದಲ್ಲೂ, ಎಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಮನಸ್ಸು ಪರಿಶುದ್ಧವಾಗಿರಬೇಕು, ಆತ್ಮವಿಶ್ವಾಸ ಚೆನ್ನಾಗಿರಬೇಕು, ಆಡುವ ಮಾತಿನಲ್ಲಿ ಹಿಡಿತ ಇರಬೇಕು, ಒಳ್ಳೆಯವರ ಸಹವಾಸ ಮಾಡಬೇಕು, ನಂಬಿಕೆ ಎನ್ನುವುದನ್ನು ಉಳಿಸಿಕೊಳ್ಳಬೇಕು, ತಾಳ್ಮೆಯಿಂದ ವರ್ತಿಸಬೇಕು, ಬೇರೆಯವರ ಬಗ್ಗೆ ತಾತ್ಸಾರ ಭಾವ ತೋರಬಾರದು, ಎಲ್ಲರನ್ನೂ ಅರ್ಥೈಸಿಕೊಳ್ಳುವ ಮನೋಭಾವನೆ ಇರಬೇಕು. ಇದೆಲ್ಲವೂ ನಮ್ಮ ಸುಂದರ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಸ್ನೇಹಿತರೆ, ವ್ಯಕ್ತಿತ್ವ ಹೇಗಿರಬೇಕು ಎಂದರೆ, ಚಿಪ್ಪನ್ನು ಒಡೆದಾಗ ಸಿಗುವ ಶುಭ್ರವಾದ ಮುತ್ತಿನಂತಿರಬೇಕು. ವ್ಯಕ್ತಿತ್ವಕ್ಕೆ ಸ್ಥಿರತೆ, ಮಾನಸಿಕ ಮತ್ತು ದೈಹಿಕ ಹಾವಭಾವಗಳು, ನಡವಳಿಕೆಗಳು ಎಲ್ಲವನ್ನು ಆಧರಿಸಿರುತ್ತದೆ. ಶರೀರದ ಹೊರರೂಪ, ಉಡುಗೆ ತೊಡುಗೆ, ಜ್ಞಾನ, ತಿಳುವಳಿಕೆ, ಧೋರಣೆ ಇವೆಲ್ಲವೂ ಕೂಡ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಒಳ್ಳೆಯ ವ್ಯಕ್ತಿತ್ವ ಮುಖ್ಯ ಗುಣಗಳು ಏನೆಂದರೆ, ಸಂವಹನ, ಬೇರೆಯವರು ಹೇಳುವುದನ್ನು ಚೆನ್ನಾಗಿ ಕೇಳಿಸಿಕೊಳ್ಳಬೇಕು, ಪ್ರಾಮಾಣಿಕವಾಗಿ ಮಾತನಾಡುವುದು, ಎಲ್ಲದಕ್ಕೂ ಉತ್ಸಾಹ ತೋರಿಸುವುದು, ವಿಶ್ವಾಸ, ಇವು ಶ್ರೇಷ್ಠ ವ್ಯಕ್ತಿತ್ವದ ಲಕ್ಷಣಗಳು. ಹಾಗೆ ನಮ್ಮೆಲ್ಲರ ವ್ಯಕ್ತಿತ್ವ ಶುಭ್ರವಾದ ಆಕಾಶದಂತೆ, ಶುದ್ಧವಾಗಿ ಬೀಸುವ ಗಾಳಿಯಂತೆ ಮತ್ತು ಹರಿಯುವ ನೀರಿನಂತೆ ಸ್ವಚ್ಛಂದವಾಗಿರಲಿ ಎನ್ನುವುದೇ ನನ್ನ ಬಯಕೆ. ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತ ರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇಂದು ನಾವು 4ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಸೊ 4ನೇ ಅಧ್ಯಾಯದ 1ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೀಗೆ ಹೇಳುತ್ತಾರೆ. ಶ್ರೀ

ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನು ಇಕ್ಷ್ವಾಕುವಿಗೆ ಹೇಳಿದನು. ಸೊ ಇಲ್ಲಿ ಸೂರ್ಯದೇವನ ಹೆಸರು ವಿವಸ್ವಾನ್ ಅನ್ನೋದನ್ನ ನಾವಿಲ್ಲಿ ನೋಡಲಿದ್ದೇವೆ. ಸೊ ಇದನ್ನ ಈ ವಿಜ್ಞಾನ ಇದು ನಾಶವಿಲ್ಲದ ಜ್ಞಾನ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಈ ಐಹಿಕ ಪ್ರಪಂಚದಲ್ಲಿ ನಾವು ಪಡೆಯುವ ಯಾವುದೇ ಜ್ಞಾನ ಇರಲಿ, ಆ ಜ್ಞಾನ ಬದಲಾಗುತ್ತಾ ಹೋಗುತ್ತೆ ಅಲ್ವಾ. ಸೊ ಈಗ ವಿಜ್ಞಾನಿಗಳು ಕಂಡುಹಿಡಿದಿರುವಂಥ ಸಂಶೋಧನೆಗಳು ಬದಲಾಗುತ್ತಾ ಹೋಗುತ್ತೆ. ಸೊ 10 ವರ್ಷದ ಹಿಂದೆ ಕಂಡುಹಿಡಿದಿರುವಂಥ ಸಂಶೋಧನೆಯನ್ನು ಈಗ ಕಂಡುಹಿಡಿಯುವಂಥ ಸಂಶೋಧನೆ ಅದನ್ನು ಅಲ್ಲ, ಅದು ಅದರ ನಂತರ ಇನ್ನೊಂದಷ್ಟು ಅಂದರೆ ಹೊಸ ವಿಷಯಗಳನ್ನು ಅದಕ್ಕೆ ಆ್ಯಡ್ ಮಾಡಲಾಗುತ್ತೆ ಅಥವಾ ಅದನ್ನು ತಿರಸ್ಕರಿಸಲಾಗುತ್ತದೆ. ಹೀಗೆ ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿಯಲಾಗ್ತಾ ಇರುತ್ತೆ. ವಿಷಯಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ, ಅವರ ತಿಳುವಳಿಕೆ ಕೂಡ ಬದಲಾಗ್ತಾ ಹೋಗ್ತಾ ಇರುತ್ತೆ, ಅವರ ವಿವರಣೆ ಕೂಡ. ಆದರೆ ಭಗವದ್ಗೀತೆಯ ಜ್ಞಾನ ಯಾವತ್ತೂ ಬದಲಾಗುವುದಿಲ್ಲ. ಈ ಇಂದಿಗೂ ಎಂದೆಂದಿಗೂ ಇದು ಲಕ್ಷಾಂತರ ವರ್ಷಗಳ ಮುಂದಕ್ಕೆ ಕೂಡ ಇದು ಬದಲಾಗುವುದಿಲ್ಲ. ಲಕ್ಷಾಂತರ ವರ್ಷಗಳ ನಂತರ ಕೂಡ ಇದು ಹೀಗೆ ಇರುತ್ತೆ, ಲಕ್ಷಾಂತರ ವರ್ಷಗಳ ಹಿಂದೆ ಕೂಡ ಇದು ಹೀಗೆಯೇ ಇತ್ತು ಈ ಜ್ಞಾನ. ಸೊ ನಾಶವಿಲ್ಲದ ಈ ಯೋಗ ವಿಜ್ಞಾನ, ಇದು ಯಾವತ್ತೂ ಬದಲಾಗದೇ ಇರುವಂತಹ ಈ ಜ್ಞಾನವನ್ನು ನಾನು ಸೂರ್ಯದೇವನಿಗೆ ಬೋಧಿಸಿದೆ ಆದಿಯಲ್ಲಿ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಹೇಗೆ ಪಡೆಯಬೇಕು ಈ ಜ್ಞಾನವನ್ನು

0: ತಪ ಈ ಉತ್ತಮೋತ್ತಮ ವಿಜ್ಞಾನವು ಗುರು ಪರಂಪರೆಯಲ್ಲಿ ಬಂದಿತು. ರಾಜರ್ಷಿಗಳು ಅದನ್ನು ಹಾಗೆಯೇ ಗ್ರಹಿಸಿದರು. ಆದರೆ ಕಾಲಕ್ರಮದಲ್ಲಿ ಈ ಪರಂಪರೆಯು ಛೇದವಾಯಿತು. ಆದುದರಿಂದ ಈ ವಿಜ್ಞಾನವು ನಷ್ಟವಾದಂತೆ ಕಾಣುತ್ತದೆ. ಸೊ ಇದು ಏವಂ ಪರಂಪರಾ ಪ್ರಾಪ್ತಂ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಜ್ಞಾನ ಇದು ಗುರು ಪರಂಪರೆಯಿಂದ ಬಂತು, ಹಾಗೆಯೇ ಇದನ್ನ ಪಡೆಯಬೇಕು. ರಾಜರ್ಷಿಗಳು ಇದನ್ನ ಹಾಗೆಯೇ ಗ್ರಹಿಸಿದ್ರು ಅಂತೇಳಿ. ಈಗ ಈ ಐಹಿಕ ಪ್ರಪಂಚದಲ್ಲಿ ನಾವು ಪಡೀತಾ ಇರುವಂತಹ ಯಾವುದೇ ಜ್ಞಾನ, ಆ ಜ್ಞಾನಕ್ಕೆ ಟೀಚರ್, ಆ ಜ್ಞಾನವನ್ನು ಕೊಡುವಂತಹ ಶಿಕ್ಷಕಿ ನಮಗೆ ಬೇಕೇ ಬೇಕು ಅಲ್ವಾ? ಸೊ ನಾವಾಗಿ ಎಲ್ಲವನ್ನ ಓದಿ, ಈಗ ಯಾರಾದರೂ ತಮ್ಮಿಂದಾನೇ ಎ ಬಿ ಸಿ ಡಿ ಬರೆಯೋದನ್ನ ಕಲಿಯೋದು ಅಥವಾ ಆ ಇ ಬರೆಯೋದನ್ನ ಕಲಿತಾರಾ, ಯಾರಾದರೂ ಅವರಿಗೆ ಟೀಚರ್ ಬೇಕಾಗಿರುತ್ತೆ ಅಲ್ವಾ? ಈಗ ಉದಾಹರಣೆಗೆ ನಾನು ಈಗ ಬುಕ್ ಶಾಪಿಗೆ ಹೋಗಿ ಒಂದಷ್ಟು ಬುಕ್ಸನ್ನು ಖರೀದಿಸಿ, ಅಂದರೆ ಒಂದಷ್ಟು ಎಂ ಬಿ ಬಿ ಎಸ್ ಇದು ಬುಕ್ಸನ್ನೆಲ್ಲ ನಾನು ಖರೀದಿಸಿ ಮನೆಯಲ್ಲಿ ಕೂತ್ಕೊಂಡು ನಾನು ಎಲ್ಲ ಬುಕ್ಸನ್ನು ನಾನೇ ಓದ್ತೀನಿ, ಎಲ್ಲ ಓದಿ ಅದಾದಮೇಲೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಎಲ್ಲದ್ರದ್ದು ಎಲ್ಲ ಬುಕ್ಸನ್ನು ನಾನೇ ಮನೆಯಲ್ಲಿ ಕೂತ್ಕೊಂಡು ಓದಿ ಕೊನೆಗೆ ನಾನು ಹೇಳಿದರೆ ಎಸ್, ನಾನು ಈಗ ಎಂ ಬಿ ಬಿ ಎಸ್ ಸಂಪೂರ್ಣ ಓದಿಬಿಟ್ಟೆ, ನಾನೀಗ ಡಾಕ್ಟರ್ ಅಂತ ನಾನು ಬೋರ್ಡ್ ಹಾಕ್ಕೊಂಡ್ರೆ ನನ್ನ ಮನೆ ಮುಂದಗಡೆ ಯಾರಾದರೂ ನನ್ನ ಹತ್ರ ಚಿಕಿತ್ಸೆಗೆ ಬರಲಿಕ್ಕೆ ತಯಾರಾಗಿದ್ದಾರಾ? ಎಂ ಬಿ ಬಿ ಎಸ್ ಇರಲಿ ಅಥವಾ ಎಮ್ ಡಿನೂ ಅಷ್ಟೇ, ನನ್ನ ಸ್ವಂತ ನಾನು ಓದಿ ಮಾಡಿದರೆ ನಾನೇ ಬೋರ್ಡ್ ಹಾಕ್ಕೊಂಡ್ರೆ ನಾನು ಡಾಕ್ಟರ್ ಅಂಥೇಳಿ. ಸೊ ಆ ಒಂದು ಆ ಡಾಕ್ಟರ್ ಅನ್ನೋಂಥ ಪದವಿಗೆ ಆ ಇದಕ್ಕೆ ಬೆಲೆ ಇದೆಯಾ? ಇಲ್ಲ. ಸೊ ಅದಕ್ಕೆ ಅದರದ್ದೇ ಆದ ವಿಧಾನಗಳಿವೆ. ಸೊ ಮೊದಲಿಗೆ ನಾನು ಅಂದರೆ ಈಗ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್, ಅದಾದಮೇಲೆ ಪಿ ಯು ಸಿ, ಕಾಲೇಜ್ ಎಲ್ಲ ಓದಿದ್ಮೇಲೆ ಅದಾದಮೇಲೆ ಎಮ್ ಬಿ ಬಿ ಎಸ್ ಓದಬೇಕು ನಾನು. ಅಲ್ಲಿ ಕಾಲೇಜಿಗೆ ಹೋಗಿ ನನ್ನನ್ನು ನಾನು ನೋಂದಣಿ ಮಾಡ್ಕೋಬೇಕು. ಅಲ್ಲಿ ನಾನು 4-5 ವರ್ಷಗಳ ಕಾಲ ಕ್ಲಾಸನ್ನು ಅಟೆಂಡ್ ಮಾಡಬೇಕು. ಥಿಯರಿ, ಪ್ರಾಕ್ಟಿಕಲ್, ಅಲ್ಲಿ ಅವ್ರದ್ದೇ ಆದಂಥ ರೂಲ್ಸ್, ಎಕ್ಸಾಮು ಎಲ್ಲವೂ ಇರುತ್ತದೆ. ಕೊನೆಗೆ ಎಕ್ಸಾಮಲ್ಲಿ ಉತ್ತಮ ಅಂಕಗಳನ್ನು ಪಡೆದರೆ ಮಾತ್ರ ಅಧಿಕೃತ ವಿಶ್ವವಿದ್ಯಾನಿಲಯದಿಂದ ನಮಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗುತ್ತೆ. ಆವಾಗ ಮಾತ್ರ ನಾವು ಡಾಕ್ಟ್ರೋ ಇಂಜಿನಿಯರೋ ಏನಾದರೂ ಆಗ್ಬೋದು. ಸೊ ನಮ್ಮ ಪಾಡಿಗೆ ನಾವು ಓದ್ಕೊಂಡು ನಾವು ಡಾಕ್ಟ್ರೋ ಇಂಜಿನಿಯರು ನಾವು ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಈ ಅಹಿಕ ಪ್ರಪಂಚದಲ್ಲಿ ನಾವು ಪಡಿತಾ ಇರುವಂಥ ಜ್ಞಾನಕ್ಕೆ ಒಂದು ಅಧಿಕೃತವಾದಂತಹ ವಿದ್ಯಾಸಂಸ್ಥೆಯ ಅವಶ್ಯಕತೆ ಇದೆ ಅಂತ ಆದಮೇಲೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದಕ್ಕೆ ನಮಗೆ ಅಧಿಕೃತವಾದಂತಹ ಒಂದು ಸಂಸ್ಥೆ ಬೇಡವಾ? ಖಂಡಿತವಾಗಲೂ ಬೇಕು ಅಂತ ಹೇಳುತ್ತೆ ಪದ್ಮಪುರಾಣ. ಯಾವುದು ಈ ಅಧಿಕೃತವಾದ ಸಂಸ್ಥೆಗಳು? ರಾಮಾನುಜಂ ಶ್ರೀ ಶ್ರೀಚಕ್ರೆ ಮಾಧ್ವಾಚಾರ್ಯಂ ಚತುರ್ಮುಖಃ ಶ್ರೀ ವಿಷ್ಣು ಸ್ವಾಮಿನಾಂ ರುದ್ರೋ ನಿಂಬಾದಿತ್ಯಂ ಚತುಸ್ಸನಃ. ಪದ್ಮಪುರಾಣ ಹೇಳುತ್ತೆ, ಸೊ ರಾಮಾನುಜಾಚಾರ್ಯರನ್ನು ಲಕ್ಷ್ಮಿ ತನ್ನ ಸಂಪ್ರದಾಯದ ಪ್ರತಿನಿಧಿಯಾಗಿ ಆರಿಸಿದರು. ಮಧ್ವಾಚಾರ್ಯರನ್ನು ಬ್ರಹ್ಮ ತಮ್ಮ ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಆರಿಸಿದರು. ವಿಷ್ಣು ಸ್ವಾಮಿಯನ್ನು ರುದ್ರ ತಮ್ಮ ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಆರಿಸಿದರು. ನಿಂಬಾರ್ಕಾಚಾರ್ಯ ಅಥವಾ ನಿಂಬಾದಿತ್ಯರನ್ನು ಚತುರ್ಕುಮಾರರು ತಮ್ಮ ಸಂಪ್ರದಾಯದ ಸಂಸ್ಥಾಪಕ ಆಚಾರ್ಯರನ್ನಾಗಿ ಆರಿಸಿದರು. ಹೀಗೆ 4 ಸಂಪ್ರದಾಯಗಳು, ಇದು ನೇರವಾಗಿ ಭಗವಂತನಿಂದ ಬಂದಿರುವಂಥದ್ದು. ಹೀಗೆ ಅಧಿಕೃತವಾಗಿ ಬಂದಿರುವಂತಹ ಈ 4 ಸಂಪ್ರದಾಯಗಳಿಂದ ನಾವು ಜ್ಞಾನವನ್ನು ಪಡೆದರೆ ಆ ಜ್ಞಾನ ಅದು ಅಷ್ಟೇ ಪರಿಶುದ್ಧವಾದ ಜ್ಞಾನವಾಗುತ್ತದೆ, ಭಗವಂತನಿಂದ ನೇರವಾಗಿ ಬಂದಿರುವಂಥ ಜ್ಞಾನವಾಗುತ್ತದೆ. ಆದ್ದರಿಂದ ಇದು ಈ ಜ್ಞಾನ ಪರಂಪರೆಯ ಮೂಲಕನೇ ನಾವು ಪಡೆಯಬೇಕು ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾರೆ. ಸೊ ನಾವು ಅನುಸರಿಸ್ತಾ ಇರುವಂತಹ ಸಂಪ್ರದಾಯ ಅದು ಮಧ್ವ ಸಂಪ್ರದಾಯ, ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅನ್ನುವಂಥದ್ದು. ಶ್ರೀಲ ಪ್ರಭುಪಾದರು 32 ಸ್ಥಾನದಲ್ಲಿದ್ದಾರೆ ಈ ಗುರು ಪರಂಪರೆಯ. ಸೊ ಈಗ ನಾವು ಪಡೀತಾ ಇರುವಂಥ ಜ್ಞಾನ ಇದು ಅಷ್ಟೇ ಅಧಿಕೃತವಾಗಿ ಬಂದಿರುವಂಥದ್ದು ಅಂತ ನಾವು ತಿಳ್ಕೋಬಹುದು. ಸೈವಾಯಂ ಮಯಾ ತೇದ್ಯ ಯೋಗಃ ಪ್ರೋಕ್ತಃ ಪುರಾತನಃ ಭಕ್ತೋಸೀಮಿ ಸಖಾ ಚೇತಿ ರಹಸ್ಯಂ ಹೇತದುತ್ತಮಂ ರಹಸ್ಯಂ ಹೇತದುತ್ತಮಂ. ಪರಮ ಪ್ರಭುವಿನೊಂದಿಗೆ ಸಂಬಂಧವಿರುವ ಈ ಬಹು ಪ್ರಾಚೀನ ವಿಜ್ಞಾನವನ್ನು ಇಂದು ನಾನು ನಿನಗೆ ಹೇಳುತ್ತಿದ್ದೇನೆ, ಏಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ. ಆದುದರಿಂದ ಈ ವಿಜ್ಞಾನದ ಅಲೌಕಿಕ ರಹಸ್ಯವನ್ನು ನೀನು ಅರ್ಥ ಮಾಡಿಕೊಳ್ಳಬಲ್ಲೆ ಈ ಜ್ಞಾನ. ಸೊ ಇದು ಭಗವಂತನೊಂದಿಗೆ ನೇರ ಸಂಬಂಧವಿದೆ ಈ ಜ್ಞಾನಕ್ಕೆ. ಇದನ್ನು ನಾನು ನಿನಗೆ ಹೇಳ್ತಾ ಇದ್ದೀನಿ. ಯಾಕೆ ನಾನು ನಿನಗೆ ಈ ಜ್ಞಾನವನ್ನು ಹೇಳ್ತಾ ಇದ್ದೀನಿ? ಯಾಕೆಂದರೆ ನೀನು ನನ್ನ ಭಕ್ತ ಮತ್ತು ಸ್ನೇಹಿತ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಕೆಲವರು ಕೇಳ್ತಾರೆ, ಅರ್ಜುನನಿಗೆ ಯಾಕೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸಿದರು ಅಂತ. ಸೊ ಇಲ್ಲಿದೆ ಉತ್ತರ. ಮೊದಲನೇದಾಗಿ ಅರ್ಜುನ ಭಕ್ತ, ಎರಡನೇದಾಗಿ ಅವನು ಸ್ನೇಹಿತ, ಇನ್ನೊಂದೇನೆಂದರೆ ಅರ್ಜುನ ಶ್ರೀಕೃಷ್ಣ ಹೇಳುವುದನ್ನೆಲ್ಲ ಸಂದೇಹವಿಲ್ಲದೆ ಅವನದನ್ನ ಒಪ್ಪಿಕೊಳ್ಳುತ್ತಾನೆ. ಕೆಲವರು ಹೇಳ್ತಾರೆ ಭಗವದ್ಗೀತೆಯನ್ನ ನಾವು ರಿಟೈರ್ಡ್ ಆದ್ಮೇಲೆ ಓದಿದ್ರೆ ಸಾಕು, ಅಥವಾ ಸಾಯ್ತಾ ಇರುವಂತವರ ಮನೆಯಲ್ಲಿ ಓದಿದ್ರೆ ಸಾಕು, ಅಥವಾ ಸತ್ತವರ ಮನೆಯಲ್ಲಿ ಓದಿದ್ರೆ ಸಾಕು, ಈಗೇನು ಅಂತ ಅರ್ಜೆಂಟ್ ಇದೆ ಭಗವದ್ಗೀತೆಯನ್ನ ಓದುವುದಕ್ಕೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇಲ್ಲಿ ಅರ್ಜುನ ಸನ್ಯಾಸಿಯೂ ಅಲ್ಲ, ಸಾಯ್ತಾ ಇರುವಂಥ ವ್ಯಕ್ತಿಯೂ ಅಲ್ಲ, ಅಥವಾ ಅವನು ಮುದುಕನೂ ಅಲ್ಲ. ಸೊ ಅರ್ಜುನ ಒಬ್ಬ ಗೃಹಸ್ಥ. ಸೊ ಶ್ರೀಕೃಷ್ಣ ಇಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧಿಸ್ತಾ ಇದ್ದಾರೆ. ಸೊ ಇದರಿಂದ ನಾವು ಏನು ಪಾಠವನ್ನು ಕಲಿಯಬಹುದು? ಭಗವದ್ಗೀತೆಯ ಜ್ಞಾನ ಪ್ರತಿಯೊಬ್ಬರಿಗೆ ಕೂಡ ಹೌದು. ಆ ಬಾಲ ವೃದ್ಧರಾದಿಯಾಗಿ ಪ್ರತಿಯೊಬ್ಬರೂ ಇದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಪವಿತ್ರ ಗ್ರಂಥ ಇದು. ಇನ್ನು ಕೆಲವರು ಹೇಳ್ತಾರೆ ನಾವು ತುಂಬ ಬ್ಯುಸಿ ಇದ್ದೀವಿ, ಈಗ ಆಫೀಸ್ ಕೆಲಸ, ಮನೆ ಕೆಲಸ, ನಮಗೆ ಶೆಡ್ಯೂಲ್ ತುಂಬ ಬ್ಯುಸಿ ಇದೆ, ಈಗ ನಮಗೆ ಭಗವದ್ಗೀತೆಯನ್ನು ಓದೋದಕ್ಕೆ ಸಮಯ ಇಲ್ಲ, ಯಾವಾಗಾದರೂ ಫ್ರೀ ಇದ್ದಾಗ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆದರೆ ಯುದ್ಧ ಭೂಮಿಗಿಂತ ತುರ್ತಾಗಿರುವಂಥ ಒಂದು ಕಾರ್ಯ, ಯುದ್ಧಕ್ಕಿಂತ ತುರ್ತಾಗಿರುವಂಥ ಕಾರ್ಯ ಇನ್ನೇನಿರ್ಬೋದು? ಶತ್ರುಗಳು ಯುದ್ಧ ಸನ್ನದ್ಧರಾಗಿ ದಾಳಿ ಮಾಡಲು ಅವರು ತಯಾರಾಗಿ ನಿಂತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಇಲ್ಲಿ ಅರ್ಜುನನಿಗೆ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಬೋಧಿಸಿದರು. ಸೊ ಕೇವಲ ಹಗೆಯನ್ನು ಸಾಧಿಸುವುದಂತ ಇದ್ದರೆ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಬೋಧಿಸುವ ಅವಶ್ಯಕತೆ ಇರಲಿಲ್ಲ ಅರ್ಜುನನಿಗೆ, ಅಲ್ವಾ? ಕೌರವರ ವಿರುದ್ಧ ಕೇವಲ ಸೇಡನ್ನು ತೀರಿಸುವಂಥದ್ದು, ಕೇವಲ ಕ್ರೋಧವನ್ನು ಪ್ರದರ್ಶಿಸಿದಂತಿದ್ರೆ ಅರ್ಜುನನಿಗೆ ಜಸ್ಟ್ ಹಲವಾರು ವಿಷಯಗಳನ್ನು ಹೇಳಿ ಕೋಪವನ್ನು ಬರಿಸಿ ಯುದ್ಧವನ್ನು ಮಾಡಿಸಬಹುದಾಗಿತ್ತು. ಆದರೆ ಇದು ಧರ್ಮ ಯುದ್ಧ. ಧರ್ಮ ಯಾವುದು, ಅಧರ್ಮ ಯಾವುದು ಅನ್ನೋದನ್ನು ಅರ್ಜುನ ತಿಳಿದುಕೊಳ್ಳಬೇಕು. ನ್ಯಾಯಸಮ್ಮತವಾಗಿ ಹೋರಾಡಿ ಅವನು ವಿಜಯವನ್ನು ಗಳಿಸಬೇಕು. ಸೊ ಕೆಲವೊಂದು ಬಾರಿ ಧರ್ಮದ ಸ್ಥಾಪನೆಗೆ ಹಿಂಸೆಯ ಅವಶ್ಯಕತೆ ಇದೆ. ಅದಾದ್ಮೇಲೆ ಯಾವ ತರ ಅರ್ಜುನನ ಈ ಒಂದು ಗುಣವನ್ನು ಹೇಗೆ ಅದನ್ನು ಸತ್ವಗುಣದ ಎಡೆಗೆ ಏರಿಸಿ, ಸತ್ವಗುಣದಿಂದ ಶುದ್ಧ ಸತ್ವಗುಣದ ಎಡೆಗೆ ಏರಿಸಿ ಅರ್ಜುನ ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿ ಯುದ್ಧ ಮಾಡಬೇಕು ಅನ್ನುವುದು ಶ್ರೀಕೃಷ್ಣನ ಉದ್ದೇಶವಾಗಿತ್ತು. ಆದ್ದರಿಂದ ನಮ್ಮ ದಿನನಿತ್ಯದ ಚಟುವಟಿಕೆಗಳ ನಡುವೆ ಕೂಡ ನಾವು ಭಗವದ್ಗೀತೆಯನ್ನು ಓದಬೇಕು ಅನ್ನೋದನ್ನು ಇದು ತೋರಿಸುತ್ತದೆ. ಯಾಕೆಂದರೆ ನಾವು ಫ್ರೀ ಇದ್ದಾಗ ಓದ್ತೀವಂದರೆ ಆ ಫ್ರೀ ಸಮಯ ನಮ್ಮ ಜೀವನದಲ್ಲಿ ಬಾರದೇ ಇರಬಹುದು. ಆದರೆ ನಾವು ಪ್ರತಿನಿತ್ಯ ಈ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಓದೋದಕ್ಕೆ ಅಂತ ದಿವಸಕ್ಕೆ ಒಂದು ಅರ್ಧ ಗಂಟೆಯಾದರೂ ನಾವು ಮೀಸಲಿಟ್ಟರೆ ಖಂಡಿತವಾಗಲೂ ನಮ್ಮ ಜೀವನ ಪವಿತ್ರವಾಗುತ್ತದೆ. ನಾವು ಹೇಗೆ ಬದುಕಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಎಲ್ಲ ಜೀವನದ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಕೂಡ ನಮಗೆ ಸಿಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದು. ಮತ್ತು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮಗೆ ಇರಬೇಕಾಗಿರುವಂಥ ಮುಖ್ಯ ಅರ್ಹತೆ ಭಕ್ತಿ. ನಾನು ನಿನಗೆ ಇದನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ನೀನು ನನ್ನ ಭಕ್ತ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀಕೃಷ್ಣ. ಸೊ ನೀನು ಭಕ್ತನಾದದ್ರಿಂದ ನೀನು ಈ ಅಲೌಕಿಕ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬಲ್ಲೆ. ಅಲೌಕಿಕ ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಅಲೌಕಿಕವಾಗಿರುವಂಥದ್ದು. ದಿವ್ಯ ಜ್ಞಾನ ಇದು. ಈ ದಿವ್ಯ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇರಬೇಕಾಗಿರುವಂತಹ ಮುಖ್ಯ ಅರ್ಹತೆ ಒಂದು ಭಕ್ತಿ, ಮತ್ತೊಂದು ಶ್ರದ್ಧೆ. ಇಲ್ಲದಿದ್ದರೆ ನಮಗೆ ಭಗವದ್ಗೀತೆಯ ಜ್ಞಾನ ಅರ್ಥ ಆಗುವುದಿಲ್ಲ ಅನ್ನೋದನ್ನು ನಾವಿಲ್ಲಿ ತಿಳ್ಕೋಬಹುದು. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी. श्रीपाद जोशी लेखक, शब्दकोशकार व अनुवादक यांच्या आज पुण्यतिथी. वासुदेव पाळंदे बालरंगभूमीचे खंदे पुरस्कर्ते दिग्दर्शक यांची पुण्यतिथी आज. या होत्या आजच्या पुण्यतिथीने निरोप घेण्यापूर्वी आजचा सकारात्मक विचार. परिस्थिती बदलण्यापूर्वी आपले विचार बदला. सकारात्मक विचारातूनच सकारात्मक कृती जन्माला येते. याच पॉझिटिव्ह थॉट सोबत मनीषा निरोप घेते आणि उद्या पुन्हा येईनच, पण तोपर्यंत तुम्ही एकत्र मिळून धोनी 90.4 FM KLE कनसु. नमस्कार
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ, 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು, 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರ

ನಮಸ್ಕಾರ, ನಾನು ಡಾಕ್ಟರ್ ಬಸವರಾಜ್ ಆರ್ ತುಬಾಕಿ, ಪ್ರಾಧ್ಯಾಪಕ, ಪ್ರೊಫೆಸರ್ ಮತ್ತು ಮುಖ್ಯಸ್ಥ ಕಾಯ ಚಿಕಿತ್ಸೆ ವಿಭಾಗ ಕೇಲಿ BMK ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಶಾಪುರ್ ಬೆಳಗಾವಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಇವತ್ತಿನ ಒಂದು ಚರ್ಚೆಯ ವಿಷಯ ಸಂಧಿವಾತ ಮತ್ತು ಆಯುರ್ವೇದ ಚಿಕಿತ್ಸೆ. ಇದು ಸಂಧಿವಾತ ಅಂದರೆ ಏನಂದರೆ ಎಲ್ಲರಿಗೂ ಸಾಮಾನ್ಯವಾಗಿ ಜನರಲ್ಲಿ ಉಪಯೋಗ ಮಾಡುವಂಥ ಒಂದು ಶಬ್ದ.

ಎಲ್ಲರೂ ಗೊತ್ತಿದ್ದ ವಿಷಯ. ಸಂಧಿವಾತ ಅಂದರೆ ಸಂಧಿಯಲ್ಲಿ ವಾತ ಅಂದರೆ ನಮ್ಮದು ಜಾಯಿಂಟ್ಸಲ್ಲಿ ನೋವು ಬರೋದು, ಅದು ಒಂದು ಲಕ್ಷಣ, ಸಾಮಾನ್ಯ ಲಕ್ಷಣ ಅಂತಂದರೆ ಕಾಮನ್ ಸಾಮಾನ್ಯವಾಗಿ ಬರುವಂಥ ಲಕ್ಷಣ. ಒಂದು ಜಾಯಿಂಟ್ಸಲ್ಲಿ ನೋವು ಬರೋದು, ಅಥವಾ ಅಲ್ಲಿ ಮುಟ್ಟಿದರೆ ನೋವು ಬರೋದು, ಅಥವಾ ನಡಲಿಕ್ಕೆ ತುಂಬ ಕಷ್ಟ ಆಗೋದು, ಅಥವಾ ನಮ್ಮದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅಂದರೆ ಕುತ್ಕೊಳ್ಳಿಕ್ಕೆ ಏಳಲಿಕ್ಕೆ ಜಾಸ್ತಿ ತೊಂದರೆ ಯಾವುದಂದರೆ ಸೊ ಬಾತ್ ಮಂಡ ಕುತ್ಕೊಂಡು ಏಳುವಾಗ ನೋವು ಬರ್ತದೆ, ಅಥವಾ ನಾವು ಮಲಗಿ ಏಳೋ ಬರ್ತದೆ, ಸೊ ಮೂಮೆಂಟ್ ಮಾಡುವಾಗ ಅಷ್ಟು ಬರಲ್ಲ. ಅದು ಒಂದು. ಮತ್ತು ಕೆಲವೊಮ್ಮೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿಬಿಟ್ರೆ ಬೆಳಗ್ಗೆ ತಕ್ಷಣ ಸ್ವಲ್ಪ ಸಂಧಿಯಲ್ಲಿ ಆ ಜಾಯಿಂಟ್ಸಲ್ಲಿ ಸ್ವಲ್ಪ ಬಿಗಿ ಬರ್ತದೆ, ಸ್ಟಿಫ್ನೆಸ್ ಬರ್ತದೆ. ಸೊ ಇವಂಥ ಈ ಒಂದು ಸಾಮಾನ್ಯವಾಗಿ ಬರುವಂಥ ಲಕ್ಷಣಗಳು ಇವು, ಇದಕ್ಕೆ ನಾವು ಸಂಧಿವಾತ ಅಂತೀವಿ. ಮತ್ತು ಇದು ಸಾಮಾನ್ಯವಾಗಿ ವಯಸ್ಸಾದಮೇಲೆ ಬರುವಂಥ ಕಾಯಿಲೆ, 50 ವರ್ಷ ಆದಮೇಲೆ, ಮತ್ತು ಬೇರೆ ಒಂದು ಕಾರಣದಿಂದ ಬೇಗನೂ ಬರ್ಬೋದು. ಈ ಸಂಧಿವಾತದಲ್ಲಿ ಯಾವ ಕಾರಣಕ್ಕೆ ಬರ್ತದೆ ಅಂತಂದರೆ, ಒಂದು ನಾವು ವಯಸ್ಸಾದ ತಕ್ಷಣ 50 ವರ್ಷ ಆದ ತಕ್ಷಣ ನಮ್ಗೆ ಗೊತ್ತಿದೆ, ಸೊ ಗಂಡುಮಕ್ಳಾಗ್ಬೋದು ಹೆಣ್ಮಕ್ಳಾಗ್ಬೋದು, ಹೆಣ್ಮಕ್ಳಲ್ಲಿ ಅದು ನಮ್ಮ ಮೆನೋಪಾಸ್ ಆದಮೇಲೆ ಅದು ನಮ್ಮದು ಹಾರ್ಮೋನಲ್ ಒಂದು ವ್ಯತಿರೇಕ ಆಗಿ ಅದು ಸ್ವಲ್ಪ ಜಾಸ್ತಿ ಆಗ್ತದೆ. ಮತ್ತು ಗಂಡುಮಕ್ಳು ಸಹ 50 ವರ್ಷ ಆದಮೇಲೆ ಸೊ ಬರುವಂಥ ಸಾಮಾನ್ಯವಾದ ಕಾಯಿಲೆ, ಅದು ಒಂದು. ಮತ್ತು ಬೇರೆ ಕಾರಣಕ್ಕೆ ಅಂದರೆ ನಮ್ಮದು ಏನಾದರೂ ಒಂದು ಪೆಟ್ಟು ಬಿದ್ದಿದ್ದು, ಜಾಯಿಂಟ್ ಇಂಜುರಿ ಅಥವಾ ಏನಾದರೂ ಆಗಿತ್ತಂದರೆ ಅದರಿಂದನೂ ಸ್ವಲ್ಪ ಸಂಧಿವಾತ ಬರುವ ಚಾನ್ಸಸ್ ಜಾಸ್ತಿ, ಅಥವಾ ಬೇಗ ಬರುವ ಚಾನ್ಸ್ ಜಾಸ್ತಿ. ಮೂರನೇ ದಿನ ಅಂತಂದರೆ ಒಂದು ಬೊಜ್ಜುತನ, ಒಬೆಸಿಟಿ. ಸೊ ಬೊಜ್ಜುತನದಿಂದನೂ ಸುದಾ ನಮ್ಮದು ಮೊಣಕಾಲಲ್ಲಿ ಅದು ನೋವು, ಅಥವಾ ಪಾದದಲ್ಲಿ ನೋವು, ಅಥವಾ ನಮ್ಮದು ಒಂದು ಚಪ್ಪಲಿ ನೋವು ಬರುವಂಥ ಚಾನ್ಸ್ ಜಾಸ್ತಿ. ಈ ಸಂಧಿವಾತ ಕಾಯಿಲೆ ಜಾಸ್ತಿ ಬರೋದಂದರೆ ಯಾವ ನಮ್ಮ ಸಂಧಿಯಲ್ಲಿ ನಾವು ಜಾಸ್ತಿ ಉಪಯೋಗ ಮಾಡ್ತಿಲ್ಲ ಅಂದರೆ ನಮ್ಮದು ಮೊಣಕಾಲು ಅಥವಾ ನಮ್ಮದು ಚಪ್ಪೆ ಅಥವಾ ಪಾದ, ಇದರಲ್ಲಿ ಜಾಸ್ತಿ ಬರುವಂಥ ಒಂದು ಕಾಯಿಲೆ ಇದು. ಇಷ್ಟು ಬಿಟ್ಟು ಬೇರೆಯಲ್ಲಿ ಕೈಯಲ್ಲಿ ಸುದ ಮೊಣಕೈಯಲ್ಲಿ ಸುದ ಬರುವಂಥ ಚಾನ್ಸ್ ಇದೆ ಇರ್ತದೆ. ಸೊ ಅದು ಒಂದು ಸಂಧಿವಾತ. ಅಥವಾ ಒಂದು ಬೇರೆ ಬೇರೆ ಕಾಯಿಲೆಯಲ್ಲಿ, ಸೊ ಬೇರೆ ಕಾಯಿಲೆಯಲ್ಲಿ ಜಾಯಿಂಟ್ಸಲ್ಲಿ ಒಂದು ಸುಮಾರು ಒಂದು ಬೇರೆ ಬೇರೆ ಡಿಫ್ರೆಂಟ್ ಕಾಯಿಲೆ ಬರ್ತದೆ. ಸೊ ಲೈಕ್ ಅಂದರೆ ನಮ್ಮದು ಆಮ ವಾತ ಅನ್ಬೋದು, ರುಮ್ಟಾರ್ ಅರ್ಥ ಅನ್ಬೋದು, ಅಥವಾ ಗೌಟಿ ಅರ್ಥೈಟಿಸ್ ಅನ್ಬೋದು, ಅಥವಾ ಬೇರೆ ಬೇರೆ ಕಾರಣಕ್ಕೆ ಸೊ ಸುದ ಆ ಕಾರಣದಿಂದ ಕಾಯಿಲೆಯಿಂದ ಸಂಧಿವಾತ ಸುದ ಅಲ್ಲಿ ಬರುವಂಥ ಚಾನ್ಸ್ ಜಾಸ್ತಿ. ಇದು ಒಂದು ಸಂಧಿವಾತ ಒಂದು ಕಾಯಿಲೆಯ ಒಂದು ಲಕ್ಷಣ ಮತ್ತು ಬರುವಂಥ ಕಾರಣಗಳು. ಇದಕ್ಕೆ ಮುಖ್ಯವಾಗಿ ಉಪಾಯ ಏನಪ್ಪ ಅಂದರೆ, ಸೊ ನಮ್ಮದು ಕೇಲಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದಕ್ಕೆ ತುಂಬ ಒಂದು ಒಳ್ಳೆಯ ಚಿಕಿತ್ಸೆ ನಡೀತಾ ಇದೆ, ಮತ್ತು ಸುಮಾರು ಪೇಷಂಟ್ಸು ಇದ್ರ ಸದುಪಯೋಗ ತಗೋತಾ ಇದ್ದಾರೆ, ತುಂಬ ಲಾಭ ಆಗ್ತಾ ಇದೆ. ಇಲ್ಲಿ ಒಳ್ಳೇದು ಏನಂತಂದರೆ, ಒಂದು ಒಬೆಸಿಟಿ ಅಥವಾ ಬೊಜ್ಜುತನ ಇದ್ದರೆ ನಮ್ಮದು ತೂಕ ಕಡಿಮೆ ಮಾಡೋದು ಇಂಪಾರ್ಟೆಂಟ್. ಯಾರದೇ ಇರಲಿ, ಗಂಡುಮಕ್ಕಳಿರಲಿ ಹೆಣ್ಮಕ್ಳಿರಲಿ, ಅದು ನಮ್ಮದು ತೂಕ ಕಡಿಮೆ ಮಾಡುವಂಥ ಸುಮಾರು ವಿಧಾನ ಇದೆ. ಅದಕ್ಕೆ ನಮ್ಮ ಆ ವಿಧಾನ ಅಂತಂದರೆ ಒಂದು ವ್ಯಾಯಾಮ ಆಗ್ಬೋದು, ಅಥವಾ ಮತ್ತು ನಮ್ಮದು ಊಟದ ಶೈಲಿ ಆಗ್ಬೋದು, ಅಥವಾ ನಮ್ಮದು ಜೀವನ ಶೈಲಿ ಆಗ್ಬೋದು, ಇದರಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಸ್ಲೋಲಿ ಸ್ಲೋಲಿ ನಮ್ಮ ತೂಕ ಕಡಿಮೆ ಮಾಡೋದು ನಂಬರ್ ಒನ್. ನಂಬರ್ ಟು ಅಂತಂದರೆ ಸ್ಲೋಲಿ ವ್ಯಾಯಾಮ. ಈಗ ತುಂಬ ನೋವಿದ್ದರೆ ಅವಾಗ ರೆಸ್ಟ್ ತೊಗೋಬೇಕು, ಮತ್ತು ರೆಸ್ಟ್ ಅದರಲ್ಲಿ ತುಂಬ ನಾವು ಏನಾದರೂ ಮಾಡೋಕ್ಕೆ ಹೋಗ್ಬಿಟ್ರೆ ಬಾವು ಜಾಸ್ತಿ ಆಗ್ತದೆ. ತುಂಬ ನೋವಿದ್ದಾಗ ರೆಸ್ಟ್ ತೊಗೋಬೇಕು. ಸ್ಲೋಲಿ ಸ್ಲೋಲಿ ಅದೇನಾಗ್ತದಂದರೆ ಅದು ನಾವು ಸ್ಮಾಲ್ ವ್ಯಾಯಾಮ್ಸ್ ಅಂದರೆ ಸಣ್ಣ ಸಣ್ಣ ವ್ಯಾಯಾಮ, ವಾಕಿಂಗು ಅಥವಾ ನಮ್ಮದು ಎಷ್ಟು ಅನುಕೂಲ ಆಗ್ತದೆ ಅಂಥವೆಲ್ಲ ಸ್ವಲ್ಪ ಸ್ವಿಮ್ಮಿಂಗು ಅಥವಾ ಬೇರೆ ಬೇರೆ ಒಂದು ಏನಕ್ಕೂ ಸ್ಲೋಲಿ ಸ್ಲೋಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗ್ತದೆ, ಅದು ನಮ್ಮದು ಆ ಜಾಯಿಂಟ್ಸಲ್ಲಿ ಏನು ಸ್ನಾಯುಗಳ ಒಂದು ವೀಕ್ನೆಸ್ ಇರ್ತದೆ ಅದು ಕಡಿಮೆ ಆಗ್ತದೆ, ಮತ್ತು ನಮ್ಮದು ನೋವು ಕಡಿಮೆ ಆಗ್ತಾ ಹೋಗ್ತದೆ. ಅದು ಏನಾಗ್ತದೆ ಸಂಧಿವಾತದಲ್ಲಿ, ಅದು ನಮ್ಮ ಜಾಯಿಂಟ್ಸಲ್ಲಿರುವಂಥ ಒಂದು ಕಾರ್ಟಿಲೇಜು ಅಥವಾ ಒಳಗಡೆ ಒಂದು ಸ್ನಾಯುಗಳಿಗೆ ಅಲ್ಲಿ ಬಾವು ಬಂದು ಬರುವಂಥದ್ದು, ಅದಕ್ಕೆ ನಮ್ಮದು ಸ್ಲೋಲಿ ವ್ಯಾಯಾಮ ಮಾಡೋದ್ರಿಂದ ಶಕ್ತಿ ಬರ್ತದೆ. ಅದು ಮೀರಿ ಕಡಿಮೆ ಆಗದೇ ಇದ್ದರೆ ನಮ್ಮ ಆಯುರ್ವೇದದಲ್ಲಿ ಸುಮಾರು ಒಂದು ಔಷಧಿ ಇದೆ, ಅದು ತುಂಬ ಒಂದು ಸೇಫ್ ಆಗಿ ಮತ್ತು ಎಫೆಕ್ಟ್ ಆಗಿ ನಾವು ಯೋಗರಾಜ ಗುಗ್ಗುಳು ಆಗ್ಬೋದು, ರಾಸನ ಗುಗ್ಗುಳು, ಸುಮಾರು ಥರದ ಔಷಧಿ ಇದೆ. ಸೊ ಅದರಿಂದ ಸುದ ಅದು ಒಳ್ಳೆಯ ರಿಸಲ್ಟ್ ಬರ್ತದೆ. ಮತ್ತು ಅದಕ್ಕಿಂತ ಹೈ ಗ್ರೇಡ್ ಇದ್ದಾಗ ನಮ್ಮದು ಇಲ್ಲೊಂದು ಪಂಚಕರ್ಮ ವಿಧಾನ ಇದೆ. ಸೊ ಪಂಚಕರ್ಮ ವಿಧಾನ ಅಂತಂದರೆ ಬೇರೆ ಬೇರೆ ವಿಧಾನ ಇದೆ. ಸೊ ನಮ್ಮದು ಅಭ್ಯಂಗ ಅಂತ ಆಗ್ಬೋದು, ಮತ್ತು ನಮ್ಮ ಜಾಣು ಬಸ್ತಿ ಅಂತ ಆಗ್ಬೋದು, ಅಥವಾ ನಮ್ಮದು ಪಂಚಕರ್ಮ ಅಂತ ಆಗ್ಬೋದು, ಅಥವಾ ಒಂದು ಉಪನ ಆಗ್ಬೋದು, ಮತ್ತು ಸ್ವೇದ ಅಂತ ಆಗ್ಬೋದು, ಸ್ಥಾನಿಕ ಸ್ವೇದ, ನಾಡಿ ಸ್ವೇದ ಆಗ್ಬೋದು, ಆರ್ ಅದರ್ವೈಸ್ ನಮ್ಮದು ಪತ್ರಪಿಂಡ ಸ್ವೇದ ಆಗ್ಬೋದು. ಹೀಗೆ ಸುಮಾರು ಒಂದು ಪಂಚಕರ್ಮ ವಿಧಾನವಿದೆ. ಸೊ ಆ ವಿಧಾನಗಳಿಂದ ಖಂಡಿತ ಇದು ಸೀರಿಯಸ್ ಇರುವಂಥ ಒಂದು ಸಂಧಿವಾತ ಕಾಯಿಲೆದಲ್ಲಿ ಒಂದು ಒಳ್ಳೆಯ ಗುಣ ಮತ್ತು ರಿಸಲ್ಟ್ ಇದೆ. ಇದನ್ನು ನಾವು ಕೇಲಿ ಆಯುರ್ವೇದಿಕ್ ಆಸ್ಪತ್ರೆ ಶಾಪುರಲ್ಲಿ ಸೊ ನಾವು ಸುಮಾರು ಟ್ರೀಟ್ಮೆಂಟನ್ನು ಇದರಲ್ಲಿ ನಾವು ಒಂದು ವಿಧಾನವಾದ ಒಂದು ಚಿಕಿತ್ಸೆಯನ್ನು ಮಾಡಿದ್ದೀವಿ. ಇದರಿಂದ ತುಂಬ ಪೇಷಂಟ್ಸ್ಗಳಿಗೆ ಲಾಭ ಆಗ್ತಾ ಇದೆ, ಮತ್ತು ತುಂಬ ಒಂದು ತುಂಬ ಸೀರಿಯಸ್ ಕಾಯಿಲೆ ಇದ್ದು ಸುದ ಇವನ್ ಸೊ ಲೈಕ್ ಎಲ್ಲೆಲ್ಲಿ ಆಪರೇಷನ್ಸ್ ಇಂಡಿಕೇಟ್ ಮಾಡಿದ್ದಾರೆ ಅಂಥ ಕಾಯಿಲೆ ಅವಸ್ಥೆಯಲ್ಲಿ ಸುದ ನಾವು ಬೇರೆ ಬೇರೆ ಚಿಕಿತ್ಸೆ ಮಾಡೋದ್ರಿಂದ ಅದು ಪೇಷಂಟ್ಗಳಿಗೆ ಖಂಡಿತ ಗುಣ ಆಗಿದೆ. ಮತ್ತು ಇದು ಸ್ಪೆಷಲ್ ಏನಂತಂದರೆ ಇದು ವಯಸ್ಸಾಗಿ ಬರುವಂಥ ಕಾಯಿಲೆ, ಅಲ್ಲಿ ಸುಮಾರು ವಯಸ್ಸಾದ ಕಾಯಿಲೆಯಲ್ಲಿ ಪೇಷಂಟ್ಗಳಿಗೆ ಅದು ಸ್ಟ್ರಾಂಗ್ ಔಷಧಿ ಆಗ್ಬೋದು ಅಥವಾ ಸರ್ಜರಿ ಆಗ್ಬೋದು, ಅದು ಅವ್ರಿಗೆ ತಡ್ಕೊಳ್ಳೋಕೆ ಶಕ್ತಿ ಇರಲ್ಲ. ಸೊ ಅಂಥ ಒಂದು ಕಂಡೀಷನಲ್ಲಿ ನಮ್ಮ ಆಯುರ್ವೇದ ಔಷಧಿಗಳು ತುಂಬ ಸೇಫ್ ಆಗಿರ್ತದೆ, ಮತ್ತು ತುಂಬ ಎಫೆಕ್ಟಿವ್ ಒಂದು ಒಂದು ಒಳ್ಳೆಯ ಒಂದು ಒಂದು ಫಲಿತಾಂಶ ಕೊಡ್ತದೆ, ಮತ್ತು ಇದು ಲಾಂಗ್ ಟರ್ಮ್ ತೊಗೊಳ್ಳಿಕ್ಕೆ ಸೊ ಏನೂ ತೊಂದರೆ ಇಲ್ಲ, ಅದರಿಂದ ನಮಗೆ ತುಂಬ ಒಂದು ಲಾಭ ಆಗ್ತದೆ. ಮತ್ತು ಈ ಔಷಧಿಯಿಂದ ಮತ್ತು ಬೇರೆ ಬೇರೆ

ಅವ್ರಿಗೆ ಅನುಪಸ್ಥಿತವಿರುವಂತಹ ಕಾಯಿಲೆಗಳು ಸಹ ಗುಣ ಆಗ್ತದೆ. ಸೊ ಹೀಗೆ ಸಂಧಿವಾತವನ್ನು ಒಂದು ಚಿಕಿತ್ಸೆಗೋಸ್ಕರ ನಮ್ಮ ಕೇಲಿಯಾದ ಆಸ್ಪತ್ರೆ ಶಾಪುರ್ ಬೆಳಗಾವಿಗೆ ನೀವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತಗೋಬಹುದು. ಧನ್ಯವಾದ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಿಮ್ಮೊಂದಿಗೆ ನಾನು ಅನುಪಮಾ. ಪೋಷಣ್ ಮಾಸದ ವಿಶೇಷ ಕಾರ್ಯಕ್ರಮವಿದು. ಹಾಗಿದ್ರೆ ಪೌಷ್ಟಿಕ ಆಹಾರ ಅಂದ್ರೇನು, ನಮ್ಮ ದಿನನಿತ್ಯದ ಆಹಾರದಲ್ಲಿ ಯಾವ ರೀತಿಯ ಪೋಷಕಾಂಶಗಳು ಇರಬೇಕು, ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರಿಗೂ ಪೌಷ್ಟಿಕತೆಯ ಅವಶ್ಯಕತೆಯ ಕುರಿತು ಮಾಹಿತಿಯನ್ನ ಹಂಚಿಕೊಳ್ಳಲು ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಪವಿತ್ರ ಉದಪುಡಿಯವರು. ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರ.
0: ಮೇಡಮ್, ಈಗ ಪೋಷಣೆ ಅಂದ್ರೆ ಏನು ಅಂತ ಆಯುರ್ವೇದದ ಪ್ರಕಾರ?
1: ಪೋಷಣ ಅಂದ್ರೆ ನಮ್ಮ ದೇಹಕ್ಕೆ ಆಹಾರದಿಂದ ನಮ್ಮ ದೇಹ ಧಾತುಗಳು ಎಲ್ಲ ಪುಷ್ಟಿಯಾಗುವುದು, ನಾವು ತಿನ್ನೋ ಆಹಾರ ನಮ್ಮ ದೇಹವನ್ನು ಆರೋಗ್ಯವಾಗಿಡಲು ಪ್ರಮುಖ ಪಾತ್ರ ವಹಿಸುತ್ತದೆ. ಅದಕ್ಕೆ ಪೋಷಣೆ ಅಂದ್ರೆ ನಾವು ತಿನ್ನುವಂತ ಆಹಾರ ನಮ್ಮ ದೇಹದ ಪ್ರತಿಯೊಂದು ಅಂಗಾಂಗಗಳಲ್ಲೂ ಆರೋಗ್ಯವನ್ನ ಉಂಟು ಮಾಡುವುದು ಪೋಷಣೆ ಅಂತ ಹೇಳ್ಬೋದು.
0: ಈಗ ಪೋಷಣ ಮಾಸವನ್ನ ಆಚರಣೆ ಮಾಡ್ತಾ ಇದ್ದೀವಿ, ಹಾಗಿದ್ರೆ ಪೋಷಣ ಮಾಸ ಅಂದ್ರೆ ಏನು ಅಂತ?
1: ಪೋಷಣ ಮಾಸ ಉತ್ತಮ ಪೋಷಣೆ, ಆರೋಗ್ಯಕರ ಆಹಾರ ಪದ್ಧತಿ ಮತ್ತು ಅಪೌಷ್ಟಿಕತೆಯ ತಡೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವ ಅಭಿಯಾನವಾಗಿದೆ. ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರು ಮಾತ್ರವಲ್ಲದೆ ಪ್ರತಿಯೊಬ್ಬರೂ ಸಮತೋಲನ ಆಹಾರ ಸೇವಿಸುವುದು ಮುಖ್ಯ. ಪೋಷಣೆ ಎಂದರೆ ಕೇವಲ ಹೊಟ್ಟೆ ತುಂಬಿಸುವುದಲ್ಲ, ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳನ್ನು ಸರಿಯಾದ ಪ್ರಮಾಣದಲ್ಲಿ ಒದಗಿಸುವುದು.
0: ಮೇಡಮ್, ಈಗ ಆಯುರ್ವೇದದಲ್ಲಿ ಆಹಾರಕ್ಕೆ ಎಷ್ಟು ಮಹತ್ವ ಇದೆ ಅಂತ?
1: ಆಯುರ್ವೇದದಲ್ಲಿ ಆಹಾರವನ್ನು ಆರೋಗ್ಯಕರ ಪ್ರಮುಖ ಆಧಾರ ಅಂತ ಪರಿಗಣಿಸ್ತಾರೆ. ಆಯುರ್ವೇದದ ಪ್ರಸಿದ್ಧ ತತ್ವ ಹೊಂದಿದೆ, ಆಹಾರ ಸಂಭವೋ ದೇಹ ಅಂತ. ನಮ್ಮ ದೇಹದ ನಿರ್ಮಾಣ ಮತ್ತು ಪೋಷಣೆ ಆಹಾರದಿಂದಲೇ ಆಗುತ್ತದೆ. ಸರಿಯಾದ ಆಹಾರ ಆರೋಗ್ಯವನ್ನು ಕಾಪಾಡುತ್ತದೆ, ತಪ್ಪಾದ ಆಹಾರ ರೋಗಕ್ಕೆ ಕಾರಣವಾಗಬಹುದು.
0: ಈಗ ತಾವು ಹೇಳ್ತಾ ಇದ್ದೀರಾ ಮೇಡಮ್, ಸರಿಯಾದ ಆಹಾರ ಆರೋಗ್ಯವನ್ನ ಕಾಪಾಡುತ್ತೆ, ತಪ್ಪಾದ ಆಹಾರ ಆರೋಗ್ಯವನ್ನ ಕೆಡಿಸುತ್ತೆ ಅಂತ. ಹಾಗಿದ್ರೆ ಆರೋಗ್ಯಕರ ಆಹಾರ ಅಂದ್ರೆ ಏನು ಅಂತ?
1: ನಮ್ಮ ದೇಹಕ್ಕೆ ಅಗತ್ಯವಾಗಿರುವಂತ ಅನುಗುಣವಾಗಿರುವಂತ ಧಾನ್ಯಗಳು, ಬೇಳೆಕಾಳುಗಳು, ತರಕಾರಿಗಳು, ಹಣ್ಣುಗಳು, ಹಾಲು ಅಥವಾ ಸೂಕ್ತವಾಗಿರುವಂತಹ ಪ್ರೋಟೀನ್ಸ್ ಅಂಶಗಳು, ಆರೋಗ್ಯಕರ ಕೊಬ್ಬುಗಳು ಮತ್ತು ಸಾಕಷ್ಟು ನೀರನ್ನು ಒಳಗೊಂಡ ಆಹಾರವೇ ಆರೋಗ್ಯಕರ ಆಹಾರ ಅಂತ ಹೇಳ್ಬೋದು ನಾವು. ಮಾಡರ್ನಲ್ಲಿ ನ್ಯೂಟ್ರಿಷನ್ ಅಂತ ಒಂದು ಪದ ಇತ್ತೀಚೆಗೆ ನಾವು ತುಂಬಾ ಕೇಳ್ತೀವಿ. ಅದರ ಪ್ರಕಾರ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ವಿಟಮಿನ್ಸ್, ಮಿನರಲ್ಸ್, ಫೈಬರ್ ಇವುಗಳನ್ನು ಒಳಗೊಂಡಿರುವಂಥ ಆಹಾರವನ್ನು ನಾವು ನ್ಯೂಟ್ರಿಷಿಯಸ್ ಫುಡ್ ಅಂತ ಕರಿತೀವಿ. ಅದೇ ಆಯುರ್ವೇದದಲ್ಲಾದರೆ ಸಿರಿಧಾನ್ಯಗಳು, ಬೇಳೆಕಾಳುಗಳು ಮತ್ತು ಬೀಜಗಳು ಇವಕ್ಕೆ ತುಂಬ ಮುಖ್ಯ ಅಂಶವನ್ನು ನಾವು ಕೊಡ್ತೀವಿ. ಹಾಗೆ ಆಹಾರ ಸೇವಿಸುವುದು, ಇದರ ಆಹಾರದಿಂದ ಜೀರ್ಣವಾಗುವುದು, ಅದರಲ್ಲಿ ನಮ್ಮ ಅಗ್ನಿಯು ತುಂಬ ಮುಖ್ಯವಾದ ಪಾತ್ರವನ್ನು ತಗೊಳ್ಳುತ್ತೆ. ಜೀರ್ಣವಾದ ಆಹಾರ ದೇಹಕ್ಕೆ ಸರಿಯಾಗಿ ಉಪಯೋಗವಾಗಬೇಕು, ಆದ್ದರಿಂದ ಧಾತುಗಳಿಗೂ ಪೋಷಣೆ ಆಗಬೇಕು. ಧಾತುಗಳು ಅಂದರೆ ನಮ್ಮ ದೇಹದಲ್ಲಿ 7 ಧಾತುಗಳು ಬರುತ್ತೆ. ರಸದಿಂದ ರಕ್ತಧಾತು, ರಕ್ತದಿಂದ ಮಾಂಸ, ಮಾಂಸದಿಂದ ಮೇಧಧಾತು, ಮೇಧದಿಂದ ಮಜ್ಜ, ಹಾಗೆ ಅಸ್ಥಿ ಶುಕ್ರಧಾತುಗಳು ನಿರ್ಮಾಣವಾಗುತ್ತವೆ. ಸೊ ಈ ಎಲ್ಲ ಧಾತುಗಳಿಗೂ ಪೋಷಣೆ ಸಿಗಬೇಕು ಅಂದರೆ ನಾವು ತಿಂತಿರುವಂಥ ಫುಡ್ಡಲ್ಲಿ ನಮಗೆ ಪ್ರಾಪರಾಗಿ ಪ್ರೋಟೀನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ಹಿತಮಿತದಲ್ಲಿ ಸೇವನೆ ಮಾಡಬೇಕು. ನಾವು ಬರೀ ನಮ್ಮ ಫುಡ್ಡಲ್ಲಿ ಬರೀ ಕಾರ್ಬೋಹೈಡ್ರೇಟ್ ಅಂಶ ಇರಬಾರ್ದು, ಎಲ್ಲನೂ ಒಳಗೊಂಡಿರಬೇಕು. ಅಂದರೆ ರೆಡಿಮೇಡ್ ಪ್ಲೇಟ್ ಅಂತ ಹೇಳ್ತಾರೆ ಒಂದು, ಅಂದರೆ ಅದರಲ್ಲಿ ಒಂದು ಪೋರ್ಷನ್ ಪ್ರೋಟೀನ್ ಇರಬೇಕು, ಒಂದು ಪೋರ್ಷನ್ ಕಾರ್ಬೋಹೈಡ್ರೇಟ್, ಒಂದು ಪೋರ್ಷನಲ್ಲಿ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಇದೆಲ್ಲ ಸೇರಿನೇ ಒಂದು ಪ್ರಾಪರ್ ನ್ಯೂಟ್ರಿಷಿಯಸ್ ಪ್ಲೇಟ್ ಆಗಿ ಪ್ರಿಪೇರ್ ಆಗುತ್ತೆ. ಇದನ್ನು ನಾವು ತುಂಬ ಗಮನದಲ್ಲಿ ಇಟ್ಕೊಳ್ಬೇಕು ನಮ್ಮ ಪೋಷಣೆ ಬಗ್ಗೆ ಯೋಚನೆ ಮಾಡಬೇಕಾದ್ರೆ.
0: ಮೇಡಮ್, ಈಗ ಸಾಮಾನ್ಯವಾಗಿ ದಿನಕ್ಕೆ ಎಷ್ಟು ಬಾರಿ ಊಟ ಮಾಡಬೇಕು ಅಂದರೆ, ಜನರಲ್ ಆಗಿ ಇವಾಗ 3 ಊಟ ಮಾಡಬೇಕು ಅಂತ ಹೇಳ್ತಾರೆ, ಮಧ್ಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ಏನಾದರೂ ಸೇವಿಸಬಹುದಾ ಆಯುರ್ವೇದದ ಪ್ರಕಾರ?
1: ಹೌದು ಮ್ಯಾಮ್, ಎಲ್ಲರಿಗೂ ಒಂದೇ ನಿಯಮ ಅಂತ ಇರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ವಯಸ್ಸು, ಅವನ ಹಸಿವು, ಕೆಲಸದ ಸ್ವರೂಪ ಮತ್ತು ಆರೋಗ್ಯ ಸ್ಥಿತಿಗೆ ಅನುಗುಣವಾಗಿ ಆಹಾರದ ಸಮಯ ಮತ್ತು ಪ್ರಮಾಣವನ್ನು ಹೊಂದಿಸಿಕೊಳ್ಳಲೇಬೇಕು. ಅಂದರೆ ನೀವು ಕೇಳಿದ್ರಲ್ಲ ಮಿಡಲ್ ಮಧ್ಯದಲ್ಲಿ ಏನಾದರೂ ಸೇವಿಸ್ಬೋದಾ ಅಂತ, ಅದು ವ್ಯಕ್ತಿಯ ಜೀರ್ಣಕ್ರಿಯೆಗೆ ಸಂಬಂಧಿಸಿರುತ್ತದೆ. ಚೆನ್ನಾಗಿ ಹೊಟ್ಟೆ ಹಸಿರು ಇರೋರು, ಮೆಟಬಾಲಿಕ್ ರೇಟ್ ಜಾಸ್ತಿ ಇರುವವರು, ಮಿಡಲಲ್ಲಿ ತುಂಬ ಹೊಟ್ಟೆ ಹಸಿರು ಆಗುತ್ತೆ ಅಂತವರು ಒಂದು ಹಣ್ಣನ್ನು ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ನೆನೆ ಇಟ್ಕೊಂಡು ಅಥವಾ ಜ್ಯೂಸ್ಗಳನ್ನು ಅಥವಾ ಎಳನೀರು ಈ ಥರ ಪದಾರ್ಥಗಳನ್ನು ಸೇವಿಸ್ಬೋದು. ಆದರೆ ಒಂದು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಒಂದು ಬರುತ್ತೆ ಆಯುರ್ವೇದದಲ್ಲಿ, ಅಂದರೆ ಟೈಮ್ ಫಿಕ್ಸ್ಡ್ ಫಾಸ್ಟಿಂಗ್ ಮತ್ತು ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ. ಟೈಮ್ ಫಿಕ್ಸ್ಡ್ ಅಂದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಊಟ ಮಾಡೋದು, ನೀವು 10 ಗಂಟೆಯೊಳಗೆ ತಿಂದಿರೋದು 2 ಗಂಟೆಯಿಂದ ಪಚನ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. 2-3 ಗಂಟೆ ತಗೊಂಡ್ರೆ 4-6 ಗಂಟೆ ಅದು ನಮ್ಮ ದೇಹಕ್ಕೆ ಪಚನಗೊಂಡಂತ ಆಹಾರ ಎಲ್ಲಾ ರಕ್ತನಾಳಗಳಿಗೂ ಹೋಗಿ ಅಲ್ಲಿ ಪೋಷಣೆಯನ್ನ ಕೊಡುತ್ತೆ ನಮಗೆ. ಸೊ ಈ ಒಂದು ಟೈಮಿಂಗ್ನ ನಾವು ತುಂಬಾ ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ರಾತ್ರಿ ಲೇಟ್ ನೈಟ್ ಡಿನ್ನರ್ಸ್ ಮಾಡುವಂಥವ್ರು ಸಾಮಾನ್ಯವಾಗಿ 7 ಗಂಟೆ ಅಥವಾ 8 ಗಂಟೆ ಆದ್ಮೇಲೆ ಆದಷ್ಟು ಊಟವನ್ನ ಮಾಡಬಾರ್ದು. ಅಷ್ಟೊಂದು ಹೊಟ್ಟೆ ಹಸಿತಿದೆ ಅಂದರೆ ಲೈಟ್ ಫುಡ್ ಆಗಿ ಏನಾದ್ರು ಒಂದು ಕಿಚಡಿನೋ ಆ ಥರ ಹಣ್ಣುಗಳು ಇಲ್ಲ ಜ್ಯೂಸಸ್ಗಳು ಈ ಥರ ಒಂದು ಆಹಾರಗಳನ್ನು ತಗೋಬೇಕು.
0: ಖಂಡಿತ ಮೇಡಮ್. ಸ್ನೇಹಿತರೆ, ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ಪೋಷಣ್ ಮಾಸದ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಪವಿತ್ರ ಉದಪುಡಿಯವರು. ಮೇಡಮ್, ಇವಾಗ ಮಿತಾಹಾರ ಅಂತ ಕೇಳ್ತಾ ಇರ್ತೀವಿ, ಆದ್ರೆ ನಿಜವಾಗಿಯೂ ಮಿತಾಹಾರ ಅಂದ್ರೇನು? ಅಂದ್ರೆ ಹೊಟ್ಟೆ ತುಂಬಾ ಊಟ ಮಾಡಬಾರ್ದು ಅಂತ ಅಷ್ಟೇನಾ, ಅಥವಾ ನಮ್ಮ ದೇಹಕ್ಕೆ ಬೇಕಾದಷ್ಟು ಪ್ರಮಾಣದ ಎಲ್ಲ ರೀತಿಯ ಪೋಷಕಾಂಶಗಳನ್ನ ಸಿಗುವಂತೆ ಆಹಾರ ಸೇವಿಸುವುದ, ಯಾವ ರೀತಿ ಅಂತ ಮಿತಾಹಾರ ಅಂದ್ರೆ ಆಯುರ್ವೇದದ ಪ್ರಕಾರ?
1: ಮಿತಾಹಾರ ಅಂದ್ರೆ ದೇಹಕ್ಕೆ ಎಷ್ಟು ಸಾಕಾಗುತ್ತೆ ಅಷ್ಟು ಪೋರ್ಷನ್ ಅಲ್ಲಿ ತಿನ್ನೋದು ಮಿತಾಹಾರ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೆಪಾಸಿಟಿ ಬೇರೆ ಬೇರೆ ತರ ಇರುತ್ತೆ. ಎಲ್ಲರಿಗೂ ಹೊಟ್ಟೆ ಜಾಸ್ತಿ ಹಸಿವಾಗಲ್ಲ. ಎಲ್ಲರದ್ದು ಒಬ್ರು ಎರಡು ಚಪಾತಿ ತಿಂತಾರೆ ಅಂದ್ರೆ ಇನ್ನೊಬ್ಬರದ್ದು ಕೆಪಾಸಿಟಿ 3-4 ಇರುತ್ತೆ. ಅವರವರ ದೇಹಕ್ಕೆ ಸಂಬಂಧಪಟ್ಟಂತೆ, ಅವರವರ ಅಗ್ನಿಗೆ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಅದನ್ನ ನಾವು ಗಮನದಲ್ಲಿಟ್ಕೊಂಡು ಸೇವಿಸುವುದು ಮಿತಾಹಾರ ಅಂತ ಕರಿತೀವಿ. ಜಾಸ್ತಿ ಹೊಟ್ಟೆ ಕಂಠಪೂರ್ತಿ ಊಟ ಮಾಡೋದು ಮತ್ತೆ ಎರಡು ಊಟದ ಮಧ್ಯೆ ಗ್ಯಾಪ್ ಅನ್ನ ಕಡಿಮೆ ಕೊಡೋದು, ಏನೋ ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡಿರ್ತೀವಿ ಸಂಜೆ ಏನೋ ಸ್ನ್ಯಾಕ್ಸ್ ಬೇಕಾಗಿರುತ್ತೆ ಅಂತ ನಮ್ಮ ಬ್ರೈನ್ ಹೇಳ್ತಿರುತ್ತೆ, ಆದ್ರೆ ನಮ್ಮ ಹೊಟ್ಟೆಗೆ ಅದು ಬೇಕಾಗಿರಲ್ಲ. ಆ ತರ ಊಟ ಮಾಡೋದು ಅದೆಲ್ಲ ನಿತ್ಯಾಹಾರ ಅಂತ ಕರಿತೀವಿ. ಅದನ್ನ ಮಾಡಕ್ ಹೋಗ್ಬಾರ್ದು. ದೇಹಕ್ಕೆ ಅಗತ್ಯಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಅಲ್ಲದೆ ಸೂಕ್ತ ಪ್ರಮಾಣದಲ್ಲಿ ಆಹಾರ ಸೇವಿಸುವುದೇ ಮಿತಾಹಾರ. ಅತಿಯಾಗಿ ತಿನ್ನುವುದರಿಂದ ಅಜೀರ್ಣ, ಭಾರವಾದ ಅನುಭವ, ಉಬ್ರಾಗದು, ಹುಳಿ ತೆಗ್ ಬರೋದು, ತೂಕ ಹೆಚ್ಚಳ ಉಂಟಾಗುವುದು, ಇವೆಲ್ಲ ಮಿತ್ಯಾಹಾರನ ನಾವು ಫಾಲೋ ಮಾಡೋದ್ರಿಂದ ಆಗುವಂತ ಸಮಸ್ಯೆಗಳು. ಬಹಳ ಕಡಿಮೆ ತಿನ್ನುವುದರಿಂದ ಪೋಷಕಾಂಶಗಳ ಕೊರತೆನೂ ಉಂಟಾಗುತ್ತೆ. ಸೊ ಇದಕ್ಕೆ ನಾವು ನಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳನ್ನು ನೆನಪಲ್ಲಿಟ್ಟುಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಊಟ ಮಾಡಬೇಕು.
0: ಖಂಡಿತ ಮೇಡಮ್. ಮೇಡಮ್, ಇನ್ನು ಮಕ್ಕಳ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ತುಂಬಾ ಮುಖ್ಯ ಅಂತ ಹೇಳ್ತಾ ಇರ್ತೀರಾ, ಹಾಗಿದ್ರೆ ಮಕ್ಕಳ ಪೋಷಣೆಯಲ್ಲಿ ಪೋಷಕರು ಮುಖ್ಯವಾಗಿ ಯಾವ ಯಾವ ಅಂಶಗಳಿಗೆ ಗಮನ ಕೊಡಬೇಕು, ಅಂದ್ರೆ ಮಕ್ಕಳ ಊಟದಲ್ಲಿ ಯಾವ ರೀತಿಯ ಆಹಾರ ಇರಬೇಕು ಅಂತ?
1: ಇತ್ತೀಚಿನ ಕಾಲದಲ್ಲಿ ನಾವು ನೋಡಿದ್ರೆ ಮಕ್ಕಳಲ್ಲಿ ತುಂಬಾ ಈ ವಿಟಮಿನ್ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿಗಳನ್ನು ನಾವು ನೋಡ್ತೀವಿ. ಮತ್ತೆ ಮಕ್ಕಳು ತುಂಬಾ ಪ್ಯಾಕೇಜ್ಡ್ ಫುಡ್ಡು, ಬಿಸ್ಕೆಟ್ಸು ಇಂಥದ್ದೆಲ್ಲ ಅವ್ರ ದಿನನಿತ್ಯದಲ್ಲಿ ಒಂದು 2-3 ಪ್ಯಾಕೆಟ್ ಆರು ಸುಮ್ಮನೆ ಬಿಸ್ಕೆಟು, ಕುರುಕುರೆಗಳನ್ನ ಇವನ್ನೆಲ್ಲ ಖಾಲಿ ಮಾಡಿಬಿಡ್ತಾರೆ. ಸೊ ಇದನ್ನು ಪೋಷಕರಿಗೆ ಫಸ್ಟು ಏನು ಹೇಳಬೇಕು ಅಂದರೆ ಇದನ್ನು ಫಸ್ಟ್ ಕಡಿಮೆ ಮಾಡಬೇಕು. ಮತ್ತು ಇವಾಗ ಅಂತೂ ದೊಡ್ಡವ್ರ ಜೊತೆ, ಇವಾಗ ವಯಸ್ಸಾದವರು ಮತ್ತು ಮಿಡಲ್ ಏಜ್ ಪೀಪಲ್, ಜಾಬ್ಗೆ ಹೋಗುವಂಥ ಆಫೀಸ್ಗೆ ಹೋಗುವಂಥವ್ರು, ಇವರೆಲ್ಲನೂ ಬೆಳಗ್ಗೆ ಎದ್ದು ಚಹಾ ಅಥವಾ ಕಾಫಿ ಕುಡಿಯೋದನ್ನು ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಇದನ್ನು ನೋಡಿಬಿಟ್ಟು ಮಕ್ಕಳೂ ಅಷ್ಟೇ, ಮಕ್ಕಳೂ ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ಒಂದು ಕಪ್ ಟೀ, ಒಂದು ಕಪ್ ಕಾಫಿ, ಅದ್ರ ಜೊತೆಗೆ ಒಂದು ಪ್ಯಾಕೆಟ್ ಬಿಸ್ಕೆಟ್, ಇದನ್ನೇ ತಿಂದು ಇದನ್ನೇ ಕುಡಿದೂ ಹೊಟ್ಟೆ ತುಂಬಿಸ್ಕೊಂಡು ಅವರು ಇರ್ತಾರೆ. ಅದಕ್ಕೆ ನಾವು ಬೆಳವಣಿಗೆಗೆ, ಮಕ್ಕಳಿಗೆ ಬೆಳವಣಿಗೆಗೆ ಅಗತ್ಯವಾದ ಪ್ರೋಟೀನ್, ಶಕ್ತಿದಾಯಕ ಆಹಾರ ಅಂದರೆ ಕಬ್ಬಿಣ ಅಂಶ ಇರುವಂಥ, ಕ್ಯಾಲ್ಶಿಯಂ ಇರುವಂಥ ವಿಟಮಿನ್ಗಳು ಮತ್ತು ಇತರ ಸೂಕ್ಷ್ಮ ಪೋಷಕಾಂಶಗಳನ್ನು ನಾವು ಕೊಡಬೇಕಾಗುತ್ತೆ. ಯಾವುದ್ರಲ್ಲಿ ಕ್ಯಾಲ್ಶಿಯಂ, ಯಾವುದ್ರಲ್ಲಿ ಕಬ್ಬಿಣ ಅಂಶ ಇರುತ್ತೆ ಅಂತಂದರೆ ಅಂತಹವು ನೆನೆಸಿಟ್ಟಕ್ಕಂಥ ಬೇಳೆಕಾಳುಗಳು, ಮೊಟ್ಟೆ ಸೇವಿಸುವಂಥವ್ರಾದರೆ ಮೊಟ್ಟೆ, ಹಾಲು ಅಥವಾ ಮೊಸರು, ಸೊಪ್ಪು, ತರಕಾರಿಗಳು, ಹಣ್ಣುಗಳು, ವಿವಿಧ ಧಾನ್ಯಗಳನ್ನು, ಈ ಥರ ಪದಾರ್ಥಗಳನ್ನು ಸೇವಿಸಬೇಕು.
0: ಮೇಡಮ್, ಇನ್ನು ಗರ್ಭಿಣಿಯರಿಗೆ ಇಬ್ಬರಿಗೆ ಆಗುವಷ್ಟು ಊಟ ಮಾಡಬೇಕು ಅಂತ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಇದು ನಿಜನಾ? ಗರ್ಭಾವಸ್ಥೆಯಲ್ಲಿ ಇಬ್ಬರಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಅವರು ಊಟ ಮಾಡಬೇಕಾಗುತ್ತಾ ಹೇಗೆ ಅಂತ?
1: ಹೌದು, ಗರ್ಭಾವಸ್ಥೆಯಲ್ಲಿ ಆಹಾರದ ಪ್ರಮಾಣಕ್ಕಿಂತ ಗುಣಮಟ್ಟ ಮತ್ತು ಪೋಷಕಾಂಶಗಳ ಸಮತೋಲನೆ ತುಂಬಾ ಮುಖ್ಯ ಆಗುತ್ತೆ. ಗರ್ಭಿಣಿಯರಿಗೆ ಪ್ರೋಟೀನ್, ಕಬ್ಬಿಣಾಂಶ, ಫೋಲೇಟ್ ಮತ್ತು ಕ್ಯಾಲ್ಶಿಯಂ ಇವುಗಳನ್ನು ನಾವು, ಬರೀ ಫೋಲೇಟ್ ಮತ್ತು ಕ್ಯಾಲ್ಶಿಯಂಗಳಂತೂ ಈಗ ಎಲ್ಲ ವೈದ್ಯರು ಎಲ್ಲ ಗರ್ಭಿಣಿಯರಿಗೂ ಫಸ್ಟ್ ಮಂತಿಂದಾನೇ ಅವ್ರಿಗೆ ಸ್ಟಾರ್ಟ್ ಮಾಡೋದು ಫೋಲೇಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನು. ಬಟ್ ಫೋಲೇಟ್ ಮತ್ತು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ಗಳನ್ನು ಬಿಟ್ಟು ನಮ್ಮ ಆಹಾರದಲ್ಲಿಯೇ ಅದು ಸಿಗುತ್ತೆ ಅಂತಾದರೆ ನಾವು ಟ್ಯಾಬ್ಲೆಟ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಪೋಷಕಾಂಶಗಳಿರುವಂಥ ಆಹಾರಗಳನ್ನು ನಾವು ಸೇವಿಸಬೇಕು. ಫೋಲೇಟ್ ಸಮೃದ್ಧ ಆಹಾರಗಳು ಯಾವುವು ಅಂತಂದರೆ ಪಾಲಕ್ ಸೊಪ್ಪು, ಹರಿವೆ ಸೊಪ್ಪು, ದಂಟಿನ ಸೊಪ್ಪು, ಮೆಂತೆ ಸೊಪ್ಪು, ಸಬ್ಬಕ್ಕಿ, ಬ್ರಾಕ್ಲಿ, ಬೀನ್ಸ್, ಅವರೆಕಾಳುಗಳು, ಈ ಥರದ್ದೆಲ್ಲ ಫೋಲೇಟ್ ರಿಚ್ ಫುಡ್ ಅಂತ ನಾವು ಕರಿತೀವಿ. ಇದನ್ನು ಕ್ಯಾಲ್ಶಿಯಂ ಮತ್ತು ಐರನ್, ಕಬ್ಬಿಣಾಂಶ ಇರುವಂಥ ಟ್ಯಾಬ್ಲೆಟ್ ಜೊತೆಗೆ ಇದನ್ನು ನೀವು ಗರ್ಭಿಣಿಯರಿಗೆ ತಿನ್ನಲಿಕ್ಕೆ ಕೊಡ್ಬೋದು.
0: ಖಂಡಿತ ಮೇಡಮ್. ಇನ್ನು ನಮ್ಮ ಊಟದಲ್ಲಿ ಈ ಒಂದು ಸೊಪ್ಪುಗಳಿಗೆ ಎಷ್ಟು ಮಹತ್ವ ಇದೆ ಅಂತ, ಈಗ ಪ್ರತಿದಿನ ನಾವು ಸೊಪ್ಪುಗಳನ್ನು ಆಹಾರ ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಅದು ಯಾವ ರೀತಿಯ ಪೋಷಕಾಂಶಗಳನ್ನು ನೀಡುತ್ತೆ, ಹಾಗೆಯೇ ಯಾವ ಯಾವ ಸೊಪ್ಪುಗಳನ್ನು ನಮ್ಮ ಆಹಾರದಲ್ಲಿ ನಾವು ಬಳಸಬೇಕು ಅಂತ ತಾವು ಹೇಳ್ತೀರಾ?
1: ಸೊಪ್ಪುಗಳಲ್ಲಿ ನಾರಿನಾಂಶ, ವಿಟಮಿನ್ಗಳು ಮತ್ತು ವಿವಿಧ ಖನಿಜಾಂಶಗಳು ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಯಾವ ಸೊಪ್ಪುಗಳನ್ನು ಸೇವಿಸಬೇಕು ಅಂದರೆ ನಾನಾಗಲೇ ಹೇಳ್ದಂಗೆ ಪಾಲಕ್, ಮೆಂತ್ಯ ಸೊಪ್ಪುಗಳು, ರಾಜಗಿರಾ, ಮೆಂತ್ಯ ಸೊಪ್ಪು, ರ್ಯಾಡಿಶ್, ನಾವಿರುವ ಜಾಗದಲ್ಲಿ ಬೆಳೆಯುವಂಥ ತರಕಾರಿಗಳು, ಕುಂಬಳಕಾಯಿ, ಹಾಗಲಕಾಯಿ, ಈ ಥರ ತರಕಾರಿಗಳನ್ನು ಜಾಸ್ತಿ ನಾವು ಸೇವಿಸಬೇಕು.
0: ಮೇಡಮ್, ಇತ್ತೀಚಿನ ದಿನದಲ್ಲಿ ಈ ಒಂದು ಸಿರಿಧಾನ್ಯಗಳ ಮಹತ್ವ ಹೆಚ್ಚಾಗ್ತಾ ಇದೆ. ಈಗ ಸಿರಿಧಾನ್ಯಗಳು ಏಕೆ ಜನಪ್ರಿಯ ಆಗ್ತಾ ಇದೆ ಅಂತ?
1: ಸಿರಿಧಾನ್ಯಗಳು ಅಂದರೆ ಮಿಲ್ಲೆಟ್ಸ್ ಅಂತ ಕರಿತೀವಿ. ಇದರಲ್ಲಿ ಇವು ಯಾಕೆ ಜನಪ್ರಿಯ ಅಂತಂದರೆ ಇದರಲ್ಲಿ ನಾರಿನ ಅಂಶ ತುಂಬ ಇರುತ್ತೆ. ಇವಾಗಿನ ಕಾಲದಲ್ಲಿ ನಾವು ನೋಡಕ್ಕೆ ಹೋದರೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಈ ಪ್ರಾಬ್ಲಮ್ಗಳು ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ. ಮೇನ್ಲಿ ಈ ಮಿಲ್ಲೆಟ್ಸ್ಗಳನ್ನು ನಾವು ಡಯಾಬಿಟೀಸ್ ಪೇಷಂಟ್ಸ್ಗೆ ಕೊಡ್ಬೋದು. ಯಾಕೆಂದರೆ ಇವು ನಾರಿನಾಂಶ ಇರುವುದರಿಂದ ಇಂಟೆಸ್ಟೈನ್ಗಳ ಮೈಕ್ರೋವಿಲ್ಲೆಗಳ ಚಲನೆ ವಲನೆಯನ್ನು ಜಾಸ್ತಿ ಮಾಡಿ ನಾವು ತಗೊಂತಿರುವಂಥ ಊಟ ಬೇಗ ಜಠರವನ್ನು ದಾಟಿ ಕರಳುಗಳಲ್ಲಿ ಬೇಗ ಅಲ್ಲಿಂದ ಡೈಜೆಸ್ಟ್ ಆಗಿ ಅಲ್ಲಿಂದ ಹೊರಗೆ ಹೋಗೋಕ್ಕೆ ತುಂಬ ಈಸಿಯಾಗಿ ಕೆಲಸ ಮಾಡುತ್ತೆ. ಮಿಲ್ಲೆಟ್ಸ್ಗಳ ಯಾವುವು ಅಂತಂದರೆ ರಾಗಿ, ಜೋಳ, ಸಜ್ಜೆ, ನವಣೆ, ಊದಲು, ಹಾರಕ ಮುಂತಾದ ಸಿರಿಧಾನ್ಯಗಳನ್ನು ಆಹಾರದಲ್ಲಿ ವೈವಿಧ್ಯವಾಗಿ ಬಳಸ್ಬೋದು. ಆಯುರ್ವೇದದ ಪ್ರಕಾರ ಇವಕ್ಕೆ ವೃಷ ಅಂತ ಕರೀತಾರೆ. ವೃಷ ಅಂದರೆ ವಾಜೀಕರಣ, ಪ್ರೋಜನಿಗಳನ್ನು ಡೆವಲಪ್ ಮಾಡೋಕ್ಕೆ, ಗರ್ಭಧಾರಣೆಗೆ ತುಂಬ ಉತ್ತಮವಾಗಿರುತ್ತದೆ ಮತ್ತು ಜನನಾಂಗಗಳ ಬೆಳವಣಿಗೆ ಇದರಿಂದ ಚೆನ್ನಾಗಾಗುತ್ತೆ. ಮತ್ತು ಯಾರ್ಯಾರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ, ಹಾರ್ಡ್ ಸ್ಟೂಲ್ಸ್ ಪ್ರಾಬ್ಲಮ್ ಇರುತ್ತೆ, ಮಲ ಬೇಗ ವಿಸರ್ಜನೆ ಆಗ್ತಿರಲ್ಲ, ಗಟ್ಟಿ ಆಗ್ತಿರುತ್ತೆ, ಅಥವಾ ಪೈಲ್ಸ್ಗಳು, ಫಿಸ್ಟುಲಾಗಳ ಪ್ರಾಬ್ಲಮ್ಗಳಿರ್ತಾವಲ್ಲ, ಅಂಥವ್ರಿಗೆ ನಾರಿನಾಂಶ ಇರುವಂಥ ಮಿಲ್ಲೆಟ್ಸ್ಗಳನ್ನು ಕೊಟ್ಟರೆ ಇದು ಮಲಮೂತ್ರದ ಪ್ರಮಾಣವನ್ನು ಜಾಸ್ತಿ ಮಾಡುತ್ತೆ ಮತ್ತು ಅದು ದೇಹದಿಂದ ಸರಿಯಾಗಿ ಏನೂ ತೊಂದರೆ ಮಾಡದೆ ಆಚೆ ತೊಗೊಂಡು ಹೋಗೋಕ್ಕೆ ತುಂಬಾ ಉತ್ತಮವಾಗಿರುತ್ತದೆ.
0: ಮೇಡಮ್, ಈಗ ಪ್ರೋಟೀನ್ ನಮ್ಮ ದೇಹಕ್ಕೆ ಬಹಳ ಮುಖ್ಯ ಅಂತ ಹೇಳ್ತಾರೆ, ಹಾಗಿದ್ರೆ ಪ್ರೋಟೀನ್ ನಮ್ಮ ದೇಹಕ್ಕೆ ಯಾಕೆ ಬೇಕು, ಅದು ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ಶಕ್ತಿಗೆ ಅದು ಯಾವ ರೀತಿ ಸಹಾಯ ಮಾಡುತ್ತೆ ಮೇಡಮ್?
1: ಪ್ರೋಟೀನ್ಗಳನ್ನು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಬಾಡಿ ಅಂತ ಕರೀತಾರೆ. ಅಂದರೆ ದೇಹದ ಬೆಳವಣಿಗೆಗೆ, ಸ್ನಾಯುಗಳ ನಿರ್ಮಾಣಕ್ಕೆ ಮತ್ತು ದೇಹದ ವಿವಿಧ ಕಾರ್ಯಗಳಿಗೆ ಪ್ರೋಟೀನ್ ತುಂಬ ಅಗತ್ಯ. ಸಸ್ಯಾಹಾರದಲ್ಲಿ ಬೇಳೆಕಾಳುಗಳು, ಕಡಲೆಕಾಳು, ಹೆಸರುಕಾಳು, ತೊಗರಿಬೇಳೆ, ಸೋಯಾ ಮತ್ತು ಹಾಲಿನ ಉತ್ಪನ್ನಗಳು ಉತ್ತಮ ಪ್ರೋಟೀನ್ಗಳಾಗಿವೆ. ಇದನ್ನು ನಮ್ಮ ದೇಹದಲ್ಲಿ, ನಮ್ಮ ದಿನಚರಿಯಲ್ಲಿ ಪ್ರೋಟೀನ್ಗಳನ್ನು ನಾವು ತುಂಬ ಸೇವನೆ ಮಾಡಬೇಕು.
0: ನಮ್ಮ ಯಾವ ಆಹಾರದಲ್ಲಿ ಈ ಪ್ರೋಟೀನ್ ಇರುತ್ತೆ ಅಂತ ಮೇಡಮ್?
1: ಅದೇ ನಾನು ಹೇಳ್ದಂಗೆ ಸಸ್ಯಾಹಾರದಲ್ಲಿ ನಾವು ತಗೊಳಕ್ಕೆ ಹೋದರೆ ಬೇಳೆಕಾಳುಗಳು, ಹೆಸರುಕಾಳು, ತೊಗರಿಕಾಳು, ಸೋಯಾಬೀನ್ ಮತ್ತು ಹಾಲಿನ ಪದಾರ್ಥಗಳು, ಟೋಫು ಅಂತ ಇವಾಗ ಸಿಗುತ್ತೆ, ಅದರಲ್ಲೂ ತುಂಬಾ ಚೆನ್ನಾಗಿರುವಂಥ ಪ್ರೋಟೀನ್ ಅಂಶ ನಮಗೆ ಸಿಗುತ್ತೆ. ನಾನ್ ವೆಜಿಟೇರಿಯನ್ ಮಾಂಸಾಹಾರಿಗಳಾದರೆ ಕೋಳಿ ಮಾಂಸದಲ್ಲಿ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ, ಇದನ್ನು ನಾವು ಸೇವಿಸ್ಬೋದು.
0: ಮೇಡಮ್, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಜಂಕ್ ಫುಡ್ ತಿನ್ನೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಈ ಜಂಕ್ ಫುಡ್ ತಿನ್ನೋದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕಾ ಹೇಗೆ?
1: ಹೌದು, ಆರೋಗ್ಯಕರ ಆಹಾರಕ್ಕೆ ಆದ್ಯತೆ ನೀಡಬೇಕು ನಾವು. ಹೆಚ್ಚು ಉಪ್ಪು, ಸಕ್ಕರೆ ಮತ್ತು ಅನಾರೋಗ್ಯಕರ ಕೊಬ್ಬು ಹೊಂದಿರುವ ಸಂಸ್ಕರಿತ ಆಹಾರಗಳ ಸೇವನೆಯನ್ನು, ಅಂದರೆ ಫರ್ಮೆಂಟೆಡ್ ಫುಡ್, ನಾವು ಬೇಕರಿಗಳಲ್ಲಿ ನೋಡುವಂಥ ಬನ್ಗಳು, ಬ್ರೆಡ್ಗಳು, ಇದೆಲ್ಲ ಸಂಸ್ಕರಿತ ಆಹಾರದಲ್ಲಿ ಬರುತ್ತೆ. ಇದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು, ಆದಷ್ಟು ಮಿತಿಗೊಳಿಸಬೇಕು. ಪ್ಯಾಕೆಟ್ ಫುಡ್ ಮತ್ತು ಸಿಹಿ ಪಾನೀಯಗಳು, ಜ್ಯೂಸಸ್ಗಳು, ಫರ್ಮೆಂಟೆಡ್ ಜ್ಯೂಸಸ್ ಮತ್ತು ಆಕ್ಸಿಡೈಸ್ಡ್ ಜ್ಯೂಸಸ್ ಬರುತ್ತೆ ಇವಾಗ, ಸ್ಪ್ರೈಟ್ಗಳಂಥವು, ಇವು ಹೆಚ್ಚು ಕರಿದ ತಿಂಡಿಗಳು. ಪ್ರತಿದಿನದ ಆಹಾರ ಬದಲಾಗಿ ಅಪರೂಪಕ್ಕೆ ಮಾತ್ರ ಯಾವಾಗ ಬೇಕೋ ಆವಾಗ ಮಾತ್ರ ಸೇವಿಸುವುದು ಉತ್ತಮ.
0: ಮೇಡಮ್, ಇನ್ನು ಆಯುರ್ವೇದದಲ್ಲಿ ಈ ಹಣ್ಣುಗಳ ಮಹತ್ವ?
1: ಹಣ್ಣಿನಲ್ಲಿ ಮೇನ್ ಆಗಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ನಮ್ಮ ಬಾಡಿಲಿ. ಅದರಲ್ಲಿ ಮೇನಾಗಿ ಮಿನರಲ್ಸಲ್ಲಿ ಪೊಟ್ಯಾಷಿಯಂ ಮತ್ತು ಸೋಡಿಯಂ ಅಂಶಗಳು ನಮ್ಮ ದೇಹದ ಪ್ರತಿಯೊಂದು ರಕ್ತನಾಳಗಳಲ್ಲಿಯೂ, ಪ್ರತಿಯೊಂದು ಸೆಲ್ಸಲ್ಲೂ ಮಿನರಲ್ಸ್ ಅಂಶ ತುಂಬಾ ಮುಖ್ಯ. ಪೊಟ್ಯಾಷಿಯಂ ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಮುಖ್ಯ. ಹಾಗಾಗಿ ಮತ್ತು ನಮ್ಮ ಕಿಡ್ನಿ ಫಂಕ್ಷನ್ಗಳು ನಾರ್ಮಲ್ ಆಗಬೇಕು ಅಂದರೆ ನಾರಿನ ಅಂಶ ಮತ್ತು ನೀರಿನ ಅಂಶ ಜಾಸ್ತಿ ಇರುವಂಥ ಹಣ್ಣುಗಳನ್ನು ಸೇವಿಸಬೇಕು. ಸಂಪೂರ್ಣ ಹಣ್ಣಿನಲ್ಲಿ ನಾರಿನ ಅಂಶ ಇರುತ್ತದೆ ಮತ್ತು ತಿನ್ನುವಾಗ ಹೆಚ್ಚು ತೃಪ್ತಿಯನ್ನು ಕೊಡುತ್ತದೆ. ಅದಕ್ಕೆ ಜ್ಯೂಸ್ ಸೇವಿಸುವುದಕ್ಕಿಂತ ಜ್ಯೂಸಲ್ಲಿ ನಾವು ಮಾಡಬೇಕಾದ್ರೆ ಒಂದು ಪ್ರೊಸೆಸ್ ಅಂತ ಇರುತ್ತೆ, ಸಂಸ್ಕಾರ ಅಂತ ಬರುತ್ತೆ ಆಯುರ್ವೇದದಲ್ಲಿ. ಆ ಪ್ರೊಸೆಸ್ ಮಾಡಬೇಕಾದ್ರೆ ನಾವು ಸಕ್ಕರೆಯನ್ನು ಹಾಕ್ತೀವಿ ಮತ್ತು ಅದನ್ನು ಮಿಕ್ಸಿಲಿ ಹಾಕಿ ರುಬ್ಬಿ, ಆ ನಾರಿನ ಅಂಶಗಳು ಏನೂ ಸಿಗಲ್ಲ ಅದರಲ್ಲಿ. ಅದಕ್ಕೋಸ್ಕರ ಜ್ಯೂಸ್ ಕುಡಿಯೋದಕ್ಕಿಂತ ಹಣ್ಣನ್ನು ಸೇವಿಸುವುದು ತುಂಬ ಉತ್ತಮ.
0: ಖಂಡಿತ ಮೇಡಮ್. ಈಗ ನಾವು ಮೇಡಮ್ ಪೋಷಣೆಯ ಬಗ್ಗೆ ಮಾತನಾಡುವಾಗ ಕೇವಲ ಆಹಾರದ ಬಗ್ಗೆನೇ ಹೆಚ್ಚು ಗಮನ ಕೊಡ್ತೀವಿ, ಆದರೆ ನೀರು ಕುಡಿಯುವುದು ಕೂಡ ಒಂದು ಪೋಷಣೆಯ ಒಂದು ಭಾಗನ. ದಿನಕ್ಕೆ ಎಷ್ಟು ನೀರು ಕುಡಿಬೇಕು ಅಂತ?
1: ಹೌದು, ದೇಹದ ಸಾಮಾನ್ಯ ಕಾರ್ಯಗಳಿಗೆ ದ್ರವ ಅಂಶ ಅನ್ನೋದು ಬಾಡಿಗೆ ತುಂಬಾನೇ ಮುಖ್ಯ. ಬಾಯಾರಿಕೆಯನ್ನು ನಿರ್ಲಕ್ಷಿಸದೆ ನೀರು ಕುಡಿಬೇಕು ನಾವು. ಬಿಸಿಲು, ವ್ಯಾಯಾಮ ಮತ್ತು ಹೆಚ್ಚು ಬೆವರುವ ಸಂದರ್ಭಗಳಲ್ಲಿ ಈ ದ್ರವದ ಅಂಶ ನಮ್ಮ ಬಾಡಿಗೆ ಬೇಕಾಗುತ್ತೆ. ಎಷ್ಟು ನೀರನ್ನ ಕುಡಿಬೇಕು ಅಂತಂದ್ರೆ 2.5 ಲೀಟರ್ ಅಥವಾ 3 ಲೀಟರ್ ಸಾಮಾನ್ಯವಾಗಿ ಸೇವಿಸಬೇಕು. ಅತಿಯಾಗಿ ನೀರನ್ನು ಕುಡಿಯೋದನ್ನು ತಪ್ಪಾಗುತ್ತೆ, ಯಾಕೆಂದ್ರೆ ನಮ್ಮ ದೇಹದಲ್ಲಿ ಅಗ್ನಿ ಅಂತ ಇರುತ್ತೆ, ಅದು ನಮ್ಮ ಜೀರ್ಣಕ್ರಿಯೆಯನ್ನ ನೋಡ್ಕೊಂತಿರುತ್ತೆ. ಅಗ್ನಿಗೆ ನಾವು ಬೆಂಕಿಗೆ ಎಷ್ಟು ನಾವು ನೀರು ಹಾಕ್ತೀವೋ ಅದಷ್ಟು ಆರೋಗುತ್ತೆ. ಅದಕ್ಕೋಸ್ಕರ ಅಗ್ನಿಯನ್ನು ನಾವು ಬೆಳೆಸಬೇಕು ಅಂತಂದರೆ ಎಷ್ಟಾಗುತ್ತೋ ಅಷ್ಟು ನಮ್ಗೆ ಬಾಯಾರಿಕೆ ಆದಾಗ ನೀರು ಕುಡಿಬೇಕು. ಅತಿಯಾಗಿ ನೀರು ಕುಡಿಯೋದನ್ನು ತಪ್ಪು.
0: ಖಂಡಿತ ಮೇಡಮ್. ಸ್ನೇಹಿತರೇ, ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣುಧ್ವನಿ ಕೇಳಿಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತ ಅಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನೋಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೆ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತು ಇರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುಟಿ ಇರ್ತದೆ. ಅದ್ರ ಮರುದಿನ ನಮಗೆ ಶಾಲೆ ಇತ್ತು. ಶಾಲೆಗೆ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೆ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
0: ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣುಧ್ವನಿ 90.4 FM. ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿಯಾದ ಡಾಕ್ಟರ್ ಪವಿತ್ರ ಉದಪುಡಿ ಅವರು. ಮೇಡಮ್, ಈಗ ಕೆಲವೊಂದು ಸರಿ ಏನು ಮಾಡ್ತಾರೆ, ಬೆಳಗಿನ ಉಪಹಾರವನ್ನು ಬಿಟ್ಬಿಡ್ತಾರೆ, ಇದು ಎಷ್ಟು ಸರಿ ಅಂತ?
1: ಇದು ಸರಿಯಲ್ಲ. ಪ್ರತಿದಿನ ಉಪಹಾರವನ್ನು ತೆಗೆದುಕೊಳ್ಳಲೇಬೇಕು. ಅದಕ್ಕೆ ಹೆಸರನ್ನೇ ಬ್ರೇಕ್ಫಾಸ್ಟ್ ಅಂತ ಇದೆ ಇಂಗ್ಲೀಷಲ್ಲಿ. ಬ್ರೇಕ್ಫಾಸ್ಟ್ ಅಂದರೆ ನಾವು ರಾತ್ರಿ ತಗೊಂಡಿರುವಂಥ ಊಟದ ಜೊತೆಗೆ ಬೆಳಗ್ಗೆ ಆಗುವಷ್ಟು ಟೈಮಿಗೆ ತುಂಬಾ ಬ್ರೇಕ್ ಆಗಿಬಿಟ್ಟಿರುತ್ತೆ. ಅದನ್ನು ನಾವು ಬ್ರೇಕ್ ಮಾಡೋದು ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಉಪಹಾರವನ್ನು ಯಾರೂ ಬಿಡಬಾರ್ದು. ಬೆಳಗಿನ ಆಹಾರದಲ್ಲಿ ಧಾನ್ಯ ಇರಬೇಕು, ಸಿರಿಧಾನ್ಯಗಳ ಸೇವನೆ ಮಾಡಬೇಕು, ಬೇಳೆ ಅಥವಾ ಪ್ರೋಟೀನ್ ಮೂಲ ಆಹಾರವನ್ನು ತೆಗೆದುಕೊಳ್ಳಬೇಕು. ಎಲ್ಲನೂ ಸೇರಿ ಅಂದರೆ ನಮ್ಮ ನಾವು ತಗೊಳ್ಳುವಂಥ ಬ್ರೇಕ್ಫಾಸ್ಟ್ನಲ್ಲಿ ಧಾನ್ಯಗಳು, ಬೇಳೆ, ಪ್ರೋಟೀನ್ ಮೂಲ, ತರಕಾರಿ, ಒಂದು ಹಣ್ಣು ಇರಲೇಬೇಕು. ಬ್ರೇಕ್ಫಾಸ್ಟ್ ಉಪಹಾರವನ್ನು ಬಿಟ್ಟು ಬಿಡುವುದು ಒಳ್ಳೆಯದಲ್ಲ, ಯಾಕೆಂದರೆ ಇದರಿಂದ ಕೆಲವರಲ್ಲಿ ನಾವು ನೋಡ್ತಿದ್ದಂಗೆ ಗ್ಯಾಸ್ಟ್ರೈಟಿಸ್ ಮತ್ತು ಹೆಚ್ ಪೈಲೋರಿ ಇನ್ಫೆಕ್ಷನ್ಸ್ ಈ ಥರ ಎಲ್ಲ ತುಂಬಾ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ನಾವು ತಿನ್ನಲಿಲ್ಲ ಅಂತಂದರೆ ಆ್ಯಸಿಡ್ ಹಾಗೆ ಸೆಕ್ರೀಟ್ ಆಗ್ತಾನೆ ಇರುತ್ತೆ ಬಾಡಿನ, ಅದು ಆ್ಯಸಿಡ್ ಮೇಲೆ ಬಂದು ರಕ್ತ ಈಸೋಫೇಗಸ್ ಅನ್ನನಾಳವನ್ನು ಹಾನಿ ಮಾಡೋದು, ಈ ಥರ ಎಲ್ಲ ತೊಂದರೆಗಳನ್ನು ಸ್ಟಾರ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಾವು ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು ಯಾವುದೇ ಕಾರಣದಲ್ಲೂ. ಅದು ಮೀರಿ ನಮಗೆ ಸಮಯ ಇಲ್ಲ, ಈ ಥರ ತುಂಬಾ ಅರ್ಜೆಂಟ್ ಇದೆ ಅಂತ ಆದಬೇಕಾದ್ರೆ ಒಂದು ಹಣ್ಣು ಅಥವಾ ಒಂದು ಜ್ಯೂಸೋ ಇಲ್ಲ ಎಳ್ನೀರೋ ಈ ಥರ ಏನಾದ್ರೂ ಹೊಟ್ಟೆಯಲ್ಲಿ ತುಂಬಿಸ್ಕೊಂಡಿರಬೇಕು. ಬಟ್ ಉಪಹಾರದಲ್ಲೂ ಬೆಳಗ್ಗೆ ಎದ್ದ ತಕ್ಷಣ ಜನ ಟೀ, ಕಾಫಿ ಅನ್ನು ಖಾಲಿ ಹೊಟ್ಟೆಲೇ ಕುಡಿದ್ಬಿಡ್ತಾರೆ, ಅದರಿಂದನೂ ತುಂಬ ತೊಂದರೆಗಳಾಗುತ್ತೆ, ಅದರಿಂದನೂ ಗ್ಯಾಸ್ಟ್ರೈಟಿಸ್ ಎಲ್ಲ ಜಾಸ್ತಿ ಆಗುತ್ತೆ. ಅದಕ್ಕೆ ಉಪಹಾರದಲ್ಲಿ ಆಹಾರ ಇರಬೇಕು, ದ್ರವಗಳ ಅಂಶ ಕಡಿಮೆ ಇರಬೇಕು.
0: ಇನ್ನು ಈಗ ತಾನೇ ತಾವು ಅಗ್ನಿ ಅನ್ನುವ ಒಂದು ಪದವನ್ನು ಬಳಸಿದ್ರಿ, ಹಾಗಿದ್ರೆ ಆಯುರ್ವೇದದಲ್ಲಿ ಅಗ್ನಿ ಅಂದರೆ ಏನು ಅಂತ ಮೇಡಮ್? ಇದು ನಮ್ಮ ಜೀರ್ಣಕ್ರಿಯೆ ಹಾಗೇ ಒಟ್ಟಾರೆ ನಮ್ಮ ಒಂದು ಆರೋಗ್ಯದಲ್ಲಿ ಈ ಒಂದು ಅಗ್ನಿಯ ಪಾತ್ರ ಏನು ಅಂತ?
1: ಆಯುರ್ವೇದದಲ್ಲಿ ಅಗ್ನಿ ಅಂತಂದರೆ ಆಹಾರದ ಜೀರ್ಣ ಮತ್ತು ಪರಿವರ್ತನಾ ಪ್ರಕ್ರಿಯೆ ಅಂತ ಕರಿತೀವಿ. ಆಹಾರವು ಸರಿಯಾಗಿ ಜೀರ್ಣವಾಗುವುದು ಆರೋಗ್ಯಕ್ಕೆ ಮುಖ್ಯ. ಆದ್ದರಿಂದ ಹಸಿವಿಲ್ಲದಿದ್ದಾಗ ಅತಿಯಾಗಿ ತಿನ್ನುವುದನ್ನು ತಪ್ಪಿಸಿ ಜೀರ್ಣಶಕ್ತಿಗೆ ಅನುಗುಣವಾಗಿ ಆಹಾರ ಸೇವಿಸೋದು ಮುಖ್ಯ. ಇವಾಗ ಮಾಡರ್ನಲ್ಲಿ ನಾವು ಮಾತಾಡಬೇಕು ಅಂದರೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಥವಾ ಹೊಟ್ಟೆಯಲ್ಲಿ ಉತ್ಪನ್ನವಾಗುವಂಥ ಆ್ಯಸಿಡ್ಗಳು ಅಂತ ಹೇಳ್ತೀವಿ, ಅದು ನಮ್ಮ ಆಯುರ್ವೇದದಲ್ಲಿ ಅಗ್ನಿ ಅಂತ ಬರುತ್ತೆ. ಇದರಲ್ಲಿ ದೇಹ ಅಗ್ನಿ, ಧಾತ್ವ ಅಗ್ನಿ ಈ ಥರ ಅನೇಕ ಅಗ್ನಿಗಳಿರುತ್ತೆ. ದೇಹದಲ್ಲಿ ಆಹಾರ ಜೀರ್ಣವಾಗಬೇಕು ಅಂದರೆ ಅದಕ್ಕೆ ಧಾತುವಾಗ್ನಿ ಬೇಕು. ಆ ಜೀರ್ಣಗೊಂಡಿರುವಂಥ ಆಹಾರ ನಮ್ಮ ದೇಹಕ್ಕೆ ಎಲ್ಲ ಆರ್ಗನ್ಸಿಗೂ ಹೋಗಬೇಕು ಅಂತಂದರೆ ಧಾತುವಾಗ್ನಿ ಇಂಪಾರ್ಟೆಂಟ್ ಆಗುತ್ತೆ. ಈ ಧಾತುವಾಗ್ನಿ ಸರಿಯಾಗಿ ಇರಬೇಕು ಅಂತಂದರೆ ನಮ್ಮ ಈಟಿಂಗ್ ಹ್ಯಾಬಿಟ್ಸ್ ತುಂಬಾ ಮುಖ್ಯ. ನಾವು ತಿನ್ನುವಂತಹ ಕಾಲ ಮತ್ತು ಎರಡು ಆಹಾರದ ನಡುವೆ ಇರುವಂಥ ಗ್ಯಾಪ್ಸ್ ಮತ್ತು ಬೆಳಗ್ಗೆ ಲೇಟಾಗಿ ತಿನ್ನೋದು ಅಥವಾ ತಿನ್ನದೇ ಇರುವಂಥದ್ದು, ರಾತ್ರಿ ತುಂಬ ಲೇಟಾಗಿ ತಿನ್ನೋದು, ಇದೆಲ್ಲ ಅಗ್ನಿಯನ್ನು ನಾಶ ಮಾಡಿಬಿಡುತ್ತೆ. ಇದರಿಂದ ದೇಹಕ್ಕೆ ಪೋಷಕಾಂಶಗಳು ಯಾವುದೂ ಸಿಗಲ್ಲ. ಇದರಿಂದ ಇಮ್ಯಾಸಿಯೇಷನ್ ಅಂತ ಪ್ರಾಬ್ಲಮ್ಸ್ ಆಗಿರ್ಬೋದು.
0: ಮೇಡಮ್, ಇವಾಗ ಒಳ್ಳೆಯ ಆಹಾರವನ್ನು ತಿನ್ನಬೇಕು ಅಂತ ಆಯಿತು, ಹಾಗಿದ್ರೆ ಒಳ್ಳೆಯ ಆಹಾರವನ್ನು ಯಾವ ರೀತಿ ತಿನ್ನಬೇಕು ಅನ್ನೋದು ಕೂಡ ಮುಖ್ಯವಾಗುತ್ತೆ. ಯಾವ ರೀತಿ ನಾವು ಒಂದು ಆಹಾರವನ್ನು ಸೇವಿಸುವಾಗ ಯಾವ ವಿಧಾನವನ್ನು ಅನುಸರಿಸಬೇಕು ಅಂತ?
1: ಆಯುರ್ವೇದದಲ್ಲಿ ಇದಕ್ಕೆ ಆಹಾರ ವಿಧಿವಿಧಾನನೇ ಅಂತಲೇ ಕೊಟ್ಬಿಟ್ಟಿದ್ದಾರೆ ನಮಗೆ ಆಚಾರ್ಯಗಳು. ಇದರಲ್ಲಿ ಒಂದು ಬರೋದು ಅಂದರೆ ನಾತಿ ಧೃತಂ ನಾತಿ ವಿಲಂಬಿತಂ ಅನ್ನೋ ಎರಡು ಮುಖ್ಯವಾದಂತಹ ಪದಗಳು ಬರುತ್ತೆ. ಇದರ ಪ್ರಕಾರ ಅತಿ ನಿಧಾನವಾಗಿ ಸೇವಿಸುವುದು, ಅತಿ ಫಾಸ್ಟಾಗಿ ಸೇವಿಸುವುದು ಇದೆರಡೂ ತುಂಬಾ ತಪ್ಪು. ನಾವು ತಿನ್ನುವಂಥ ಆಹಾರವನ್ನು ಗಮನವಿಟ್ಟು ಚೆನ್ನಾಗಿ ಅಗಿದು ಅಗಿದು ತೃಪ್ತಿಪೂರ್ವಕವಾಗಿ ತಿನ್ನುವುದು ಒಂದು ಆಹಾರದ ವಿಧಾನವಾಗಿದೆ. ಮೊಬೈಲ್ ನೋಡುತ್ತಾ ಅಥವಾ ಟಿವಿ ನೋಡುತ್ತಾ ತಿನ್ನುವುದಕ್ಕಿಂತ ಆಹಾರದ ಮೇಲೆ ಗಮನವಿಟ್ಟು ನಾವೇನು ತಿಂತಿದ್ದೀವಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ತಿನ್ನುವ ಅಭ್ಯಾಸ ಬೆಳೆಸುವುದು ಉತ್ತಮ.
0: ಮೇಡಮ್, ಇವಾಗ ಆಯುರ್ವೇದದಲ್ಲಿ ಸ್ಥಳೀಯ ಆಹಾರ ಮತ್ತು ಋತುಮಾನಕ್ಕೆ ತಕ್ಕಂತೆ ಆಹಾರ ಸೇವಿಸಬೇಕು ಅಂತ ಹೇಳ್ತಾ ಇರ್ತೀರ, ಹಾಗಿದ್ರೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ?
1: ಸ್ಥಳೀಯ ಆಹಾರ ಅಂದರೆ ನಾವು ಇರುವ ಜಾಗದಲ್ಲಿ ಬೆಳೆಯುವಂಥ ಆಹಾರ. ಲೋಕಪುರುಷ ಸಾಮ್ಯ ಸಿದ್ಧಾಂತ ಅಂತ ಒಂದು ಬರುತ್ತೆ, ಅಂದರೆ ಲೋಕದಲ್ಲಿ ಅಂದರೆ ಪ್ರಕೃತಿಯಲ್ಲಿ ಇರುವಂತಹ ದ್ರವ್ಯಗಳು ನಮ್ಮ ದೇಹದಲ್ಲೂ ಸರಿಯಾಗಿ ಅದೇ ಕಾನ್ಸ್ಟಿಟ್ಯೂಷನ್ ನಮ್ಮ ದೇಹದಲ್ಲೂ ಇರುತ್ತೆ ಅಂತ ಹೇಳ್ತೀವಿ. ದೇಶ ಮತ್ತು ಕಾಲಕ್ಕೆ ಮಹತ್ವ ತುಂಬಾ ಕೊಡ್ತಾರೆ ಆಯುರ್ವೇದದಲ್ಲಿ. ಆದ್ದರಿಂದ ಋತುವಿಗೆ ಅನುಗುಣವಾಗಿ ಆಹಾರದಲ್ಲಿ ಬದಲಾವಣೆ ಮಾಡೋದು ಸೂಕ್ತ. ಋತುಗಳು ಅಂತಂದರೆ ಇವಾಗ ಬೇಸಿಗೆ ಕಾಲದಲ್ಲಿ ತುಂಬಾ ಕೋಲ್ಡ್ ಡ್ರಿಂಕ್ಸನ್ನು ಕುಡಿಯೋದಕ್ಕಿಂತ ಶೀತ ವೀರ್ಯವಿರುವಂಥ ದ್ರವ್ಯಗಳು ಅಂದರೆ ಎಳ್ನೀರು ಮತ್ತು ಮಾವಿನ ಹಣ್ಣು, ಮಾವಿನ ಹಣ್ಣಿನ ಜ್ಯೂಸ್ ಮತ್ತು ಮೆಂತ್ಯ ಕಾಳನ್ನು ನೆನೆ ಇಟ್ಟು ಕುಡಿಯುವಂಥ ನೀರು ಇದೆಲ್ಲ ಶೀತ ವೀರ್ಯ ದ್ರವ್ಯಗಳು. ಕೋಲ್ಡ್ ಡ್ರಿಂಕ್ಸ್ ಮತ್ತು ಐಸ್ ಕ್ರೀಮ್ಸನ್ನು ಬಿಟ್ಟು ಆಯುರ್ವೇದದ ಪ್ರಕಾರ ಈ ಥರ ಇರುವಂಥ ದ್ರವ್ಯ ಅಂದರೆ ಶೀತ ವೀರ್ಯ ಇರುವಂತಹ ದ್ರವ್ಯಗಳನ್ನು ತುಂಬ ಬಳಸಬೇಕು.
0: ಮೇಡಮ್, ಇವಾಗ ನಾವು ಊಟ ಮಾಡುವಂತಹ ಆಹಾರಕ್ಕೂ ಹಾಗೇ ನಮ್ಮ ಮಾನಸಿಕ ಆರೋಗ್ಯಕ್ಕೂ ಏನಾದರೂ ಸಂಬಂಧ ಇದೆಯಾ?
1: ಹೌದು, ತುಂಬಾ ಸಂಬಂಧ ಇದೆ. ಆಗಲೇ ನಾನು ಹೇಳ್ದಂಗೆ ಆಹಾರ ವಿಧಿವಿಧಾನದಲ್ಲಿ ಇನ್ನೊಂದು ಹೇಳಿರೋದೇನಂತಂದರೆ ಇನ್ನೊಂದು ನಿಯಮ ಅಂತಂದರೆ ತನ್ಮನ ಭುಂಜಿತ ಅಂತ ಹೇಳಿದ್ದಾರೆ. ಅಂದರೆ ಸಮತೋಲನ ಆಹಾರ ದೇಹಕ್ಕೆ ಜೊತೆಗೆ ಒಟ್ಟಾರೆ ಆರೋಗ್ಯ ಮತ್ತು ದೈನಂದಿನ ಕಾರ್ಯಕ್ಷಮತೆಯನ್ನು ಬೆಂಬಲಿಸುತ್ತದೆ. ಹಾಗೆ ನಾವು ತಿನ್ನುವಂಥ ಆಹಾರದಲ್ಲಿ ಗಮನವಿಟ್ಟು ತಿನ್ನುವುದು, ಆಹಾರದ ಜೊತೆಗೆ ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ತನ್ಮನ ಬುಂಜಿತ ಅಂದರೆ ನಾವು ತಿನ್ನೋ ಆಹಾರದಲ್ಲಿ ಗಮನವಿಟ್ಟುಕೊಂಡು ಟಿ ವಿ ಮತ್ತು ಅದರ್ ಬೇರೆ ಯಾವುದು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ ಆಹಾರದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಊಟ ಮಾಡುವುದು ತನ್ಮನ ಬುಂಜಿತ ಅಂತ ಹೇಳ್ತಾರೆ. ಆಹಾರದ ಜೊತೆಗೆ ಸಾಕಷ್ಟು ನಿದ್ರೆ, ನಿಯಮಿತ ವ್ಯಾಯಾಮ, ಯೋಗ ಮತ್ತು ಒತ್ತಡ ನಿರ್ವಹಣೆ ಕೂಡ ಆರೋಗ್ಯಕರ ಜೀವನ ಶೈಲಿಗೆ ಭಾಗವಾಗುತ್ತದೆ.
0: ಮೇಡಮ್, ಇವಾಗ ಅಪೌಷ್ಟಿಕತೆ ಅಂದರೆ ಕೇವಲ ತೂಕ ಕಡಿಮೆ ಆಗೋದಷ್ಟೇನಾ?
1: ಇಲ್ಲ, ಅಪೌಷ್ಟಿಕತೆ ಅಂದರೆ ಪೋಷಕಾಂಶಗಳ ಕೊರತೆ ಉಂಟಾಗುವುದು, ಅತಿಯಾದ ತೂಕ ಮತ್ತು ಸ್ಥೂಲಕಾಯತೆಯು ಪೋಷಣೆಯ ಅಸಮತೋಲನಕ್ಕೆ ಸಂಬಂಧಿಸುತ್ತದೆ. ತುಂಬ ಜಾಸ್ತಿ ವೇಟ್ ಇರೋರು, ವೇಟ್ ಗೇನ್ ಆದವರು ಅಥವಾ ಸ್ಥೂಲ ಕಾಯದವರು, ಅವ್ರಿಗೂ ಪೋಷಕಾಂಶಗಳಿರಲ್ಲ. ಸ್ವಲ್ಪ ಹೊತ್ತು ನಡೆದಾಡಿದ್ರೆ ಸುಸ್ತಾಗುತ್ತೆ. ತುಂಬ ಸಣ್ಣ ಇರೋರು ನಾವು ನೋಡಿದ್ರೆ ಅವರು ಎರಡೆರಡು ಮೂರು ಕಿಲೋಮೀಟರ್ ನಡೀತಿರ್ತಾರೆ. ಸ್ಥೂಲ ಕಾಯದವರು ಒಂದು 10 meters ನಡೆದ್ರೂ ಸುಸ್ತಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೇ ಕೇವಲ ತೂಕದ ಬಗ್ಗೆ ಅಲ್ಲ ಅಪೌಷ್ಟಿಕತೆ ಅಂದರೆ, ದೇಹದ ಪೋಷಕಾಂಶಗಳಲ್ಲಿ ಪ್ರತಿಯೊಂದು ಅಂಗಾಂಗಗಳು ಬಲದಿಂದ ಕೂಡಿರುವುದು ಪೋಷಕಾಂಶ ಪೌಷ್ಟಿಕತೆ ಅಂತ ನಾವು ಹೇಳ್ತೀವಿ. ಆದ್ದರಿಂದ ಹೆಚ್ಚು ತಿನ್ನುವುದು ಉತ್ತಮ ಪೋಷಣೆ ಎಂಬ ಕಲ್ಪನೆ ತಪ್ಪು. ಸರಿಯಾದ ಆಹಾರ ಅಂದರೆ ನಮ್ಮ ದೇಹಕ್ಕೆ ಸಿಗುವಂಥ ಪ್ರೋಟೀನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಎಲ್ಲನೂ ದೇಹಕ್ಕೆ ಸಮತೋಲನದಲ್ಲಿ ಹೋದರೆ ಮಾತ್ರ ಅದು ಪೌಷ್ಟಿಕತೆ ಅಂತ ನಾವು ಕರಿತೀವಿ.
0: ಇನ್ನು ಕೊನೆಯದಾಗಿ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಕೇಳುಗರಿಗೆ ಸಂದೇಶ ಅನ್ನೋದಾದರೆ ಯಾವ ಒಂದು ಸಂದೇಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಒಂದು ಉತ್ತಮ ಸಂದೇಶ ಅಂದರೆ ಆಹಾರವನ್ನು ಔಷಧಿಯಂತೆ ಗೌರವಿಸಬೇಕು ನಾವೆಲ್ಲ. ಸ್ಥಳೀಯ ಮತ್ತು ಋತುಮಾನಕ್ಕೆ ತಕ್ಕ ವೈವಿಧ್ಯಮಯ ಆಹಾರವನ್ನು ಮಿತವಾಗಿ ಸೇವಿಸಬೇಕು. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು.
0: ಖಂಡಿತ ಮೇಡಮ್. ಮೇಡಮ್, ಪೋಷಣ ಮಾಸದ ಆಚರಣೆಯ ಕುರಿತು ಜೊತೆಗೆ ಆಯುರ್ವೇದದಲ್ಲಿ ಒಂದು ಆಹಾರಕ್ಕೆ ಇರುವಂತಹ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಕೆಎಲ್ಇ ಶ್ರೀ ಬಿಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಿದ್ಯಾರ್ಥಿನಿ ಡಾಕ್ಟರ್ ಪವಿತ್ರ ಉದಪುಡಿಯವರು. ಮತ್ತೊಂದು ವಿಶೇಷ ಆರೋಗ್ಯ ದರ್ಶನ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
3: Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ರೇಣು ಧ್ವನಿ 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಲ್ ಆಫ್ ಪ್ರಿಡೇಟರಿ ಗ್ರೀನ್ ಲೇಸ್ ಸ್ವಿಂಗ್ ಇನ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೈ ಬಯೋಲಾಜಿಕಲ್ ಮೆಥಡ್. ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ ಕೇಲಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈ ಲಾಂಗಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಅಲ್ಲಿಂದ ಪ್ರಾರಂಭ ಮಾಡೋಣ. ಪರಭಕ್ಷಕ ಕೀಟ ಎಂದರೇನು?
1: ಎಸ್ ನೋಡಿ ಸರ್, ಪರಭಕ್ಷಕ ಕೀಟ ಅಂದ್ರೆ ನಾವು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರಿಡೇಟರ್ಸ್ ಅಂತೀವಿ. ಏನಂದ್ರೆ ಇದೊಂದು ಕೀಟವಾಗಿದ್ದು ಸಾಮಾನ್ಯ ಕೀಟದ ತರನೇ ಇದು ಒಂದು ಕೀಟ ಆಗಿದ್ದು, ಬಟ್ ಏನಾಗುತ್ತೆ, ಸಾಮಾನ್ಯ ಕೀಟಗಳು ನಮ್ಮ ಬೆಳೆಗಳನ್ನು ನಾಶ ಮಾಡಿ ಅವು ತಿಂದು ಬೆಳೆಗಳನ್ನ ತಿಂದು ತಾವು ಬದುಕೊಂತವೆ. ಬಟ್ ಈ ಪರಭಕ್ಷ ಕೀಟ ಅಂದ್ರೆ ನಮ್ಮ ಬೆಳೆಗಳನ್ನು ಯಾವ ನಾಶ ಮಾಡಲು ಬರುತ್ತವೆಯೋ ಅಂತ ಕೀಟವನ್ನು ಈ ಕೀಟವು ತಿಂದು ತನ್ನ ಒಂದು ಜೀವನ ಚರಿತ್ರೆಯನ್ನು ಮುನ್ನಡೆಸುತ್ತದೆ. ಈಗ ನಮಗೆ ಇಲ್ಲಿ ಏನು ಲಾಭ ಅಂದ್ರೆ, ಈ ಪರಭಕ್ಷ ಕೀಟವು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನೇ ತಿಂದು ಬಿಡುತ್ತೆ. ಆವಾಗ ನಮಗೆ ಏನಾಗುತ್ತೆ, ಇದರಿಂದ ಉಪಯೋಗವಾಗುತ್ತೆ. ಅದಕ್ಕೆ ಪರಭಕ್ಷ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವಿದೆ, ಎಸ್ಪೆಷಲಿ ಕೃಷಿಯಲ್ಲಿ. ಅದಕ್ಕಾಗಿ ಇದು ತುಂಬಾ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆಯುತ್ತಿದೆ ಸರ್.
0: ಅಂತಹ ಸಂದರ್ಭದಲ್ಲಿ ಇದನ್ನ ರೈತರು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
1: ಓಕೆ ಸರ್. ಈಗ ನೋಡಿ ಸರ್, ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಒಂದು ಕೃಷಿಯಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಒಂದು ದೊಡ್ಡ ತಪ್ಪು, ಈಗ ಬೆಳೆಗಳಿಗೆ ಒಂದು ರೋಗ ಬರಲಿ ಅಥವಾ ಯಾವ್ದೋ ಒಂದು ಕೀಟ ಬರಲಿ, ಅವ್ರು ಮೊದಲನೇ ಒಂದು ಕ್ರಮ ತೆಗೆದುಕೊಳ್ಳೋದು ಪಟ್ಟಂತಂದು ಕೀಟನಾಶಕಗಳ ಅಂಗಡಿಗೆ ಓಡಿ ಹೋಗೋದು. ಅವರ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಇವತ್ತು ಕೀಟ ನೋಡ್ಬಿಟ್ರೆ ಮರುದಿನ ಅದು ಇರಲೇಬಾರದು ಅವ್ರ ಬೆಳೆಗಳಲ್ಲಿ. ಅವ್ರ ಈ ಒಂದು ತಳ್ಕೊಳ್ಳುವಂತ ಪುರುಸೊತ್ತು ಇಲ್ಲ, ತಾಕತ್ತು ಇಲ್ಲ. ಹೋಗ ಏನ್ ಮಾಡೋದಂದ್ರೆ ಫಸ್ಟ್ ಡಿಫೆನ್ಸ್ ಅನ್ನೋದು ಅವರು ಏನಂದ್ರೆ ಕೀಟನಾಶಕ ಅಂಗಡಿಗಳಿಗೆ ಹೋಗೋದು, ಒಂದು 1500, 2000, 2500 ಕೊಟ್ಟು ತಂದ್ಬಿಡೋದು. ತಂದ್ಬಿಟ್ಟು ಅವರ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿಬಿಡೋದು. ಅವ್ರು ಮಾಡ್ತಾರೆ ಆ ಕೀಟಗಳನ್ನ, ಅದನ್ನೇನ್ ಮಾಡ್ತಾರೆ, ಸಾಯ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ಅಂದ್ರೆ, ಆ ಕೀಟನಾಶಕ ಏನ್ ಬೆಳೆಯಲ್ಲಿ ಮಾಡಿರ್ತಾರ, ಉಪಯೋಗ ಮಾಡಿರ್ತಾರಲ್ಲ, ಅದು ತುಂಬಾ ವಿಷಕಾರಿ ಇರುತ್ತೆ. ಅದನ್ನ ನಾವು ನೀವೆಲ್ಲರೂ ತಿಂತೀವಿ. ತಿಂದಾಗ ಕೆಲವ್ರು ಹೇಳ್ತಾ ಇರ್ತಾರೆ, ಒಂದು ಅಡಿಕೆ ಹುಳನ ಹಾಕಿಲ್ಲ ಅವ್ನಿಗೆ ಹೆಂಗೆ ಕ್ಯಾನ್ಸರ್ ಬಂತು, ಒಂದು ಅಡಿಕೆ ಹುಳನ ತಿಂದಲ್ಲ ಯಾಕೆ ತರ ಇದಾಯ್ತು. ಬಟ್ ಒಳಗಡೆ ಏನಾಗಿರುತ್ತೆ ಅಂದ್ರೆ, ಈ ಒಂದು ಕೀಟನಾಶಕ ರಾಸಾಯನಿಕ ವಸ್ತು ಬೆಳೆಗಳ ಮೈಯಲ್ಲಿ ಹೋಗ್ಬಿಟ್ಟು ಅದನ್ನ ನಾವು ತಿಂದು ನಮಗೆ ಸುಮಾರು ರೋಗ ರುಜಿನಗಳು ಬರುತ್ತವೆ. ಸೊ ಈ ಒಂದು ಎಲ್ಲ ವ್ಯವಸ್ಥೆ ನೋಡ್ಬಿಟ್ಟು ನಾವು ಪರಭಕ್ಷ ಕೀಟವನ್ನು ಯೂಸ್ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು. ಇಲ್ಲಿ ಏನಾಗುತ್ತೆ ಅಂದ್ರೆ, ಪರಭಕ್ಷ ಕೀಟದ ಉಪಯೋಗದಿಂದ

0: ಎಲ್ಲ ಒಂದು ರಾಸಾಯನಿಕ ವಸ್ತುಗಳು ನಾವು ನಮ್ಮ ಬೆಳೆಗಳ ಮೇಲೆ ಹಾಕೋದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾವು ವಿಷಪೂರಿತ ಆಹಾರವನ್ನು ಬಿಟ್ಟು ಸ್ವಪ್ರೇರಿತ ಅತ್ಯಂತ ಅತ್ಯುತ್ತಮವಾದ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಪರಭಕ್ಷ ಕೀಟ ತುಂಬಾ ಸಹಾಯ ಮಾಡುತ್ತೆ ನಮ್ಮ ರೈತ ಬಾಂಧವರಿಗೂ ಹಾಗೂ ಜನಸಾಮಾನ್ಯರಿಗೂ. ಅದಕ್ಕೆ ಇದರ ಮಹತ್ವ ತುಂಬಾ ಇದೆ ಸರ್.
1: ಬಹಳ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಬಹಳ ಆದ್ಯತೆ ಕೊಡಲಾಗುತ್ತದೆ. ಅಂತ ಸಂದರ್ಭದಲ್ಲಿ ಈಗ ಇರೋ ಪರಿಸ್ಥಿತಿಯಲ್ಲಿ ರೈತರು ಇದನ್ನ ಎಷ್ಟು ಮಟ್ಟಿಗೆ ಅಳವಡಿಸಿಕೊಂಡಿದ್ದಾರೆ ಅದ್ರ ಬಗ್ಗೆ ತಿಳಿಸಿ, ಅಂಡ್ ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ ತಿಳಿಸಿ.
0: ಓಕೆ ನೋಡಿ ಸರ್, ಈಗ ನಿಮ್ಮ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ಏನಂದ್ರೆ ರಿಸರ್ಚ್ ಆಕ್ಟಿವಿಟೀಸ್ ಆಗುತ್ತೆ, ಎಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ಬೋದು ಅಥವಾ ಪ್ರಯೋಗಾಲಯದಲ್ಲಿರ್ಬೋದು. ಅಲ್ಲಿ ಆದಂತ ಒಂದು ರಿಸಲ್ಟ್ ಈ ರೈತರ ಲೆವೆಲ್ಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಎಕ್ಸ್ಟೆನ್ಷನ್ ಆಫೀಸರ್ಗಳೇ ತುಂಬಾ ಕಡಿಮೆ ಇದ್ದಾರೆ. ಓಕೆ, ಎಕ್ಸ್ಟೆನ್ಷನ್ ಆಫೀಸರ್ನ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಮಾಡಿಬಿಟ್ಟು ಆ ಒಂದು ವಿಷಯವನ್ನು ರೈತರಿಗೆ ತಲುಪಿಸಬೇಕು. ಆಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಪರಭಕ್ಷ ಕೀಟದ ಒಂದು ಮಹತ್ವ ನಮ್ಮ ರೈತರಿಗೆ ತುಂಬಾ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ, ಈ ಒಂದು ಪ್ರಯೋಗ ಅಥವಾ ಒಂದು ಪರಭಕ್ಷ ಕೀಟದ ಉತ್ಪಾದನೆ ಇದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೀಮಿತವಾಗಿದೆ, ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವು ತಿಳಿದಿರುವಂತ ರೈತರು ಅವ್ರಿಗಷ್ಟೇ ಸೀಮಿತವಾಗಿದೆ. ಈ ನೋಡಿ ನಮ್ಮ ದೇಶದಲ್ಲಿ 50% ರೈತರಿದ್ದಾರೆ ಈಗ, ಅಂದ್ರೆ ಉದ್ಯೋಗ ಅವಕಾಶ ನೋಡಿದ್ರೆ 50% ರೈತ ಆಕ್ಟಿವಿಟಿಯಲ್ಲಿ ಬಿಜಿ ಆಗಿದ್ದಾರೆ. ಇವರಿಗೆ ಯಾವ್ದು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ, ಲ್ಯಾಬ್ ಅಲ್ಲಿ ಆಗ್ತಾ ಇರುವಂತ ಒಂದು ರಿಸರ್ಚ್ ಆಕ್ಟಿವಿಟಿ ಆಗ್ಬೋದು ಅಥವಾ ಇದು ಪರಭಕ್ಷ ಕೀಟದ ಪ್ರೊಡಕ್ಷನ್ ಆಗುತ್ತೆ, ಅದು ರೈತರಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ವಿಸ್ತರಣಾ ಅಧಿಕಾರಿಗಳ ಕೊರತೆ ತುಂಬಾ ಇದೆ. ಬಟ್ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಅಗ್ರಿಕಲ್ಚರ್ ವಿಭಾಗಕ್ಕೆ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೇನೆ, ದಯವಿಟ್ಟು ತಾವು ವಿಸ್ತರಣಾಧಿಕಾರಿಗಳನ್ನು ಹೆಚ್ಚಿಸಿ. ಸೊ ನಾವು ಏನು ಕೃಷಿ ವಿಷಯದಲ್ಲಿ ಒಂದು ಈ ಪ್ರಯೋಗ ಮಾಡ್ತಾ ಇದ್ದೀವಿ, ಪರಭಕ್ಷ ಕೀಟಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಈ ಒಂದು ಜ್ಞಾನವನ್ನು ತಾವು ರೈತರಿಗೆ ತಿಳಿಸಬೇಕು. ಮೊದಲನೇದು ರೈತರಿಗೆ ಇದರ ಬಗ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಎರಡನೇದು ಗೊತ್ತಿದ್ರು ತುಂಬಾ ಕಡಿಮೆ ರೈತರಿಗೆ ಗೊತ್ತಿದೆ. ಎಂಥವ್ರಿಗೆ ಅಂದ್ರೆ, ಕೆಲವೊಬ್ರು ಉದ್ಯೋಗವನ್ನು ಬಿಟ್ಟು ಬಂದು ರೈತಾಪಿ ಮಾಡ್ತಾ ಇದ್ದಾರೆ, ಅಂಥವ್ರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ, ವಿಸ್ತರಣಾಧಿಕಾರಿಗಳಿಗೆ ಜಾಸ್ತಿ ಒಂದು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಮ್ಮ ಲ್ಯಾಬಲ್ಲಿ ನಡೆಯುವಂತ ಒಂದು ಪರಭಕ್ಷ ಕೀಟದ ಉತ್ಪಾದನೆಯನ್ನು ರೈತರಿಗೆ ತಲುಪಿಸಿ, ಡೆಫಿನೆಟ್ಲಿ ಅವರು ಈ ಒಂದು ಪರಭಕ್ಷ ಕೀಟದ ಒಂದು ಉಪಯೋಗ ಮಾಡ್ಕೋತಾರೆ, ಮಾಡಿಕೊಂಡು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೋತಾರಂತ ಇದೊಂದು ನನ್ನ ಅಭಿಪ್ರಾಯವಾಗಿದೆ ಸರ್.
1: ಬಹಳ ಮುಖ್ಯವಾಗಿ ಈಗ ಈ ಪರಭಕ್ಷಕ ಕೀಟದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರೆ ರೈತರಿಗೆ ಯಾವ ರೀತಿಯ ಲಾಭ ಇದೆ ಅದ್ರ ಬಗ್ಗೆ ನಿಮ್ ಕಡೆ ತಿಳ್ಕೊಳ್ಳೋಣ. ಅದ್ರಿಗಿಂತ ಮುಂಚೆ ಜೀವನ ಚರಿತ್ರೆ ಆಫ್ ಪರಭಕ್ಷಕ ಕೀಟ ಅದ್ರ ಬಗ್ಗೆ ಸ್ವಲ್ಪ
0: ಸರ್. ಈಗ ನಾನು ಮಾತಾಡೋದಂತ ಪರಭಕ್ಷ ಕೀಟ ಅಂದ್ರೆ ಅದು ಕ್ರೈಸೋಪರ್ಲಾ ಜಸ್ಟ್ರವಿಸ್ ಎಲೆಮಿ ಅಂತಂದು, ಇದೊಂದು ಪ್ರಿಡೇಟರ್ ಅಥವಾ ಪರಭಕ್ಷ ಕೀಟ ಆಗಿದ್ದು, ಇದನ್ನ ನಾವು ಕನ್ನಡದಲ್ಲಿ ಹಸಿರು ಪರಭಕ್ಷಕ ಕೀಟ ಅಂತೇವೆ ಸರ್. ಓಕೆ, ಸೊ ಇದರ ಜೀವನ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಮೊದಲನೇದು ಇದು ಮೊಟ್ಟೆ ಇರುತ್ತದೆ. ಮೊಟ್ಟೆ ಸುಮಾರು ಇದು ಒಂದು ಹೆಣ್ಣು ತಾಯಿ 250-500 ಮೊಟ್ಟೆಗಳನ್ನು ಇಡುತ್ತದೆ. ಎಲ್ಲಿ ಇಡುತ್ತದೆ ಅಂದ್ರೆ, ಗಿಡಗಳ ಎಲೆಗಳ ಮೇಲೆ ಆಗಿರ್ಬೋದು, ಗಿಡಗಳ ಎಲೆಗಳ ಕೆಳಗಡೆ ಆಗಿರ್ಬೋದು, ಯಾವ ಗಿಡ ಅಥವಾ ಯಾವ ಕ್ರಾಪ್ ಅಂದ್ರೆ ಕಾಟನ್ ಆಗಿರ್ಬೋದು, ಯಾವುದೇ ಒಂದು ನಾವು ಗದ್ದೆಯಲ್ಲಿ ಬೆಳೆತಂತ ಪಲ್ಸ್ ದ್ವಿದಳ ಧಾನ್ಯಗಳು ಆಗಿರ್ಬೋದು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ಎಲೆಗಳ ಮೇಲೆ ಅಥವಾ ಎಲೆಗಳ ಕೆಳಗೆ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆ ಒಡೆಯಲು 3-4 ದಿವಸ ಬೇಕು. ಮೊಟ್ಟೆ ಒಡೆದ ತಕ್ಷಣ ಏನಾಗುತ್ತೆ ಅಂದ್ರೆ, ಮರಿ ಹುಳು ಹೊರಗಡೆ ಬರುತ್ತದೆ. ಮರಿ ಹುಳುವಿನಲ್ಲಿ 3 ವಿಧದ ಹಂತಗಳು. ಒಂದನೆಯ ಮರಿ ಹುಳು 3 ದಿವಸ ಬದುಕುತ್ತದೆ, ಎರಡನೆಯ ಮರಿ ಹುಳು 4 ದಿವಸ ಬದುಕುತ್ತದೆ, ಐದನೇ ಮರಿ ಹುಳು 4-5 ದಿವಸ ಬದುಕುತ್ತದೆ. ಸೊ ಹೀಗೆ 3 ರೀತಿಯ ಜೀವನ ಚಕ್ರ ಮರಿ ಹುಳುವಿನಲ್ಲಿ, ಅದಕ್ಕೆ ನಾವು ಪ್ರಿಡೇಟರಿ ಲಾರ್ವಾ ಅಂತೀವಿ. ಸೊ ಒಟ್ಟಾರೆಯಾಗಿ ಮರುಳಿನ ಜೀವನ ಚಕ್ರ ಎಷ್ಟಂದ್ರೆ, ಸುಮಾರು 8-11 ದಿವಸ ಇರುತ್ತದೆ. ಇದೇ ಒಂದು ಪರಭಕ್ಷ ಕೀಟದ ಜೀವನ ಚರಿತ್ರೆ. ತಾಯಿ ಹುಳನ್ನು ಪರಭಕ್ಷಕಲ್ಲ, ಮೊಟ್ಟೆನೂ ಪರಭಕ್ಷಕನಲ್ಲ, ಆದಂತರ ಕೋಶವಸ್ತುನು ಪರಭಕ್ಷಕನಲ್ಲ, ಒಂದೇ ಮರಿ ಹುಳು ಅಷ್ಟೇ ಇದು ಏನಂದ್ರೆ ಪರಭಕ್ಷಕ. ಈ 3 ವಿವಿಧ ಹಂತಗಳಲ್ಲಿದೆಲ್ಲ ಇದೇನಾಗುತ್ತಂದ್ರೆ, ಒಂದು ಮರಿ ಹುಳು 3 ತರಹದ ಜೀವನ ಚರಿತ್ರೆ ಇಲ್ಲ, ಇದು ಟೋಟಲ್ ತನ್ನ ಜೀವನ ವ್ಯವಸ್ಥೆಯಲ್ಲಿ ಸುಮಾರು 150-250 ಸಸ್ಯಗಳನ್ನು ತಿನ್ನುತ್ತದೆ. ಆನಂತರ ವೈಟ್ ಲ್ಯಾಂಡ್ ತಿನ್ನುತ್ತದೆ. ಆನಂತರ ನಾವು ಕೆಲವೊಂದು ಹೇಳ್ತೀವಿ ಲೆಪಿಡಾಪ್ಟರ್ನ ಎಗ್ಸ್ ಇರುತ್ತೆ, ಆ ಲೆಪಿಡಾಪ್ಟರ್ನ ಎಗ್ಸ್ ಅಂತ ತಿನ್ನುತ್ತೆ. ಸೊ ಇದು ಮರಿ ಹುಳು ಆಯ್ತು. ಮರಿ ಹುಳು ಆದ ತಕ್ಷಣ ನೆಕ್ಸ್ಟ್ ಬರೋ ಒಂದು ಜೀವನ ಚರಿತ್ರೆ ಅಂದ್ರೆ ಕೋಶಾವಸ್ಥೆ, ನಾವು ಅದಕ್ಕೆ ಪೀಪೆ ಅಂತೀವಿ. ಓಕೆ, ಸೊ ಇದು ಸುಮಾರು 8 ದಿವಸ ತಗೊಳ್ಳುತ್ತದೆ. ಆ ಪೀಪೆ ಒಡೆದು ಹೊರಗೆ ತಾಯಿ ಬರುತ್ತದೆ ಅಥವಾ ತಂದೆ ಬರುತ್ತದೆ, ಗಂಡು ಹುಳು ಅಥವಾ ಹೆಣ್ಣು ಹುಳು ಬರುತ್ತೆ. ಆ ಗಂಡು ಅಥವಾ ಹೆಣ್ಣು ಹುಳು ಸುಮಾರಾಗಿ 7-8 ದಿವಸ ಬದುಕುತ್ತದೆ. ಸೊ ಒಟ್ಟಾರೆಯಾಗಿ ನಾವು ಹೇಳೋದಾದ್ರೆ, ಈ ಒಂದು ಪರಭಕ್ಷ ಕೀಟ ಗ್ರೀನ್ ಲೇಸ್ ವಿಂಗಿನ ಪರಭಕ್ಷ ಕೀಟದ ಜೀವನ ಚರಿತ್ರೆ 21-28 ದಿವಸ ಆಗಿರುತ್ತದೆ.
1: ಬಹಳ ವಿವರವಾಗಿ ತಾವು ಅದರ ಬಗ್ಗೆ ತಿಳಿಸಿದ್ರಿ. ಈಗ ಸಾಕಾಣಿಕೆ ಕ್ರಮದ ಬಗ್ಗೆ ತಿಳಿಸ್ಕೊಳ್ಳಿ
0: ಸರ್. ಸಾಕಾಣಿಕೆ ಕ್ರಮ ಅಂದ್ರೆ 2 ರೀತಿಯಾಗಿ ನಾವು ಸಾಕಾಣಿಕೆ ಮಾಡಬಹುದು. ಒಂದನೆಯದು ಆರ್ಟಿಫಿಷಿಯಲ್ ಡಯಟ್ಸ್ ಅಂತೀವಿ ನಾವು, ಅಂದ್ರೆ ಕೃತಕವಾಗಿ ಆಹಾರನ ತಯಾರು ಮಾಡೋದು. ಈ ಒಂದು ವ್ಯವಸ್ಥೆ ಯಾವಾಗ ಬರುತ್ತದೆ ಅಂದ್ರೆ, ಅಕಸ್ಮಾತ್ ಆಗಿ ನಮಗೆ ಈ ಪರಭಕ್ಷ ಕೀಟದ ಆಹಾರ ನೈಸರ್ಗಿಕವಾಗಿ ಸಿಗದೇ ಇದ್ದಾಗ. ಈ ಪರಭಕ್ಷ ಕೀಟದ ಮುಖ್ಯ ಆಹಾರವೆಂದರೆ ರಸ ಇರುವ ಕೀಟಗಳು. ಅವು ಯಾವಂದ್ರೆ ಸಸ್ಯನಾಗಿರ್ಬೋದು, ಅದಕ್ಕೆ ಪಿಡ್ಸ್ ಅಂತೀವಿ, ವೈಟ್ ಫ್ಲೈ ಅಂತೀವಿ ಅಂದ್ರೆ ಬಿಳಿ ಹುಳು ಆಗಿರ್ಬೋದು, ಲೀಫ್ ಹಾಪರ್ ಅಂತೀವಿ ಹಸಿರು ಜೀವಿ ಹುಳು ಅಂತೀವಿ,

0: ಇವಿ ಅಥವಾ ಲೆಪಿಡೋಪ್ಟರ್ನ್ ಇನ್ಸೆಕ್ಟ್ದ ಮೊಟ್ಟೆಗಳು, ಇವು ನಾಲ್ಕು ಅಕಸ್ಮಾತ್ ಆಗಿ ನಿಸರ್ಗದಲ್ಲಿ ಸಿಗದೇ ಇದ್ದಾಗ ನಾವೇ ನಮ್ಮ ಕೃತಕ ಲ್ಯಾಬೊರೇಟರಿಯಲ್ಲಿ ನಾವು ಇದರ ಆಹಾರವನ್ನು ತಯಾರು ಮಾಡಬಹುದು. ಅದಕ್ಕೆ ನಾವು ಏನನ್ನು ಉಪಯೋಗಿಸಬೇಕಂದ್ರೆ, ಒಂದನೇದಾಗಿ ಯಾವ್ದಾದ್ರು ಪೀಪಾ ಅಂತೀವಿ, ಎಕ್ಸಾಂಪಲ್ ನೀವು ತಗೊಳ್ಳಿ, ಯಾವ್ದಾದ್ರು ಕೀಟದ ಪೀಪಾ ತಗೊಳ್ಳಿ, ಆ ಪೀಪಾವನ್ನು ಒಣಗಿಸಬೇಕು, ಒಣಗಿಸಿ ಪುಡಿ ಮಾಡಬೇಕು, ಅದನ್ನ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬೇಕು. ಆನಂತರ ಅದರಲ್ಲಿ ಶತಾವರಿ ಅಂತ ಒಂದು ಪ್ಲಾಂಟ್ ಬರುತ್ತೆ, ಆ ಶತಾವರಿ ಪೌಡರ್ನ ಮಾಡ್ಕೋಬೇಕು. ಆನಂತರ ಅದಕ್ಕೆ ಒಂದ್ ಸ್ವಲ್ಪ ಈಸ್ಟ್ ಹಾಕಬೇಕು, ಇವನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಣಗಿಸಿ ಸೆಮಿ ಸಾಲಿಡ್ ತರ ಆ ಒಂದು ಒಂದು ಫುಡ್ ಅನ್ನು ನಾವು ಇದಕ್ಕೆ ಕೊಟ್ರೆ ನಾವು ಲ್ಯಾಬ್ ಅಲ್ಲಿ ಇದನ್ನ ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಮಾಡಬಹುದು. ಇದು ಬೇಡಪ್ಪ ಅಂತಂದ್ರೆ ರೈತರಿಗೆ ಇದು ಗೊತ್ತಿರಲ್ಲ, ಅವಾಗ ಏನ್ ಮಾಡ್ಬೇಕಂದ್ರೆ ರೈತರು ಸುಮಾರು ಬೆಳೆಗಳಿರುತ್ತೆ ಹೊಲದಲ್ಲಿ ಗದ್ದೆಗಳಲ್ಲಿ, ಆ ಬೆಳೆಗಳಿಗೆ ಖಂಡಿತವಾಗಿಯೂ ರಸಾಯನಿಕ ಕೀಟಗಳು ಬಂದೇ ಬರುತ್ತವೆ. ಅವಾಗ ಏನ್ ಮಾಡಬೇಕು, ಅಂತ ರಸಾಯನಿಕ ಕೀಟಗಳನ್ನ ನಾವು ಗದ್ದೆಯಿಂದ ನಮ್ಮ ಮನೆಗೆ ಅಥವಾ ಲ್ಯಾಬೊರೇಟರಿಗೆ ತಂದ್ಬಿಟ್ಟು ಈ ಒಂದು ಹಸಿರು ಗ್ರೀನ್ ಲೇಸ್ವಿಂಗಿಗೆ ತಿನ್ನಲು ಬಿಡಬೇಕು. ಸೊ ಈ ತರವಾಗಿ ರೈತರು ಕೂಡ ಅನ್ನ ಉತ್ಪತ್ತಿ ಮಾಡಬಹುದು, ಸೈಂಟಿಫಿಕ್ ಕಮ್ಯುನಿಟಿ ಲ್ಯಾಬ್ ಅಲ್ಲಿ ಈ ತರ ಉತ್ಪತ್ತಿ ಮಾಡಬಹುದು. ಸೊ ಈ ಎರಡು ವಿಧಗಳಲ್ಲಿ ನಾವು ಇದನ್ನ ಸಾಕಾಣಿಕೆ ಮಾಡಬಹುದು.
1: ಇದರ ಬಳಕೆ ಬಗ್ಗೆ ತಾವು ತಿಳಿಸಿಕೊಟ್ರಿ, ಹಾಗೆ ಇದರ ಉಪಯೋಗದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಡಿ ಕಾರ್ಯಕ್ರಮದಲ್ಲಿ. ಅದರಿಗಿಂತ ಮುಂಚೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ರ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ನಿಂಗರಾಜ್ ಬೆಳಗಲಿ ಅವರು. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು ಕೃಷಿ ಮಿತ್ರ ಕಾರ್ಯಕ್ರಮವಿದು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು. ಬ್ರೇಕ್ ನ ಮುಂಚೆ ಇದರ ಉಪಯೋಗ ಬಗ್ಗೆ ತಿಳಿಸಿ ಅಂತ ಹೇಳಿದೆ ದಯವಿಟ್ಟು.
2: ಉಪಯೋಗ ಯಾವ ತರ ಮಾಡೋದಂದ್ರೆ, ನೀವು ನೋಡಿ ಈ ಕೀಟದಲ್ಲಿ ಸುಮಾರು 4 ಜೀವನ ಚಕ್ರಗಳಿದ್ದು ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ತದನಂತರ 2ನೇ ಜೀವನ ಚಕ್ರ ಅದರ ಮರಿಗಳನ್ನು ಉಪಯೋಗ ಮಾಡಬಹುದು. ಕೋಶಾವಸ್ಥೆಯನ್ನು ಉಪಯೋಗ ಮಾಡೋಕೆ ಆಗಲ್ಲ, ಅಡಲ್ಟ್ ಉಪಯೋಗ ಮಾಡೋಕೆ ಆಗಲ್ಲ. ನಾವು ಮೇನ್ ಉಪಯೋಗ ಮಾಡೋದು 2 ಜೀವನ ಚರಿತ್ರೆ. ಒಂದು ಮೊಟ್ಟೆ ಏನ್ ಮಾಡ್ಬೇಕಂದ್ರೆ, 1 ಎಕರೆಗೆ ಸುಮಾರು 1,000 to 1,500 ಮೊಟ್ಟೆಗಳನ್ನು ನಾವು ಸಿಂಪಡಿಸಬೇಕು. ಸಿಂಪಡಿಸುವುದು ಹೇಗೆಂದ್ರೆ, ಕೀಟನಾಶಕ ತರ ಅಲ್ಲ, ಮೊಟ್ಟೆಗಳು ಇರುತ್ತಲ್ಲ ಆ ಮೊಟ್ಟೆಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಹಾಕಬೇಕು. ಆ ಮೊಟ್ಟೆಗಳ ಜೊತೆಗೆ ಕಟ್ಟಿಗೆಯ ಒಂದು ಪೌಡರ್ ಇರುತ್ತಲ್ಲ, ಕಾರ್ಪೆಂಟರ್ ಸಲ್ಲಿ ಸಿಗುತ್ತಲ್ಲ, ಆ ಕಟ್ಟಿಗೆ ಪೌಡರ್ ಅನ್ನು ಆ ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ಹಾಕಬೇಕು. ಅದಕ್ಕೆ ಮೇಲೆ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಆ ಎಲೆಗಳ ಮೇಲೆ, ಎಲೆಯ ಅಥವಾ ಕ್ರಾಪ್ ತುತ್ತ ತುದಿ ಏನಿರುತ್ತಲ್ಲ ಎಲೆಗಳ ಮೇಲೆ, ಈ ತರ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತಂದ್ರೆ, ಕಟ್ಟಿಗೆಯ ಪೌಡರ್ ಜೊತೆ ಈ ಒಂದು ನಮ್ಮ ಗ್ರೀನ್ ಲೇಸ್ ವಿಂಗಿನ ಮೊಟ್ಟೆಗಳು ಆ ಎಲೆಗಳ ಮೇಲೆ ಬೀಳುತ್ತವೆ. ಬಿದ್ದು ಅಲ್ಲೇ ಒಂದು 4 ದಿವಸದಲ್ಲಿ ಒಡೆದು ಮರಿ ಹುಳಾಗಿ ಹೊರಗಡೆ ಬರುತ್ತವೆ. ಆ ಮರಿ ಹುಳಗಳೇ ಆ ಒಂದು ಬೆಳೆಗಳಲ್ಲಿ ಇರುವಂತ ರಸೇರು ಕೀಟಗಳನ್ನು ಹೋಗಿ ತಿಂದು ಮತ್ತೇನಾಗುತ್ತೆ, ಆ ಲೈಫ್ ಸೈಕಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಏನಂದ್ರೆ ಹತೋಟಿ ಕ್ರಮ ಮಾಡಬಹುದು ನಮ್ಮ ಕೀಟಗಳನ್ನ. ಎರಡನೇ ವಿಧ ಏನಂದ್ರೆ, ಮೊಟ್ಟೆಗಳು ಬಿಟ್ಟರೆ ಸೆಕೆಂಡ್ ನಾವು ಆ ಮರಿಗಳು ಇರುತ್ತಲ್ಲ, 3 ಸ್ಟೇಜ್ಗಳು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಯಾವ್ದಾದ್ರೂ ಸ್ಟೇಜ್ ಅನ್ನು ನೀವು ಮತ್ತೆ ಸೇಮ್ ಮೊಟ್ಟೆ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ನೀವು ಮನೆಯಲ್ಲಿ ಈ ನೀವು ಏನಂದ್ರೆ ರೈಸ್ ಇಟ್ಟಿರ್ತಾರ ಡಬ್ಬಿಯಲ್ಲಿ, ಅದರಲ್ಲಿ ಒಂದು ಬಾಲುಗಳ ತರ ಆಗುತ್ತೆ, ಅದನ್ನ ನಾವು ಕಾರ್ಸರ ಸಿಫಲನಿಕ ಅಂತೀವಿ. ಆ ಕಾರ್ಸರ ಸಿಫಲನಿಕ ಮೊಟ್ಟೆಗಳನ್ನು ಆ ಡಬ್ಬಿಯಲ್ಲಿ ಹಾಕಿಟ್ಟಿರ್ಬೇಕು ಆ ಮರಿಗಳ ಜೊತೆ. ಅದೇನಾಗುತ್ತೆ, ಟೆಂಪರರಿ ಆ ಮೊಟ್ಟೆಯನ್ನು ತಿಂದು ಬದುಕ್ತಾ ಇರುತ್ತೆ. ನೀವು ಯಾವಾಗ ಗದ್ದೆಗಳು ಹೋಗ್ಬೇಕಲ್ವಾ, ಯಾವಾಗ ನೀವು ರಿಲೀಸ್ ಮಾಡ್ಬೇಕಲ್ಲ, ಸೊ ಆ ಡಬ್ಬಿಯನ್ನು ತಂದು ಹೋಗಿ ಮೊದಲು ಹೇಳಿದ ತಕ್ಷಣ ಆ ತರನೇ ಏನ್ ಮಾಡ್ಬೇಕಂದ್ರೆ, ಆ ಎಲೆಗಳ ಮೇಲೆ ಹೋಗಿ ಒಂದೊಂದೇ ಮರಿಗಳು ಇರುತ್ತಲ್ಲ ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸ್ಮಾಲ್ ಕೆಮಲ್ ಬ್ರಷ್ ಇಟ್ಕೋಬೇಕು ನಿಮ್ಮ ಹತ್ರ. ಏನ್ ಮಾಡಬೇಕು, ಆ ಡಬ್ಬಿಯಲ್ಲಿ ಕೆಮಲ್ ಬ್ರಷ್ ಹಾಕೋದು, 1 ಮರಿಗಳನ್ನ 1 ಕ್ರಾಪ್ಗೆ ರಿಲೀಸ್ ಮಾಡೋದು. ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಂದು ಗಿಡಕ್ಕೆ ಮಾಡುವುದಲ್ಲ ಇದು. ಎಕ್ಸಾಂಪಲ್, 1 ಎಕರೆ ಅಂದ್ರೆ ಸುಮಾರು 100,000 ಬೆಳೆಗಳು ಇರುತ್ತವೆ, ಚಿಕ್ಕ ಚಿಕ್ಕ ಬೆಳೆಗಳು. ಈಗ ಒಂದು ಮೀಟರ್ಗೆ ಒಂದು ಮರಿಗಳು ರಿಲೀಸ್ ಮಾಡಿದ್ರೆ ಮತ್ತೊಂದು ಮೀಟರ್ ಬಿಟ್ಟು ಮತ್ತೊಂದು ಮರಿಗಳು ರಿಲೀಸ್ ಮಾಡೋದು. ಸೊ ಹೀಗೆ 1,500 ಅಂತ ಹೇಳುದು 2,500 ಮರಿಗಳನ್ನು ನೀವು 1 ಎಕರೆಗೆ ರಿಲೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತಂದ್ರೆ, 1 ತಿಂಗಳಲ್ಲಿ ಅದೇ ಮರಿಗಳು ಅಡಲ್ಟ್ ಆಗಿ ಬಂದು ಅವು ಮತ್ತೆ ಸಂತಾನೋತ್ಪತ್ತಿ ಹೋಗಿ ಸುಮಾರು 1,500 ರಿಲೀಸ್ ಮಾಡಿರುವಂತ ಮರಿ ಹುಳುಗಳು ಅವು ಸುಮಾರು 25,000 ತಾಯಿ ಹುಳುವಾಗಿ ಬರುತ್ತವೆ. ಅವೇ ಮತ್ತೆ ತತ್ತಿ ಹಾಕುತ್ತಾ ಹೋಗುತ್ತವೆ. ಸೊ ಈ ಒಂದು ಜೀವನ ಚರಿತ್ರೆ ನಿಮ್ಮ ಗದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನೀವೇನಂದ್ರೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು ಅವಶ್ಯಕತೆಯೇ ಇಲ್ಲ. ಸೊ ಇದು ನಾವು ಸೆಲ್ಫ್ ಪರ್ಪಿಚುಯೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಆದ್ದರಿಂದ ನಿಮ್ಮ ಒಂದು ಒಕ್ಕಲುತನ ಅಥವಾ ನಿಮ್ಮ ಒಂದು ಬೇಸಾಯ ರಾಸಾಯನಿಕ ಮುಕ್ತವಾಗಿರುತ್ತದೆ ಮತ್ತು ತುಂಬಾ ಸಮೃದ್ಧವಾದ ಬೆಳೆ ಬರುತ್ತದೆ ಅಂತ ನಾನು ನನ್ನ ನಂಬಿಕೆ ಎಂದು ಹೇಳ್ತಿದ್ದೇನೆ.
1: ಇಷ್ಟು ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ನಾನು ಅಲ್ಲೇ ಒಂದು ಪ್ರಶ್ನೆ ಇತ್ತು, ಇದನ್ನ ಒನ್ ಟೈಮ್ ಮಾಡಬೇಕಾ ಅಥವಾ ಸತತವಾಗಿ ಮಾಡಿ? ನೀವೇ ಅಂದ್ರೆ ಇದು ಒಂದು ಸೈಕಲ್ ತರ ಅಂತ.
2: ಒಂದೇ ಟೈಮ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಸೆಲ್ಫ್ ಪರ್ಪಿಚುಯೇಷನ್ ಅಂತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಏನ್ ಜಾಸ್ತಿ ಇಲ್ಲ. ನಿಮ್ಗೆ ಏನ್ ಖರ್ಚಾಗೋದು, ನಿಮ್ಗೆ ಜಾಸ್ತಿ ಖರ್ಚು ಇಲ್ಲ. 1 ಎಕರೆಗೆ ನೀವು 500 to 600 ಖರ್ಚು ಮಾಡಿದ್ರೆ ಸಾಕು, ನಿಮ್ಮ 1 ಎಕರೆ ಪೂರಾ ನಿಮ್ಮ ಬೆಳೆ ಮುಗಿಸುವವರೆಗೂ, ಹಾರ್ವೆಸ್ಟ್ ಆಗುವವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ನೀವು ಸ್ಪ್ರೇ ಮಾಡೋದು ಅವಶ್ಯಕತೆಯಿಲ್ಲ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಕೀಟವು ಜಾಸ್ತಿ ರಸಾಯನ ಕೀಟಕ್ಕೆ ಅತ್ಯುತ್ತಮವಾದ ರಾಮಬಾಣವಾಗಿದೆ. ರಸಾಯನ ಕೀಟಕ್ಕೆ ತುಂಬಾ ಉಪಯೋಗಕಾರಿ. ನಾನಂದೆ ಸಸ್ಯ ಏನು ಅಂದೆ, ವೈಟ್ ಫ್ಲೈ ಅಂದೆ. ಓಕೆ, ಆ ನಂತರ ಕೆಲವೊಂದು ಲೆಪ್ಟೋಪ್ಟರ್ನ್ ಇನ್ಸೆಕ್ಟ್ ಮೊಟ್ಟೆಗಳನ್ನ ತಿಂದು ಹಾಕುತ್ತದೆ. ಆದ್ದರಿಂದ ರಸಾಯನ ಕೀಟಕ್ಕೆ ಪ್ರೆಸೆಂಟ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರಸಾಯನ ಕೀಟನಾಶಕಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತ್ಗೆ. ಸೊ ಅಂತ ಒಂದು ಕೀಟನಾಶಕಗಳನ್ನು ಇದು ತೆಗೆದು ಹಾಕಿಬಿಡುತ್ತದೆ. ಅದಕ್ಕೆ ಇದು ಅತ್ಯುತ್ತಮವಾದ ಒಂದು ಪರಭಕ್ಷ ಕೀಟ. ಎಲ್ಲ ರೈತರು ದಯವಿಟ್ಟು ಇದನ್ನು ನಿಮ್ಮ ಒಂದು ಗದ್ದೆಗಳಲ್ಲಿ ಉಪಯೋಗಿಸಿ. ಇದು ನೇಚರ್ ಆಗಿ ನಿಸರ್ಗವಾಗಿ ಇದು ಸಿಗುತ್ತದೆ. ತಮ್ಮ ಅಕ್ಕಪಕ್ಕದ ಗದ್ದೆಗಳ ಪಕ್ಕದಲ್ಲಿ ಕಾಟನ್ ಕ್ರಾಪ್ ಇದ್ದರೆ, ಹತ್ತಿಯ ಬೆಳೆ ಇದ್ದರೆ, ಆ ಹತ್ತಿಯ ಬೆಳೆಯಲ್ಲಿ ಮನೆಯಲ್ಲಿ ಇದು ಪಕ್ಕ ಸಿಕ್ಕೇ ಸಿಗುತ್ತದೆ. ಹಸಿರು ಹುಳ ಇರುತ್ತದೆ, ಸ್ಟಾಕ್ ಎಗ್ ಇರುತ್ತದೆ. ದಯವಿಟ್ಟು ಅದನ್ನು ತಂಬನ್ನಿ, ತಮ್ಮಂದು ನಿಮ್ಮ ಹೊಲದಲ್ಲಿ ಅದನ್ನ ಬಿಟ್ಟು ಬಿಡಿ, ಅದು ತನ್ನಿಂದ ತಾನೇ ರಿಲೀಸ್ ಆಗ್ತಾ ಇರ್ತದೆ, ತನ್ನಿಂದ ತಾನೇ ಬೆಳೀತಾ ಇರುತ್ತದೆ. ಸೊ ಆಟೋಮೆಟಿಕ್ ಆಗಿ ಇದರಿಂದ ನಿಮ್ಮ ಒಂದು ಕೀಟಗಳು ಹತೋಟಿಯಲ್ಲಿರುತ್ತಂದು ನನ್ನ ನಂಬಿಕೆ.
1: ಇವತ್ತಿನ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಇದರ ಕುರಿತು ತಾವು ವಿವರವಾದ ಮಾಹಿತಿ ಕೊಟ್ರಿ. ಈಗ ಈ ಪರಭಕ್ಷಕ ಕೀಟದ ನಿರ್ವಹಣೆ ಕುರಿತು ಆಮೇಲೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಓಕೆ, ಸೊ ಪರಭಕ್ಷಕ ಕೀಟದ ನಿರ್ವಹಣೆ ನೋಡಿ, ಇದಕ್ಕೆ ವಾತಾವರಣದಲ್ಲಿ ಒಂದು 20 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡಿದು ಒಂದು 38 ಡಿಗ್ರಿ ಸೆಲ್ಸಿಯಸ್ ಈ ತಾಪಮಾನದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತದೆ. 45 ಮೇಲೆ ಆದರೂ ಇದು ಚೆನ್ನಾಗಿ ಬರಲ್ಲ. ಆನಂತರ 14 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದರೂ ಇದು ಚೆನ್ನಾಗಿ ಬರೋದಿಲ್ಲ. ಇದರ ಒಂದು ಜೀವನ ಚರಿತ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ 20 ಡಿಗ್ರಿ ಸೆಲ್ಸಿಯಸ್ಗಿಂತ ಹಿಡಿದು ಸುಮಾರು ಒಂದು 38-40 ಬಂದರೂ ಇರ್ಬೋದು, ಪಕ್ಕ ಇದು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಬರುತ್ತೆ, ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಆ ತನ್ನ ಜೀವನ ಚಕ್ರದಲ್ಲಿ ಇನ್ನು ಯಾವುದೇ ರಾಸಾಯನಿಕ ಕೀಟಗಳು ಇದ್ದರೆ ಅದನ್ನು ತಿಂದಾಕುತ್ತೆ. ನೀವು ವಿಚಾರ ಮಾಡಿ, ಒಂದು ಮರಿಹುಳ, ಈ ಹಸಿರು ಹುಳದ ಒಂದು ಮರಿಹುಳ ತನ್ನ ಜೀವನ ಚಕ್ರದಲ್ಲಿ ಸುಮಾರು 150 ಹಿಡಿದು 250 ಸಸಿಯನ್ನು ತಿಂದು ಹಾಕುತ್ತೆ. ನೀವು ಲೆಕ್ಕ ಹಾಕಿ, ಒಂದೇ ಒಂದು ಹುಳು ಇಷ್ಟು ತಿಂತೈತಂದ್ರೆ ಸುಮಾರು 1,500 ನಾವು ರಿಲೀಸ್ ಮಾಡಿರ್ತೀವಿ, 30 ಒಂದು 25,000 ಆಗುತ್ತೆ ಒಂದೇ ಎಕರೆದಲ್ಲಿ. ಆ 25,000 x 250, ಇಷ್ಟೊಂದು ಕೀಟಗಳನ್ನ ಇದು ತಿಂದು ಹಾಕುತ್ತೆ. ನಾವು ಅನ್ಕೋಬಹುದು ಸುಮಾರು ನಾವು ಕೀಟನಾಶಕಗಳನ್ನ ಯೂಸ್ ಮಾಡಿದ್ರೆ ಇಷ್ಟು ಸಾಯಲ್ಲ, ಇಟ್ಟು ಸತ್ತೋಗಲ್ಲ. ಬಟ್ ಈ ಒಂದು ಪರಭಕ್ಷ ಕೀಟ ತುಂಬಾ ಹತೋಟಿ ಕ್ರಮದಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೇದು ಮಾಡುತ್ತೆ. ಅದಕ್ಕೆಲ್ಲ ರೈತ ಮಿತ್ರರೇ ಕೇಳಿ, ದಯವಿಟ್ಟು ಕೇಳಿ, ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟವಾದಂತಹ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಡಿ ತಮ್ಮ ಗದ್ದೆಗಳಲ್ಲಿ. ಸೊ ಬಯಾಲಜಿಕಲ್ ಕಂಟ್ರೋಲ್ಗೆ ನೀವು ಶಿಫ್ಟ್ ಆಗಿ ದಿನದಿಂದ ದಿನಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಶುದ್ಧಿ ಇರುತ್ತದೆ, ನಿಮ್ಮ ಹೊಲ ಶುದ್ಧಿ ಇರುತ್ತದೆ, ನಿಮ್ಮ ಗಾಳಿ ಶುದ್ಧಿ ಇರುತ್ತದೆ. ಆನಂತರ ನೀವು ಬೆಳೆಯುವಂತಹ ಆಹಾರ ಮುಂದೆ ನಿಮ್ಮ ಪೀಳಿಗೆ ಮಕ್ಕಳಿಗೂ ಶುದ್ಧವಾದ ಆಹಾರ ನೀವು ಕೊಡುತ್ತೀರಿ. ಆದ್ದರಿಂದ ಪರಭಕ್ಷ ಕೀಟಗಳನ್ನು ನಿಮ್ಮ ಗದ್ದೆಗಳಲ್ಲಿ ಯೂಸ್ ಮಾಡಿ ಸಮೃದ್ಧವಾದ ಆಹಾರವನ್ನು ಬೆಳೆಯಿರಿ, ಉತ್ತಮ ಆರೋಗ್ಯವನ್ನು ಪಡೆಯಿರಿ ಅಂತಂದು ನನ್ನ ನಂಬಿಕೆ.
1: ಸರ್, ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಈಗ ಇದರ ಲಾಭಗಳು ಅಂತ ಒಂದು ಪ್ರಶ್ನೆನೆ ಇತ್ತು, ಆ ಲಾಭಗಳನ್ನು ನೀವು ತಿಳಿಸ್ಬಿಟ್ರಿ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಕರೆಂಟ್ ಸಿನಾರಿಯೋನಲ್ಲಿ ಎಷ್ಟು ಈ ಒಂದು ಬಯೋಲಾಜಿಕಲ್ ಮೆಥಡ್ ಅನ್ನು ಅಳವಡಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸರ್, ನೋಡಿ, ಈಗಿನ ಪ್ರಕಾರ ರೈತರು ದಿನದಿಂದ ದಿನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಮೊದಲಿನ ತರ ಇಲ್ಲ. ಯಾಕೆಂದ್ರೆ ಒಂದು ಕ್ರಾಂತಿ ಆಗಿದೆ, ಏನಂದ್ರೆ ಮೊಬೈಲ್ ಕ್ರಾಂತಿ ಅನ್ಕೋಬಹುದು ನಾವು. ಸಹಜವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ನೋಡ್ತಾರೆ ಏನ್ ಟೆಕ್ನಾಲಜಿ ಬಂದಿದೆ, ಏನ್ ಆಗ್ತಾ ಇದೆ. ಎಲ್ಲರಿಗೂ ವಿಸ್ತರಣಾಧಿಕಾರಿ ನಾನು ಅಂದೆ ಈಗ ಮುಂಚೆ, ಬಟ್ ವಿಸ್ತರಣಾಧಿಕಾರಿಗೆ ತಗೊಳ್ಳೋದು ಅತ್ಯುತ್ತಮ. ಅದಕ್ಕಿಂತ ಮುಂಚೆವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಮ್ಗೆ ಆರಾಮಾಗಿ ಈ ವಿಷಯ ಒಂದು ತಮ್ಮ ಕೈಯಲ್ಲೇ ಸಿಗ್ಬೋದು. ನೀವು ಏನಂದ್ರೆ ಮೊಬೈಲ್ ಅಲ್ಲಿ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಸಿರು ಹುಳ ಅಥವಾ ಏನಂದ್ರೆ ಗ್ರೀನ್ ಲೇಸ್ ವಿಂಗ್ ಅಂತ ಟೈಪ್ ಮಾಡಿ, ಗ್ರೀನ್ ಲೇಸ್ ವಿಂಗ್ ಅದ ಉಪಯೋಗಗಳು ಅಂತ ಟೈಪ್ ಮಾಡಿ, ಇದರ ಸವಿಸ್ತಾರವಾದ ಎಲ್ಲ ಒಂದು ವಿಷಯ ತಮ್ಮ ಕೈಯಲ್ಲೇ ಬಂದ್ಬಿಡುತ್ತೆ. ಅದನ್ನ ನೀವು ಒಂದ್ ಸಾರಿ ನೋಡಿ, ಎರಡ್ ಸಾರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನ ನೀವು ತಮ್ಮ ಗದ್ದೆಗಳಲ್ಲಿ ಬಳಸಲು ಮುಂದಾಗಿ. ಒಂದು ಪ್ರಶ್ನೆ ಕಾಡ್ತಿರ್ಬೋದು ನಿಮಗೆ, ಇದು ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿಂದ ತರಬೇಕು, ತಾವು ಏನ್ ಮಾಡ್ಬೇಕಂದ್ರೆ. ರೈತರು ದಯವಿಟ್ಟು, ಕೃಷಿ ವಿಶ್ವವಿದ್ಯಾಲಯಗಳು ಇರುತ್ತವೆ ನಮ್ಮ ಕರ್ನಾಟಕದಲ್ಲಿ. ನಾನು ಹೇಳೋ ಪ್ರಕಾರ ಈ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ದಯವಿಟ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸಬ್ ಕ್ಯಾಂಪಸ್ಗಳಿವೆ, ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ. ನೆಕ್ಸ್ಟ್ ನೀವು ಮತ್ತೆ ಆ ಕಡೆ ಹೋದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕೂಡ ಈ ಕೀಟ ಸಿಗುತ್ತದೆ. ನೆಕ್ಸ್ಟ್ ನೀವು ಮತ್ತೆ GKFK ಕ್ಯಾಂಪಸ್ ಬೆಂಗಳೂರಲ್ಲಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಈ ಕೀಟವು ಅಲ್ಲಿ ಕೂಡ ಸಿಗುತ್ತದೆ. ಇದಕ್ಕಾಗಿ ಉಪ

0: ವಿಭಾಗಗಳಿದ್ದಾವೆ, ತಾ ಹೋಗಿ ಭೇಟಿ ನೀಡಿ. ಇಲ್ಲೇ ಬೇಡ ಅಂದ್ರೆ ಮತ್ತೆ ನೀವು ಮಂಡ್ಯ ಕಡೆ ಹೋದ್ರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಭೇಟಿ ಕೊಡಿ. ಈ ತರವಾದ ಯಾವುದೇ ಕೃಷಿ ವಿಶ್ವವಿದ್ಯಾಲಯ, ಎಲ್ಲ ಕೃಷಿ ವಿಶ್ವವಿದ್ಯಾಲಯದ ಈ ಕೀಟವು ಸಿಗುತ್ತದೆ. ಈ ಕೀಟದ ಜೊತೆ ಬೇರೆ ಬೇರೆ ಕೀಟಗಳು ಕೂಡ ಇವೆ. ಸಮಗ್ರವಾದ ಮಾಹಿತಿ ತುಂಬಾ ಪಕ್ಕ ಸಿಕ್ಕೇ ಸಿಗುತ್ತದೆ. ಆದ ಕಾರಣಕ್ಕ ತಾವು ಏನು ಮಾಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಮುಂದೆ ಒಂದು ಸಮಗ್ರ ಕೃಷಿ ರೈತರಾಗಿ ಬಾಳಿ ಅಂತಂದು ನಾನು ಆಶಿಸುತ್ತೇನೆ ತಮ್ಮಲ್ಲಿ.
1: ಸರ್, ಈಗ ಕೀಟನಾಶಕ ಕಮ್ಮಿ ಬಳಸಿ, ಕಮ್ಮಿ ಅಲ್ಲ ಕಂಪ್ಲೀಟ್ ಆಗಿ ನಿಲ್ಸಿಬಿಡಿ ಅಂತ ತಾವು ಹೇಳ್ತಾ ಇದ್ದೀರಿ. ಅಂತ ಸಂದರ್ಭದಲ್ಲಿ ಪರಭಕ್ಷಕ ಕೀಟದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ ಕ್ಯಾನ್ ಯು ಟೆಲ್ ಫೈನಾನ್ಷಿಯಲಿ ಯಾವುದು ಉತ್ತಮ, ಅದ್ರ ಬಗ್ಗೆ
0: ನೋಡಿ. ಈಗ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಅಂತ ಕೇಳಿದ್ರೆ ನನಗೆ. ಈಗ ರೈತರು ನೋಡಿ, ಅವ್ರ ಹತ್ರ ದುಡ್ಡು ಇರೋದಲ್ಲ ಪಾಪ, ಆದ್ರೂ ಏನ್ ಮಾಡ್ತಾರೆ, ತಮ್ಮ ಗದ್ದೆಗಳಲ್ಲಿ ಯಾವುದು ರೋಗ ಬರಲಿ ಅಥವಾ ಒಂದು ಕೀಟ ಬರಲಿ, ಮೊದಲು ಅವರು ವಿಚಾರಿಸೋದಿಲ್ಲ. ಫಸ್ಟ್ ಹೋಗಿ ಅವ್ರು ಮಾಡೋ ಕೆಲಸ ಏನಂದ್ರೆ, ಈ ಒಂದು ಬೀಜ ಗೊಬ್ಬರ ಅಂಗಡಿಗೆ ಹೋಗಿ ಉದ್ರಿ ಹಚ್ಚಿ ಸುಮಾರು ಒಂದು 2,500 ಒಂದು 5,000-6,000 ಕೀಟನಾಶಕವನ್ನು ಅಲ್ಲಿ ತೆಗೆದುಕೊಂಡು ಬಂದು 1 ಎಕರೆಗೆ ಸ್ಪ್ರೇ ಮಾಡ್ತಾರೆ. ಓಕೆ, ಸೊ 1 ಎಕರೆಯಲ್ಲಿ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಅತಿ ಕಡಿಮೆ ಅಂದ್ರೆ ಒಂದು 3,500 ಅಂತ ಇಟ್ಕೊಳ್ಳಿ. ಬಟ್ ಈಗ ನನ್ನ ಒಂದು ಟಾಪಿಕ್ಗೆ ಬನ್ನಿ, ಪರಭಕ್ಷ ಕೀಟದ ಉಪಯೋಗ. ಅದೇ ಒಂದು ಪರಭಕ್ಷ ಕೀಟ 1 ಎಕರೆಗೆ ನಿಮಗೆ ತಗುಲು ವೆಚ್ಚ ಕೇವಲ 500 ರೂಪಾಯಿ ಅಷ್ಟೇ, ಬರೀ 500 ರೂಪಾಯಿ. 500 ರೂಪಾಯಿ ನೀವು 1 ಎಕರೆಯನ್ನ ಹತೋಟಿ ಕ್ರಮ ಮಾಡಬಹುದು ಕೀಟಗಳನ್ನ. ಅದೇ ನೀವು 3,500 ಅಥವಾ 6,000, ಬಟ್ ಈ 3,500 ಅಥವಾ 6,000 ಬರೀ 1 ಟೈಮ್ ಅಷ್ಟೇ ನೀವು ಮಾಡ್ತಾ ಇರೋದು. ಆತರ ನೀವು ಸುಮಾರು 4-5 ಟೈಮ್ ನೀವು ಸ್ಪ್ರೇ ಮಾಡ್ತೀರ ನಿಮ್ಮ ಗದ್ದೆಗಳಲ್ಲಿ. ಸೊ ನಿಮಗೆ ಕೀಟನಾಶಕಗಳಿಂದ ಸುಮಾರು ಒಂದು 18,000-25,000 ಬರುತ್ತೆ 1 ಎಕರೆಗೆ. ಇದು ಎಕ್ಸಾಂಪಲ್ ನೀವು ತಗೊಳ್ಳಿ. ಮೆಣಸಿನಕಾಯಿ ನಿಜವಾಗಿ ಹೇಳಬೇಕಂದ್ರೆ, ಮೆಣಸಿನಕಾಯಿಯಲ್ಲಿ ಸುಮಾರು 21 ಸ್ಪ್ರೇಗಳನ್ನು ಮಾಡ್ತಾರೆ ರೈತರು. ಎದಕ್ಕೆ? ಮೆಣಸಿನಕಾಯಿಯಲ್ಲಿ ಒಂದು ಮುಟುರ ರೋಗ ಅಂತ ಬರುತ್ತೆ, ಥ್ರಿಪ್ಸ್ ಅಂತ ಆಗೋದು. 21 ಸ್ಪ್ರೇ ನಾನು ನನ್ನ ಕಣ್ಣಾರೆಯಿಂದ ಕಂಡಿದ್ದೇನೆ. 21 ಸ್ಪ್ರೇಗೆ 1 ಸ್ಪ್ರೇ 3,000 ಆಗುತ್ತೆ. ವಿಚಾರ ಮಾಡಿ ನೀವು ಎಷ್ಟೊಂದು ದುಡ್ಡಿನ ಅಭಾವ ಆಯ್ತು ರೈತರಿಗೆ. ಅದಕ್ಕೆ ಇದನ್ನೆಲ್ಲ ಬಿಡಿ, ಏನ್ ಮಾಡಿ ನೀವು ಜಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡಿ. 500 ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಒಂದು 200 ರೂಪಾಯಿದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ. ಮೊಟ್ಟೆ ಆದರೂ ಕೊಡ್ತಾರೆ ಅಥವಾ ಅದರದ್ದು ಮರಿ ಹುಳ ಆದರೂ ಕೊಡ್ತಾರೆ. ನಿಮ್ಮ ಹೊಲಕ್ಕೆ ತನ್ನಿ, ತಂದು ಮೊದಲನೇ ನಾನು ಹೇಳಿರೋ ಪ್ರಕಾರ ಎಲೆಗಳ ಮೇಲೆ ಅವನ್ನ ಸಿಂಪಡಿಸ್ತಾ ಹೋಗಿ, ಈ ತರ ಟ್ಯಾಪ್ ಮಾಡ್ತಾ ಹೋಗಿ, ಅದು ಎಲೆಗಳ ಮೇಲೆ ಬೀಳುತ್ತೆ. ಆದರೆ ನಿಮ್ಗೆ ಒಂದು ಸ್ವಲ್ಪ ಏನಂದ್ರೆ ಪೇಷನ್ಸ್ ಬೇಕು, ಒಂದ್ ಸ್ವಲ್ಪ ತಡೆಯುವ ಒಂದು ಮನೋಭಾವ ಬೇಕು, ತಾಳ್ಮೆ ಭಾವ ಬೇಕು. ಯಾಕಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಅನ್ನೋದು, ಪರಭಕ್ಷ ಕೀಟ ಅನ್ನೋದು ಒಂದು ದಿವಸದಲ್ಲಿ ಆಗುವಂತ ಒಂದು ಹತೋಟಿ ಕ್ರಮ ಅಲ್ಲ. ಇದಕ್ಕೆ ಲೈಫ್ ಸೈಕಲ್ ಇರುತ್ತೆ. ಈ ಹುಳುವಿಗಾಗಲಿ ಅಥವಾ ಫಂಗಸ್ಗಾಗಲಿ ಬ್ಯಾಕ್ಟೀರಿಯಲ್ ವೈರಸ್ಗಾಗಲಿ ಒಂದು ಪೂರ್ಣ ಜೀವನ ಚರಿತ್ರೆ ಇರುತ್ತೆ. ಆ ಜೀವನ ಚರಿತ್ರೆ ಮುಗಿದೋಯ್ತಂದ್ರೆ ಅವಾಗಿಂದ ನಿಮಗೆ ಪರಿಪೂರ್ಣವಾದ ಒಂದು ಏನಂದ್ರೆ ಹತೋಟಿ ಕ್ರಮ ಶುರು ಆಗುತ್ತೆ. ಅದಕ್ಕೆ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಉಪಯೋಗದಲ್ಲಿ ಒಂದೇ ಒಂದು ನೆಗೆಟಿವ್ ಇರೋದು ಏನಂದ್ರೆ, ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮೊದಲನೇ ಬೆಳೆ ಮೇ ಬಿ ಸ್ವಲ್ಪ ನಿಮಗೆ ಲಾಸ್ ಮಾಡ್ಕೋಬಹುದು ನೀವು, ಬಟ್ 2ನೇ 3ನೇ ಬೆಳೆ ಕಂಟಿನ್ಯೂ ನಿಮ್ಗೆ ಎಂದೂ ಲಾಸ್ ಆಗೋದಿಲ್ಲ, ತುಂಬಾ ನಿಮಗೆ ಒಂದು ಉಪಯೋಗಕಾರಿ. 2ನೇ ಮಾತೇನಂದ್ರೆ, ಕೀಟನಾಶಕಗಳನ್ನು ಬಳಸಲೇಬೇಡಿ. ಓಕೆ, ಅದರಿಂದ ತುಂಬಾ ದುಷ್ಪರಿಣಾಮಗಳಿವೆ. ಆಹಾರ ವಿಷಪೂರತೆ ಇರುತ್ತೆ, ತುಂಬಾ ನಿಮ್ಮ ದುಡ್ಡು ಒಂದು ಖರ್ಚಾಗುತ್ತೆ. ಆನಂತರ ನಿಮ್ಮ ಮರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅಂಗವಿಕಲತೆ ಕಾಡುತ್ತೆ. ಎಕ್ಸಾಂಪಲ್ ನೀವು ಕೇಳಬಹುದು ಕಾಸರಗೋಡ್ ಸಿಂಡ್ರೋಮು, ಒಂದು ಕ್ಯಾಶ್ಯೂನೆಟ್ಗೆ ಯೂಸ್ ಮಾಡಿರ್ತಾರೆ ಕೆಮಿಕಲ್, ಅದರಿಂದ ತುಂಬಾ ಬೋನ್ ಡಿಫಾರ್ಮೇಷನ್ ಆಯ್ತು. ಇದೆಲ್ಲ ಒಂದು ಉದಾಹರಣೆ ಇದೆ ನಮ್ಮ ಕಣ್ಣು ಮುಂದೆ, ಆದ್ರೂ ನಮ್ಮ ರೈತರು ಹೆಚ್ಚಿಕೊಳ್ತಾ ಇಲ್ಲ. ಆದ್ದರಿಂದ ನನ್ನ ದಯವಿಟ್ಟು ಒಂದು ಮನವಿ, ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ, ಪರಭಕ್ಷ ಕೀಟ ಆಗಿರ್ಬೋದು, ಪ್ಯಾರಾಸಿಟೈಡ್ಸ್ ಆಗಿರ್ಬೋದು, ಅಥವಾ ಎಂಟೋಮಾ ಪ್ಯಾಥೋಜನ್ಸ್ ಅಂತೀವಿ ಫಂಗಸ್ ಎಂದ ಸಿಲಿಂಡರ್ನಿಂದ ಮಾಡಿರೋದು, ಇಂಥವನ್ನೆಲ್ಲ ಉಪಯೋಗ ಮಾಡಿಕೊಂಡು ಅತ್ಯುತ್ತಮವಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ನಾನು ಒಂದು ಅನಿಸಿಕೆ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ರೈತರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಬೇಕು. ಇದರ ಬಗ್ಗೆ ಒಂದು ಅರಿವು ಬೇಕಾದ್ರೆ ನಾನು ಈಗ ಹೇಳಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಸುಮಾರು ಅಟ್ಲೀಸ್ಟ್ 1 ವರ್ಷದಲ್ಲಿ ಒಂದು 3-4 ಸರಿ ಆದರೂ ಹೋಗಿ, ಸುಮಾರು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತವೆ. ಆಸುಪಾಸಿನ ರೈತರಿಗೆ ಪಕ್ಕ ಗೊತ್ತಿರುತ್ತೆ ಕೃಷಿ ವಿಶ್ವವಿದ್ಯಾಲಯ ಆಸುಪಾಸಿ ಇರುವಂತಹ ಹಳ್ಳಿಗಳಲ್ಲಿ, ಬಟ್ ತುಂಬಾ ದೂರ ಇರುವಂತಹ ಒಂದು ಹಳ್ಳಿಗಳಲ್ಲಿ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈಗಾದ್ರೂ ಕಷ್ಟಪಟ್ಟು ಹೋಗಿ ಭೇಟಿ ಕೊಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ. ಒಂದ್ ಸಾರಿ ಭೇಟಿ ಕೊಟ್ರೆ ಸಾಕು, ನೀವು ಪಕ್ಕದ ಇಂಗ್ಲಿಷ್ ಹೇಳ್ತಾರ ಅಡಿಕ್ಟ್ ಅಂತಂದು. ಯಾಕಂದ್ರೆ ಅಲ್ಲಿ ಇರುವಂತ ಒಂದು ಸ್ಟಾಫ್ ಆಗಿರ್ಬೋದು, ಸೈಂಟಿ ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಹಾಯಕ ವಿಜ್ಞಾನಿಗಳಾಗಿರ್ಬೋದು, ಅವರು ಮಾಡುವಂತ ಕ್ರಿಯೆಗಳು, ಅಲ್ಲಿ ಇರುವಂತ ಒಂದು ಟೆಕ್ನಾಲಜಿ ಆಗಿರ್ಬೋದು ನೋಡಿ ನೀವು ಪಕ್ಕ ಪ್ರೇರಿತರಾಗುತ್ತೀರಂತಂದು ನನ್ನ ಒಂದು ಮನೋಭಾವ ಇದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದು ಮತ್ತೊಮ್ಮೆ ಮಗದೊಮ್ಮೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವಂತ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ನೀವೇ ನಿಮಗೆ ಪ್ರೇರಿತವಾಗಿ ನೀವೊಂದು ಇದು ಪರಭಕ್ಷ ಕೀಟಗಳನ್ನು ಸಾಕುವಿಕೆ ಆಗಲಿ ಅಥವಾ ಪರಭಕ್ಷ ಕೀಟಗಳಿಂದ ಆಗಲಿ ಅಥವಾ ಎಂಡೋಮ್ ಪ್ಯಾಥೋಜನ್ಸ್ ಆಗಲಿ, ನೀವು ಕೂಡ ಇದನ್ನು ಒಂದು ಅನುಸರಿಸ್ತಾರ ಅಂತಂದು ನಾನು ನಂಬಿರುತ್ತೇನೆ ತಮ್ಮಲ್ಲಿ.
1: ಸರ್, ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ. ಬಹಳ ಮುಖ್ಯವಾಗಿ ಪರಭಕ್ಷಕ ಕೀಟ ಮಣ್ಣಿನ ಫಲವತ್ತತೆಗೆ ಎಷ್ಟು ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ.
0: ಸರ್, ಇಲ್ಲಿ ಒಂದು ವಿಷಯ ಹೇಳೋದಾದ್ರೆ, ಪರಭಕ್ಷ ಕೀಟ ಮತ್ತು ಮಣ್ಣಿನ ಫಲವತ್ತತೆಗೆ ಏನು ಲಿಂಕ್ ಇಲ್ಲ ಇದರಲ್ಲಿ. ಇದ್ರದ್ದು ಒಂದೇ ಕರ್ತವ್ಯ.

0: ಏನಂದ್ರೆ ಪರಭಕ್ಷಕ ಕೀಟದ್ದು ಇದು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನು ತಿನ್ನುತ್ತದೆ. ಇಲ್ಲಿ ನಮ್ದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದ್ರೆ, ರೈತರು ಸಿಂಪಡಿಸುವಂತ ರಾಸಾಯನಿಕ ಕೀಟಗಳನ್ನು ಕಡಿಮೆ ಮಾಡೋದು. ನೀವು ಹೇಳಿದ ಪ್ರಕಾರ ಮಣ್ಣಿನ ಫಲವತ್ತತೆ ಇದಕ್ಕೆ ಏನು ಲಿಂಕ್ ಇಲ್ಲ, ಅದ್ರದ್ದು ಏನೋ ಅದರೊಂದು ಕೊಂಡಿ ಇಲ್ಲ. ಅಲ್ಲೇ ಒಂದೇ ಒಂದು ಇದ್ರದ್ದು ಮುಖ್ಯ ಉದ್ದೇಶ ಪರಭಕ್ಷಕ ಕೀಟ ಅಂದ್ರೆ ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳನ್ನು ತಿಂದಾಕೋದು, ತನ್ನ ಜೀವನ ಚರಿತ್ರೆಯನ್ನು ಮುಂದುವರಿಸುವುದು. ಸೊ ಇದರಿಂದ ನಾವು ವಿಷಪೂರಿತ ಕೀಟನಾಶಕಗಳನ್ನು ಬಳಸುವುದಿಲ್ಲ, ಅದರಿಂದ ನಮ್ಮ ಆಹಾರವು ಸಮೃದ್ಧಿಯಾಗಿರುತ್ತದೆ, ಅತ್ಯುತ್ತಮ ಆಹಾರವಾಗಿರುತ್ತದೆ. ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋದಾದ್ರೆ ಅದರಲ್ಲಿ ಮತ್ತೆ ಏನಂದ್ರೆ ಕೆಲವೊಂದು ಶಿಲೀಂಧ್ರಗಳಿರುತ್ತವೆ, ಆನಂತರ ಕೆಲವೊಂದು ಏನಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದನ್ನ ಹಾಕೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸುಡಮೊನಾಸ್ ಇರ್ಬೋದು, ಟ್ರೈಕೋಡರ್ಮಾ ಯುರಿಡಿ ಅಂತ ಇರುತ್ತೆ. ಸೊ ಇದೊಂದು ಏನಂದ್ರೆ ಫಂಗಸ್ ಗ್ರೂಪಿಗೆ ಬರುತ್ತೆ ಅದೆಲ್ಲ. ಸೊ ಅದು ಪ್ಲಾಂಟ್ ಪ್ಯಾಥಾಲಜಿ ಅಂತ ನಾವು ಹೇಳ್ತೀವಿ, ಸಸ್ಯ ರೋಗಶಾಸ್ತ್ರ ಒಂದು ವಿಭಾಗ ಇದೆ, ಅವರು ಅದನ್ನು ಉತ್ಪತ್ತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ ಮತ್ತೆ ಬೇರೆ ಜೀವಿಗಳು. ಅದ್ರ ಬಗ್ಗೆ ಮಣ್ಣಿನ ಫಲವತ್ತತೆ ಬೇಕಾದ್ರೆ ಅಜಿಟೋಬ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ನಾವು ಹೆಂಗ್ ಪರಭಕ್ಷ ಕೀಟಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ, ಇವುಗಳನ್ನು ಕೂಡ ನಾವು ನಮ್ಮ ಪ್ರಯೋಗದಲ್ಲಿ ಉತ್ಪತ್ತಿ ಮಾಡಬಹುದು. ಅದಕ್ಕೆ ಸಪರೇಟ್ ಮೈಕ್ರೋಬಯಾಲಜಿ ಡಿವಿಷನ್ ಇರುತ್ತೆ, ಆ ಮೈಕ್ರೋಬಯಾಲಜಿ ಡಿವಿಷನ್ ಅವರು ಇಂಥ ಒಂದು ಉಪಯೋಗಕಾರಿ ಒಂದು ಸೂಕ್ಷ್ಮಾಣುಜೀವನ್ನು ಉತ್ಪತ್ತಿ ಮಾಡ್ತಾರೆ, ಅದಕ್ಕೆ ನಾವು ಮಾಸ್ ಮಲ್ಟಿಪ್ಲಿಕೇಶನ್ ಆಫ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಥ ವ್ಯವಸ್ಥೆ ಕೂಡ ನಮ್ಮ ಒಂದು ಕೃಷಿ ವಿಶ್ವದಲ್ಲಿ ಇದೆ, ಸಪರೇಟ್ ಡಿವಿಷನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡಬಹುದು ನಿಮೋರಿಯಾ ರಿಲೇ ಅಂತ ಇರುತ್ತೆ, ಸೊ ಆನಂತರ ಬಿವೇರಿಯಾ ಬಶಿಯಾನ ಅಂತ ಇರುತ್ತೆ. ಇದೆಲ್ಲ ಒಂದು ಸೂಕ್ಷ್ಮಜೀವಿ ಕೀಟಗಳನ್ನ ಹತೋಟಿ. ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಬೇಕಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅವು ಜೀವಿಗಳೇ, ಆ ಜೀವಿಗಳನ್ನು ಉತ್ಪತ್ತಿ ಮಾಡೋದು ನಮ್ಮ ಪ್ರಯೋಗಾಲಯದಲ್ಲಿ, ಅದನ್ನು ಮತ್ತೆ ಮಣ್ಣಿಗೆ ಹಾಕೋದು. ನೀವು ನೀರಿನ ಮುಖಾಂತರ ಹಾಕ್ರಿ ಅಥವಾ ಪೌಡರ್ ಅನ್ನು ಸಿಂಪಡಿಸಿ ಮಣ್ಣಿನಲ್ಲಿ ತುಂಬಾ ಫಲವತ್ತತೆಯನ್ನು ಹೆಚ್ಚಾಕಲು ಅವು ಸಹಕಾರಿ ಮಾಡುತ್ತದೆ.
1: ಸರ್, ಅಂತ ಸಂದರ್ಭದಲ್ಲಿ ಈಗ ನಾವು ಅಫ್ಕೋರ್ಸ್ ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ, ರಾಸಾಯನಿಕಗಳ ಬಳಕೆಯನ್ನ ಹೆಚ್ಚು ಮಾಡಿದರೆ ಮಣ್ಣಿನ ಫಲವತ್ತತೆ ಹಾನಿ ಆಗುತ್ತಾ?
0: ಡೆಫಿನೆಟ್ಲಿ ಸರ್,
1: ಅದ್ರ ಬಗ್ಗೆ.
0: ಹಾ, ಓಕೆ ಸರ್. ಇಲ್ಲಿ ನೋಡೋದಾದ್ರೆ ಏನಂದ್ರೆ, ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಇರ್ಬೋದು, ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರ ನೀವು ಯೂರಿಯಾ ಅಂತಿರಲ್ಲ, ಯೂರಿಯಾ ಮಣ್ಣಿಗೆ ಹಾಕ್ತೀರ, ಡೆಫಿನೆಟ್ಲಿ 46% ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀವು ಒಂದು ಯೂರಿಯಾ ಯಾವಾಗ ಮಣ್ಣಿಗೆ ಹಾಕ್ತಿರಲ್ಲ, ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಇರುತ್ತೆ. ಓಕೆ, ಈ ನೈಟ್ರೋ ಇದು ಯೂರಿಯಾ ಇದೆಲ್ಲ ಕೆಮಿಕಲ್ ಇಂದ ಮಾಡಿರೋದು. ಈ ಕೆಮಿಕಲ್ ಮಣ್ಣಲ್ಲಿ ಹೋಗಿ ಕೂತಾಗ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಸತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಬೇಕು ಬೆನಿಫಿಷಿಯಲ್ ಮೈಕ್ರೋಫ್ಲೋರಾಗೆ. ಅದು ಎಲ್ಲಿರುತ್ತಂದ್ರೆ ಈ ಬೇರುಗಳ ಸುತ್ತಮುತ್ತಲಿನ ಏರಿಯಾದಲ್ಲಿ ಇರುತ್ತೆ, ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಅಂತ ನಾವು. ಸೊ ಈ ಯೂರಿಯಾ ಅದಕ್ಕೆ ಬೇಡವೇ ಬೇಡ, ಯಾಕಂದ್ರೆ ಇದು ಕೃತಕವಾಗಿ ಮಾಡಲ್ಪಟ್ಟಿರುವಂತ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ.
1: ಹೌದು,
0: ಅದಕ್ಕೆ ನೀವು ಇದನ್ನ ಯೂಸ್ ಮಾಡಲೇಬಾರ್ದು. ನೀವು 46% ನಿಮಗೆ ನೈಟ್ರೋಜನ್ ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಹೋಗ್ಬೋದು. ನೀವು ತಿಪ್ಪೆ ಗೊಬ್ಬರ ಹಾಕಿ 46% ಸಿಗೋದಲ್ಲ ಡೆಫಿನೆಟ್ಲಿ, ಆದರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುತ್ತೆ, ಇನ್ನಷ್ಟು ಹೆಚ್ಚು ಮೈಕ್ರೋಫ್ಲೋರಾ ಹೆಚ್ಚಾಗುತ್ತೆ ರೈಜೋಸ್ಫಿಯರ್ ಅಲ್ಲಿ. ಆ ಮೈಕ್ರೋಫ್ಲೋರಾನೆ ಸಾಕು ನಮ್ಮ ನಿಸರ್ಗದಲ್ಲಿ ಇರುವಂತ ಒಂದು ನೈಟ್ರೋಜನ್ ಹಿಡಿದುಕೊಂಡು ಆ ಬೇರುಗಳಲ್ಲಿ ಕಳ್ಸಕ್ಕೆ. ಸೊ ಅದಕ್ಕೆ ಯೂರಿಯಾ ಹಾಕ್ಬೇಕು, DAP ಹಾಕ್ಬೇಕು, ಬೇಡವೇ ಬೇಡ. ಮೈಕ್ರೋಫ್ಲೋರಾ ಹೆಚ್ಚಿಗೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಮ್ಮ ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಹಾಕಿ, ಆನಂತರ ರೇಷ್ಮೆ ಹುಳದ ಗೊಬ್ಬರ ಹಾಕಿ, ಓಕೆ, ಇಂಥವೆಲ್ಲ ಒಂದು ಗೊಬ್ಬರ ಹಾಕಿ, ಎರೆ ಗೊಬ್ಬರ ಹಾಕಿ, ಎರೆ ಜಲ ಹಾಕಿ, ಪಂಚಗವ್ಯ ಹಾಕಿ, ಇದೆಲ್ಲ ನಮ್ಮ ಒಂದು ಸುತ್ತಮುತ್ತಲಿರುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಏನಂದ್ರೆ ಮಣ್ಣಲ್ಲಿ ಹಾಕುವಂತ ಒಂದು ವಸ್ತುಗಳು, ಇವನ್ನ ಹಾಕಿ ಮಣ್ಣಲ್ಲಿರುವಂತ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಹೆಚ್ಚಾಗಿ ಅವುಗಳೇ ಸಾರಜನಕವನ್ನು ನೈಟ್ರೋಜನ್ ಅನ್ನ ಹಿಡಿದುಕೊಂಡು ಬೇರೆಗೆ ಕಳಿಸಿ ಡೆಫಿನೆಟ್ಲಿ ಸಸಿಗಳಿಗೆ ಎಷ್ಟು ನೈಟ್ರೋಜನ್ ಬೇಕು ಅದನ್ನೆಲ್ಲ ಕೊಡುತ್ತವೆ, ಅಷ್ಟೇ ಸಾಕು. ಸೊ ಅದಕ್ಕೆ ಯೂರಿಯಾ DAP ಫರ್ಟಿಲೈಸರ್ ಹಾಕೋದೇ ಬೇಡ ನನ್ನ ಪ್ರಕಾರ, ಸಾಕಷ್ಟು ಮಣ್ಣಿನ ಫಲವತ್ತತೆ ತಾನಾಗಿ ತಾನೇ ಹೆಚ್ಚಾಗ್ತಾ ಹೋಗುತ್ತದೆ.
1: ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಎಲ್ಲ ತಿಳಿಸಿದ್ರಿ. ಈಗ ಬಹಳ ಮುಖ್ಯವಾಗಿ ಕೇಲಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಾದ ಬಗ್ಗೆ ಸ್ವಲ್ಪ.
0: ತುಂಬಾ ಅತ್ಯುತ್ತಮ ಒಂದು ವಿಷಯ ನೋಡಿ, ಇದು ಕೇಲಿ ಸೊಸೈಟಿಯಲ್ಲಿ ಬರುವಂತ ಒಂದು ಉದಯೋನ್ಮುಖ ಕೃಷಿ ಮಹಾವಿದ್ಯಾಲಯ, ಕೇಲಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಮುಖ್ಯ ಒಂದು ಸಬ್ ಕ್ಯಾಂಪಸ್ ಇರೋದು ತೆನಿಕೊಳದಲ್ಲಿ. ಎಲ್ಲಿ ಬರುತ್ತಂದ್ರೆ ಇದು ಯರಗಟ್ಟಿ ಮತ್ತು ಬೆಳಗಾವಿ ಬರುವಂತ ಒಂದು ರೋಡ್ ಅಲ್ಲಿ ಬರುತ್ತೆ, ಆ ಸ್ಟೇಟ್ ಹೈವೇ ಅನ್ಕೋಬಹುದು ನಾವು. ತೆನಿಕೊಳ ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಗೆ ಹತ್ತಿಕೊಂಡು ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಇದೆ. ಆ ಬೈಲುವಂಗಲ ತಾಲೂಕಲ್ಲಿ ಬರೋದು, ಬೈಲುವಂಗಲದಿಂದ ಒಂದು 12 ಕಿಲೋಮೀಟರ್ ಅಷ್ಟೇ ಆಗೋದು. ಮುಖ್ಯವಾಗಿ ಈ ಕಾಲೇಜ್ ಬರೋದು ಯರಗಟ್ಟಿ ಮತ್ತು ಬೆಳಗಾವಿ ರೋಡ್ನ ಮುಖ್ಯ ರಸ್ತೆಯಲ್ಲೇ ಇರೋದು. ಇದು ಶುರುವಾಗಿ ಇದು ಪ್ರಾರಂಭವಾಗಿ ಒಂದು 8 ತಿಂಗಳಾಯ್ತು. ಈಗ ಸದ್ಯದ ಮಟ್ಟಿಗೆ ಮೊದಲನೇ ವರ್ಷದ BSc ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಒಂದು ಸೆಮ್ ಮುಗಿದೋಯ್ತು, 2ನೇ ಸೆಮ್ ಅಲ್ಲಿ ಇರೋದು. ಈಗ ಮತ್ತೆ ಸೆಪ್ಟೆಂಬರ್ಗೆ ಹೊಸ ಬ್ಯಾಚ್ ಬರುತ್ತೆ, ಸೆಕೆಂಡ್ ಸೆಕೆಂಡ್ ಇಯರ್ಸ್ ಬರ್ತಾ ಇದ್ದಾರೆ. ಸೊ ಈಗ 7ನೇ ವರ್ಷ ಶುರು ಅಂತ ನಾವು ಅನ್ಕೊಂತಾ ಇದ್ದೀವಿ. ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಆ 11 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಹೇಳ್ತೇನೆ. ಎಂಟಮೊಲಜಿ ಇದೆ, ಪ್ಯಾಥಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅನಂತರ ಅಗ್ರೋನಮಿ ಅಂತ ಇದೆ, ಸಾಯಿಲ್ ಸೈನ್ಸ್ ಇದೆ. ಸೊ ನಮ್ಮ ರೈತರಿಗೆ ಏನೇನು ಬೇಕು ಮೂಲಭೂತವಾಗಿ ಅವರ ಬೆಳೆಗಳಿಗೆ ಸಹಾಯವಾಗುವಂಥದ್ದು ಅಂತ ಎಲ್ಲ ಒಂದು ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ. ಸುತ್ತಮುತ್ತಲಿನ ರೈತರೇ ತಾವು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಬರಬಹುದು, ವಿಸಿಟ್ ಮಾಡಿ ದಯವಿಟ್ಟು. ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ, ಮತ್ತು ನಾವು ಟೆಸ್ಟ್ ಮಾಡ್ತೇವೆ. ಡೆಫಿನೆಟ್ಲಿ ನಾವು ಅಂತ ಒಂದು ಇನ್ಸ್ಟ್ರೂಮೆಂಟ್ ಸಾಮಗ್ರಿಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಆದ್ದರಿಂದ ತಾವು ಬನ್ನಿ, ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ವಿಸಿಟ್ ಕೊಡಿ. ತಮಗೇನು ಸಹಾಯ ಬೇಕು ನಾವು ಕೊಡಲು ಸದಾ ಸಿದ್ಧವಾಗಿರ್ತೇವೆ. ನಮ್ಮ ಒಂದು ಉಪಾಯವನ್ನು ತಾವು ತೆಗೆದುಕೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೇನೆ.
1: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸರ್ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಯಾಕೆ ಕೇಳುಗರೇ, ರೈತ ಬಾಂಧವರೆ, ದಯವಿಟ್ಟು ಕೇಳಿ. ಇವತ್ತಿನ ದಿನಗಳಲ್ಲಿ ಅದು ಹೆಂಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣನೇ ನಾವು. ಯಾಕಂದ್ರೆ ನಾವು ಮಾಡುವಂಥ ಒಂದು ಕೃಷಿ ಪದ್ಧತಿ ಇರ್ಬೋದು, ನಾವು ತಿನ್ನುವಂಥ ಒಂದು ಆಹಾರ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ. ಈಗ ನೋಡಿ ಸದ್ಯದ ಮಟ್ಟಿಗೆ ಎಲ್ಲಿನೂ ಎಫೆಕ್ಟ್ ಇದೆ, ಅದಕ್ಕೂ ನಾವು ಕೂಡ ಕಾರಣ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆದ್ದರಿಂದ ನಾವು ಮಾನವ ಕುಲದವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಬೇಡಿ. ಯಾವ ಥರ ಅಂದರೆ ಸಿಕ್ಕಾಪಟ್ಟೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು, ಉಪಯೋಗಿಸೋದು, ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕೋದು, ಇದನ್ನೆಲ್ಲ ಬಿಟ್ಟುಬಿಡಿ. ಬಿಟ್ಟು ಸವಿಸ್ತಾರವಾದ ಸಮಗ್ರ ಕೃಷಿಗೆ ತಾವು ಮರಳಿ. ಈಗ ಬೆಲ್ಲದ ಚಹಾ ಬಂದಿದೆ, ನಾವು ಚಿಕ್ಕವರದ್ದಾಗಿತ್ತು. ಸೊ ತಾವು ಮರಳಿ ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೋತೇನೆ. ಈಗ ನೋಡಿ ಎಲ್ಲಿನ ಎಫೆಕ್ಟ್ ತುಂಬಾ ನೀರಿನ ಪ್ರಭಾವ ಕಡಿಮೆ. ಯಾವ ರೈತನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ ಅವರ ಬೆಳೆಗಳು ಎಂದೂ ಫೇಲ್ ಆಗಲ್ಲ ಇಂಥ ಒಂದು ಸಂದರ್ಭದಲ್ಲಿ. ಅದೇ ಯಾವ ರೈತರು ರಾಸಾಯನಿಕ ರೈತರು ಮಾಡ್ತಾ ಇದ್ದಾರೆ ಅವರಿಗೆ 15 ದಿವಸ ಮಳೆ ಆಗದೇ ಇದ್ರೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದೇ ಮೇನು ಒಂದು ವ್ಯತ್ಯಾಸ ಇರೋದು ಆರ್ಗ್ಯಾನಿಕ್ ಫಾರ್ಮರ್ಗೂ ಮತ್ತು ಏನಂದ್ರೆ ನಾನ್ ಆರ್ಗ್ಯಾನಿಕ್ ಫಾರ್ಮರ್ಗೂ. ಅದಕ್ಕೆ ಏನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ರೂಢಿಸಿಕೊಳ್ಳಿ. ಆದಷ್ಟು ಸಾಧ್ಯವಾದಷ್ಟು ನಮ್ಮ ನಿಸರ್ಗದಲ್ಲಿರುವಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ನಿಮ್ಮ ಭೂಮಿಗೆ ಹಾಕಿ ಅತ್ಯುತ್ತಮವಾದ ಫಸಲನ್ನು ತೆಗೆದುಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಆಶಿಸುತ್ತೇನೆ. ಧನ್ಯವಾದಗಳು ತುಂಬಾ.
1: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ.
0: ಧನ್ಯವಾದ ಸರ್, ತಾವು ಒಂದು ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬಾ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಅವರೊಂದಿಗೆ ಸ್ನೇಹಿತರೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: யாரோ இவனா, யாரோ இவனா?
1: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ಇದು ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಆತ್ಮೀಯರೇ, ನಿಮ್ಮ ಪ್ರೀತಿಯ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಹಾಗೂ ಅನಂತ್ ನಾಗ್ ಸರ್ ಅವರು, ಅವ್ರದ್ದು ಕೂಡ ನೀವು ಗೀತೆಗಳು ರಿಕ್ವೆಸ್ಟ್ ಮಾಡ್ಬೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಟ್ಲೈನ್ ಸಂಖ್ಯೆ 9019049904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ ಭಾಗವಹಿಸಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು. ಶುಭ ಗುರುವಾರ 24 ಸೆಪ್ಟೆಂಬರ್ 2026, ನಮ್ಮ ಜನ್ಮದಿನ ಸ್ಪೆಷಲ್ ಆಫ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಹಾಗೂ ನಿಮಗೆ ನಿಮ್ಮ ಪ್ರೀತಿಯ ಅನಂತ್ ನಾಗ್ ಸರ್ ಅವರ ಗೀತೆಗಳು ಬೇಕು ಅಂದ್ರೂ ಡೈಲ್ ಮಾಡಿ ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಹಾಗೂ ನಮ್ಮ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಅನಂತ್ ನಾಗ್ ಸರ್ ಅವರ ಗೀತೆಗಳು ಕೂಡ ರಿಕ್ವೆಸ್ಟ್ ಮಾಡ್ಬೋದು. ಆಲ್ ರೈಟ್, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಸೂಪರ್ ಚಿತ್ರದ ಸೂಪರ್ ಗೀತೆ, ನನಗೆ ಬಹಳ ಇಷ್ಟವಾದ ಗೀತೆ, ಕಮ್ ಆನ್ ಕಮ್ ಆನ್ ಡೈರೆಕ್ಟರ್. ಗೀತೆ ಕೇಳಿ ಮಜಾ ಮಾಡಿ.
2: ಟಾರ್ಚು ಸರಸ್ವತಿಗೆ ಟ್ಯೂಷನ್ ಡೈರೆಕ್ಟರ್ ಸಾಹೇಬ್ರು ಸಿಕ್ಕ
3: ರೈಟರ್
2: ಯಾಕೆ ಯಾವ್ದು ಯಾವ್ದು ಯಾವ್ದು

ಆಯ್ತು ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಕಾರ್ಯಕ್ರಮ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅವರ ಜನ್ಮದಿನ, ಹಾಗೂ ನಿಮಗೆ ನಿಮ್ಮ ಪ್ರೀತಿಯ ಹೆಮ್ಮೆಯ ಕನ್ನಡಿಗರಾದ ನಮ್ಮ ಕನ್ನಡ ಚಿತ್ರರಂಗದ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಅನಂತನಾಗ್ ಸರ್ ಅವರ ಸ್ಪೆಷಲ್ ಕಾರ್ಯಕ್ರಮ. ಸೊ ಆತ್ಮೀಯರೇ, ನಿನ್ನೂ ಕೂಡ ನಾನು ಅನಂತನಾಗ್ ಸರ್ ಅವರ ನನ್ನ ಕಡೆಯಿಂದ ಸಂಗ್ರಹಿಸಿಟ್ಟಿರುವ ಗೀತೆಯನ್ನು ಪ್ರಸಾರ ಮಾಡಿದೆ. ಆ್ಯಂಡ್ ಆ್ಯಕ್ಚುಲಿ ಒಂದು ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದೆ, ಬಟ್ ಇವತ್ತು ನಿಮ್ಮೆಲ್ಲರಿಗೂ ಈ ಒಂದು ಅವಕಾಶ ತೊಗೊಂಡು ಬಂದಿದ್ದೇನೆ. ಓಪನಿಂಗ್ ಗೀತೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳಿದರು ನಮ್ಮ ರಾಜಶ್ರೀಯವರು. ಸೊ ಆತ್ಮೀಯರೇ, ರಾಜಶ್ರೀಯವರು ಮೆಸೇಜ್ ಮಾಡಿದ್ದಾರೆ, ಎಂಟ್ರಿ ಸಾಂಗ್ ತುಂಬಾ ಫೇವ್ರೇಟ್ ಆ್ಯಂಡ್ ಕನಸಲ್ಲೂ ನೀನೇ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ರಾಜಶ್ರೀಯವರೇ, ನೀವು ಮೆಸೇಜ್ ಮಾಡಿದ್ದೀರಾ, ಜೈ ಶ್ರೀರಾಮ್, ಜೈ ಜಿನೇಂದ್ರ. ನಿಮಗೂ ಜೈ ಜೈ ಶ್ರೀರಾಮ್, ಜೈ ಜೈ ಜಿನೇಂದ್ರ. ಕಾರ್ಯಕ್ರಮದಲ್ಲಿ ಕನಸಲ್ಲೂ ನೀನೇ ಇದಾಯಿತು. ನಮ್ಮ ಸೈಮನ್ ಅವರು ಕರೆ ಮಾಡಿದರು, ನಿನ್ನ ನಗುವು ಈ ಗೀತೆ ಬೆಂಕಿಯ ಬಲೆ ಚಿತ್ರದ್ದು. SBBS ಜಾನಕಿಯವರ ಧ್ವನಿಯಲ್ಲಿ ಈ ಗೀತೆ ಈಗ ಪ್ರಸಾರವಾಗುತ್ತೆ. ಆತ್ಮೀಯ ಸ್ನೇಹಿತರೆ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಅನಂತನಾಗ್ ಸರ್ ಅವರ ಗೀತೆಗಳು ಅಥವಾ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಗೀತೆ. ಎಸ್, ಈ ತಿಂಗಳು ನಮ್ಮ ಕನ್ನಡ ಚಿತ್ರರಂಗದ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಜನ್ಮದಿನ ಇತ್ತು, ಹಾಗೆ ಇದೇ ತಿಂಗಳು ನಮ್ಮ ಅನಂತನಾಗ್ ಸರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಸಿಕ್ತು. ಸೊ ಆತ್ಮೀಯರೇ, ಹಾಟ್ಲೈನ್ ಸಂಖ್ಯೆ 9019904904, ಈ ನಂಬರ್ ಮೇಲೆ ಕರೆ ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ ಭಾಗವಹಿಸಿ. ದಸ್ ಇಸ್ ನಿಮ್ಮೊಂದಿಗೆ ನಾವು, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ಅನಂತನಾಗ್ ಸರ್ ಅವರ ಸ್ಪೆಷಲ್ ಕಾರ್ಯಕ್ರಮ. ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಿಯಲ್ ಸ್ಟಾರ್ ಹಾಗೂ ಅನಂತನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮ. ದೇವೇಂದ್ರ ಅವರು ಕರೆ ಮಾಡಿ ಯಾವ್ದಾದ್ರು ಒಂದು ಗೀತೆಯನ್ನು ಹಚ್ಚಿ ಆಫ್ ಅನಂತನಾಗ್ ಸರ್ ಅಂತ ಕೇಳಿಕೊಂಡ್ರು. ಅವರಿಗೆ ಆಗಿತ್ತು ಕನಸಲು ನೀನೆ ಮನಸಲು ನೀನೆ. ಅವರಿಗೂ ಬಹಳ ಸಂತೋಷ, ಬಹಳ ಹೆಮ್ಮೆ. ನಮ್ಮ ಅನಂತನಾಗ್ ಸರ್ ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕಾರ ಸಿಕ್ಕಿದೆ ಅಂತ. ಸೊ ಸ್ನೇಹಿತರೆ, ಕನಸಲು ನೀನೆ ಮನಸಲು ನೀನೆ ರಾಜಶ್ರೀ ಅವ್ರದ್ದು ಆಗಿತ್ತು ಹಾಡು, ಹಾಗೆ ಅದೇ ಗೀತೆ ನಮ್ಮ ದೇವೇಂದ್ರ ಅವರಿಗೆ. ಸೊ ಸ್ನೇಹಿತರೆ, ಈಗ ನನ್ನ ದೇವರು ಅನ್ನೋ ಚಿತ್ರದ ಗೀತೆಯೊಂದಿಗೆ ಕಾರ್ಯಕ್ರಮ ಮುಂದೆ ಹೋಗುತ್ತಾ ಇದೆ. ಆ್ಯಂಡ್ ದಿಸ್ ಇಸ್ ಅ ಸಾಂಗ್ ಬೈ ನಮ್ಮ ಚಂದ್ರಕಾಂತ್ ಭಟ್ಗಾವಿ ಅವರು. ಆತ್ಮೀಯರೇ, ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ನಿಮ್ಮ ಮನಸ್ಸಲ್ಲಿ ಸೇವ್ ಆಗಿದೆ. ಸೊ ಆತ್ಮೀಯರೇ, ಈ ಗೀತೆ ಆದ ತಕ್ಷಣ ಕನ್ನಡದ ಹೊನ್ನುಡಿ SPB ಅವರ ಧ್ವನಿಯಲ್ಲಿ ಅನಂತನಾಗ್ ಸರ್ ಅವರ ಈ ಗೀತೆಯೊಂದಿಗೆ ನಮ್ಮ ಪದ್ಮಾ ಅವರು ಭಾಗವಹಿಸಿದ್ದಾರೆ. ಒಂದು ಸಿನಿಮಾ ಕತೆ, ಈ ಚಿತ್ರದ್ದು ಈ ಗೀತೆ. ಶೋಭಾ ಡೌಲಿ ಅವರು ಹೂವೇ ಹೂವೇ ಈ ಗೀತೆಯೊಂದಿಗೆ ರಿಯಲ್ ಸ್ಟಾರ್ ಉಪೇಂದ್ರ ಸರ್ ಅಭಿನಯಿಸಿರುವ H2O ಚಿತ್ರದ ಗೀತೆ. ಸೊ ಸ್ನೇಹಿತರೆ, ಮತ್ತೆ ಯಾರ್ಯಾರು ಏನೇನು ಮೆಸೇಜ್ ಮಾಡಿದ್ದಾರೆ ನೋಡೋಣ. ನೈಸ್ FM ಪಾಡ್ಕಾಸ್ಟಿಂಗ್ ಸನ್ಮತಿ ಆರ್ಗನಿಕ್, ಐ ಆಮ್ ಆಲ್ಸೋ ಫ್ರಮ್ KLA ಅಗ್ರಿಕಲ್ಚರ್ ಸ್ಟೂಡೆಂಟ್. ಮಿಸ್ಟರ್ ದೇವೇಂದ್ರ ಪಾಟೀಲ್ ಫ್ರಮ್ ನಿಪ್ಪಾನಿ ಬೆಳಗಾವಿ ಸಿನ್ಸ್ 20. ಆಲ್ ರೈಟ್ ದೇವೇಂದ್ರ ಅವರೇ, ನಿಮ್ಮೊಂದಿಗೆ ಮಾತನಾಡಿದ್ದಲ್ಲ. ಯೆಸ್, ಐ ಆಮ್ ವೆರಿ ಮಚ್ ಹ್ಯಾಪಿ ದಟ್ ಯು ಆರ್ ಲವಿಂಗ್ ಆರ್ ಶೋಸ್ ಪ್ರೋಗ್ರಾಮ್ಸ್. ಒಳ್ಳೇದಾಗಲಿ, ಹೀಗೆ ಪ್ರೀತಿಯಿಂದ ಕೇಳ್ತಾ ಇರಿ ಆ್ಯಂಡ್ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ತಾ ಇರಿ. ಆಲ್ ರೈಟ್, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಜನ್ಮದಿನ ಸ್ಪೆಷಲ್ ಆಫ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅನಂತನಾಗ್ ಸರ್ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ ಅನಂತನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮ. ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ ಮರೀಲಿಕ್ಕೆ ಆಗುವುದಿಲ್ಲ ಅಂತ, ಹಾಟ್ಲೈನ್ ಸಂಖ್ಯೆ 9019904904. ದುಂಡು ಮಲ್ಲಿಗೆ ಹಾಡನ್ನು ಕೇಳಿ ಮಜಾ ಮಾಡಿ.

ಚಂದ್ರಕಾಂತ್ ಬಡ್ಗಾವಿ ಅವರ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಕಾರ್ಯಕ್ರಮದ ಮುಂದಿನ ಹಾಡು ಪದ್ಮಾ ಅವರು ರಿಕ್ವೆಸ್ಟ್ ಮಾಡಿದ್ದು. ಅಲ್ಲ ಆತ್ಮೀಯರೇ, ಆಚೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರದ್ದು ಇದೆ, ಅವ್ರದ್ದು ರಿಕ್ವೆಸ್ಟ್ ಮಾಡಿ ಎಲ್ಲರೂ ಹಿಂದೆ ಬಿದ್ದಿದ್ದಾರೆ. ನಮ್ಮ ಪ್ರೀತಿಯ ದಾದಾ ಸಾಹೇಬ್ ಪಾಲ್ಕೆ ಪುರಸ್ಕೃತ ಅನಂತನಾಗ್ ಸರ್ ಅವರ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಲಿಕ್ಕೆ ಬೇಜಾರೇನಿಲ್ಲ, ಇಟ್ಸ್ ಆಲ್ ರೈಟ್. ನೀವು ರಿಕ್ವೆಸ್ಟ್ ಮಾಡ್ಬೋದು ಆಫ್ ಕೋರ್ಸ್. ಆ್ಯಂಡ್ ನನಗೆ ನಿನ್ನೆ ಇನ್ನೊಂದು ಕಾರ್ಯಕ್ರಮ ಇತ್ತು, ಆ ಒಂದು ಕಾರಣಕ್ಕೆ ನಿನ್ನೆ ನನ್ನ ಕಡೆಯಿಂದ ಅನಂತನಾಗ್ ಸರ್ ಅವರ ಗೀತೆಯನ್ನು ಸಂಗ್ರಹಿಸಿ ಇಟ್ಟು ನಾನು ಬಿಟ್ಬಿಟ್ಟಿದ್ದೆ. ಭಾಳ ಒಳ್ಳೆ ಗೀತೆ ಅಂತ ಎಲ್ಲರೂ ಮೆಸೇಜನ್ನು ಮಾಡಿದಿರಿ, ಅದಕ್ಕೆಲ್ಲರಿಗೂ ಧನ್ಯವಾದ. ಹಾಗೆ ಆತ್ಮೀಯರೇ, ರಿಯಲ್ ಸ್ಟಾರ್ದು ಇದೇರಿಪ್ಪ, ಎಸ್. ಸೊ ಬಂದು ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಅದಕ್ಕೆ ತಕ್ಕಂತೆ ಗೀತೆಗಳು ಯಾವ್ಯಾವ ಇವೆ ನೋಡೋಣ. ಮುಂದಿನ ಲೈನಪ್ಪು ಹೀಗಿವೆ: ಈಗಿನ ಗೀತೆ ಪದ್ಮಾ ಅವ್ರದ್ದು, ತದನಂತರ ಹೂವೆ ಹೂವೆ ಗೀತೆ ಶೋಭಾ ಅವ್ರದ್ದು, ಅದಾದ ತಕ್ಷಣ ಚಿತ್ರನ್ನ ಚಿತ್ರನ್ನ ಬುದ್ಧಿವಂತ ಚಿತ್ರದ್ದು. ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ. ನಾಳೆ ಅನಂತ ಚತುರ್ದಶಿ ಅಂತ ಪ್ರಕಾಶ್ ಪತ್ತಾರವರು, ಆ ದೇವರು ಗಣಪ ಎಲ್ಲರಿಗೂ ಅನುಗ್ರಹ ಆಗಲಿ, ಅವರ ಅನುಗ್ರಹ ಇರಲಿ ಅಂತ ಹೇಳ್ತಾ, ವಿಸರ್ಜನೆ ಎಲ್ಲ ಶಾಂತಿಯುತವಾಗಿ ಆಗಲಿ ಅಂತ ಹೇಳ್ತಾ ಬುದ್ಧಿವಂತ ಚಿತ್ರದ ಒಂದು ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಎಲ್ಲಿರುವೆ ಈ ಗೀತೆಯೊಂದಿಗೆ ರತನ್ ಅವರು ಭಾಗವಹಿಸಿದ್ದಾರೆ. ಅವರಿಗೆ ತುಂಬಾ ಇಷ್ಟವಾದ ನಟರು ನಮ್ಮ ಪ್ರೀತಿಯ ಅನಂತನಾಗ್ ಸರ್ ಅವರು. ಅವರು ಅದೇ ಹೇಳ್ತಾ ಇದ್ರು, ಜಯ ನಾನು ನಿನ್ನೆ ಪಾಯಿಂಟ್ ಹೇಳಿದ್ನಲ್ಲ, ಕೀ ಆತ್ಮೀಯ ಸ್ನೇಹಿತರೆ, ಚಿತ್ರದಲ್ಲಿ ಇರಬೇಕು ಕತೆ. ಈಗ ನೋಡ್ರಿ, ಒಂದು ಸಿನಿಮಾ ಕತೆ ಅನ್ನೋ ಒಂದು ಚಿತ್ರದ ಗೀತೆಗಳ ಮುಖಾಂತರ ನಮ್ಮ ಪದ್ಮಾ ಅವರು ಭಾಗವಹಿಸಿದ್ದಾರೆ. ಅನಂತನಾಗ್ ಸರ್ ಅವರು ಮೊನ್ನೆ ಅವರ ಸಂದರ್ಶನ ತಗೊಂಡಾಗ ಅವರು ಅದೇ ಹೇಳಿದರು, ಇತ್ತೀಚಿನ ದಿನಗಳಲ್ಲಿ ಬರೇ ಬರೇ ಮಾರ್ದಾಡ ಆ್ಯಕ್ಷನ್ನೇ ತುಂಬಿದೆ, ಅದಕ್ಕೆ ಅವರಿಗೆ ಬಹಳ ಬೇಜಾರಾಗ್ತಾ ಇದೆ. ಏಕೆಂದರೆ ಕಾಂಟೆಂಟೇ ಇಲ್ಲ, ಕತೆನೇ ಇಲ್ಲ. ಕತೆ ಜನರಿಗೆ ಅಂತ ಸಿನಿಮಾ ಮಾಡೋದು ಕಮ್ಮಿ ಆಗಿಬಿಟ್ಟಿದೆ. ಬರೇ ಒಂದು ಪಬ್ಲಿಸಿಟಿ ಹವಾ, ಇಷ್ಟು ಸಂಪಾದನೆ ಮಾಡಿದ್ವಿ, ಇಷ್ಟು ಹಣ ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಆಗಿದೆ. ಬಟ್ ಈಗ ಇವರು ಹೇಳಿರುವ ಈ ಮಾತನ್ನು ಕೇಳಿ ಕನ್ನಡ ಚಿತ್ರರಂಗದ ಕಲಾಕ್ಷೇತ್ರದಲ್ಲಿರೋ ಬರಹಗಾರರು, ನಿರ್ದೇಶಕರು, ಇವರೆಲ್ಲರೂ ಇದಕ್ಕೆ ತಕ್ಕಂತೆ ಕೆಲಸ ಮಾಡಿದರೆ ಮತ್ತೆ ವಾಪಸ್ ನಮ್ಮ ಹಳೆ ಉತ್ತಮ ಅಂದರೆ, ಒಂದು ಸಿನಿಮಾ ನೋಡಿ ಬಂದರೆ ಏನಾದ್ರು ಕಲಿಬೇಕು ಅಥವಾ ಏನು ಕಲಿಬಾರ್ದು ಅದು ಕಲಿಬೇಕು. ಅರ್ಥ ಆಯ್ತಾ? ಸಿನಿಮಾದಲ್ಲಿ ಏನು ಬೇಕು ಅದನ್ನ ತೊಗೋಬೇಕು, ಏನು ಬ್ಯಾಡ ಅದನ್ನು ಬಿಟ್ಟು ಬಿಡಬೇಕು ಆತ್ಮೀಯರೇ. ಸೊ ಮನೆಯನ್ನು ಬೆಳಗಿದೆ ಈ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಚಿತ್ರ ರಾಕೇಶ್ ಶಿವಬಸವನಗರದಿಂದ ಕಂಗ್ರ್ಯಾಚುಲೇಷನ್ ಟು ಅನಂತನಾಗ್ ಸರ್ ಅಂತ ಹೇಳಿದರು. ಮಾತನಾಡಿ ಮಾಯವಾದ ಪಾಪ ಗೀತೆ ಚೇಂಜ್ ಮಾಡಿದ್ರೆ ಆಲ್ ರೈಟ್ ಚಲೋ. ಏಕೆಂದರೆ ಭಾಳ ಜನ ನಮ್ಮ ಇವ್ರದೇ ಹಾಕಿಬಿಟ್ಟಿದ್ದಾರೆ, ಏನು ಅನಂತನಾಗ್ ಸರ್ ಅವ್ರದ್ದು. ಸೊ ಮಾತನಾಡಿ ಮಾಯವಾದೆ ಭಾಳ ಒಳ್ಳೆ ಗೀತೆ ಚಿತ್ರ ಅವರೇ, ದಿಸ್ ವಿಲ್ ಬಿ ಅ ಗುಡ್ ಸಾಂಗ್. ನಿಮಗೋಸ್ಕರ ಅದನ್ನೇ ನಾನು ಪ್ರಸಾರ ಮಾಡುವೆ. ಥ್ಯಾಂಕ್ ಯು, ನೀವು ಬದಲಾಯಿಸಿದ್ರಿ. ರಗಡ್ ಜನ ರಿಕ್ವೆಸ್ಟ್ ಮಾಡ್ಯಾರ ನಮ್ಮ ಅನಂತನಾಗ್ ಸರ್ ಅವರಿಗೆ ಇನ್ನೊಂದು ಸ್ಪೆಷಲ್ ಕಾರ್ಯಕ್ರಮ ಮಾಡಿ ನಾನು ಬಿಟ್ಟಿರ್ತೇನೆ ಆತ್ಮೀಯ ಸ್ನೇಹಿತರೆ, ಡೋಂಟ್ ವರಿ. ಅವ್ರದೇ ಒಂದು ಸ್ಪೆಷಲ್ ಕಂಪ್ಲೀಟ್ ಡೆಡಿಕೇಶನ್ ಫಾರ್ ಅನಂತನಾಗ್ ಸರ್ ಮಾಡ್ತೇನೆ ನಾನು. ಮಾತನಾಡಿ ಮಾಯವಾದೆ ಈ ಗೀತೆಯೊಂದಿಗೆ ಚಿತ್ರ ಅವರು ಭಾಗವಹಿಸಿದ್ದಾರೆ ಕಾರ್ಯಕ್ರಮದಲ್ಲಿ. ಆ್ಯಂಡ್ ಎಸ್, 100% ಚಿತ್ರ ಅವರೇ ಪ್ರಸಾರ ಮಾಡ್ತೇನೆ. ನಿನ್ನ ನೀನು ಮರೆತರೇನು ಅನ್ನೋ ಒಂದು ಗೀತೆ ಈ ಚಿತ್ರ ನಮ್ಮ ಪ್ರೀತಿಯ ವಿಜಯ್ಕುಮಾರ್ ಬಸ್ಮೆಯವರು ರಿಕ್ವೆಸ್ಟ್ ಮಾಡಿರುವ ದೇವರ ಕಣ್ಣು ಚಿತ್ರದ್ದು. ಸೊ ಹಿಂಗಿದೆ ಗೀತೆಗಳ ಲೈನಪ್ಪು, ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ರ ವೇನು ದೊರೆಯಿದು 90.4 FM KLE ಕನಸು, ದಿಸ್ ಇಸ್ ಬಾಳ್ಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕಿಂಗ್. ಇದ್ರ ಪೂಜಾ ಅವರು ಮೆಸೇಜ್ ಮಾಡಿದರೆ, ಸರ್ ಧ್ವನಿ ಚೇಂಜ್ ಆಗಿದೆ. ಏನಿಲ್ಲ, ನೆಗಡಿ ಆಗಿದೆ, ಮಹಾಪ್ರಸಾದ ಸೇವಿಸಲಿಕ್ಕೆ ಹೋಗಿದೆ ಒಂದು ಕಡೆ, 2 ತಾಸು ಬಿಸಿಲಾಗಿ ನಿಂತೆ, ಆಮೇಲೆ ಅಲ್ಲಿ ಖಾಲಿ ಹೊಟ್ಟೆಯಲ್ಲಿ ಮಧ್ಯಾಹ್ನ ನನಗೆ ಗೊತ್ತಿತ್ತು. ಅದಂತಾರಲ್ಲ, ಕೆಲವೊಂದು ವಿಷಯ ಗೊತ್ತಿದ್ರೂ ಮಾಡ್ತೇವೆ. ಮಜ್ಜಿಗೆ ಅಂದರೆ ತುಂಬಾ ಇಷ್ಟ. 1 ಗ್ಲಾಸ್ ಕುಡಿಯೋದು ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ 4 ಗ್ಲಾಸ್ ಸೇವಿಸಿದೆ. ಫುಲ್ ಬಿಸಿಲಾಗ ಆ ಮಜ್ಜಿಗೆ ಸೇವಿಸುವಾಗನೇ ಗೊತ್ತಿತ್ತು. ಮಂಜುನಾಥ, ನಿನಗೆ ನೆಗಡಿ ಬರುವುದಿದೆ, ನಾನಂದೆ ನಡೆಯುತ್ತೆ, ಆದರೆ ಈ ಬಿಳಿ ಕಲರ್ದು ಮಜ್ಜಿಗೆ ಸೇವಿಸಿ ಅದಕ್ಕೆ ತಕ್ಕಂತೆ ಅದಕ್ಕೆ ಏನು ಬರುತ್ತೆ ನೋಡ್ಕೊಳ್ಳೋಣ ಅಂತ. ನಿನ್ನೆ ಅಲ್ಲಿ ಮೊನ್ನೆ ಮಹಾಪ್ರಸಾದ್ ಸೇವಿಸ್ಲಿಕ್ಕೆ ಒಂದು ಕಡೆ ಹೋಗಿದ್ದೆ ಆತ್ಮೀಯರೇ, ಮಜ್ಜಿಗೆ ಇತ್ತು, ಹಾಕಿ ಕುಡಿದ ಕುಡಿದು ನೋಡಿರಪ್ಪ. ನಾವೆಲ್ಲ ಪೈಲ್ವಾನಿ ಅಖಾಡನಲ್ಲಿ ಕುಸ್ತಿ ಮಾಡುವಾಗ ಮಜ್ಜಿಗೆ, ಮೊಸರು, ಹಾಲು, ತುಪ್ಪ ಇವ ತಿಂದು ಬೆಳೆದೇವು ರೀ. ಅಂಥದ್ರಲ್ಲಿ ಮಜ್ಜಿಗೆ ನೀವು 1 ಲೀಟರ್ ಕೊಡ್ರಿ, 1.5 ಲೀಟರ್, 2 ಲೀಟರ್ನ ಹಾಕ್ಲಿ, ನಾವು ಕುಡಿತೇನೆ ರೀ. ಐ ಲವ್ ಮಜ್ಜಿಗೆ. ಬಟ್ ಹಿಂಗಿರಬಾರ್ದಕ್ಕೆ, ಇಷ್ಟು ಬಿಸಿಲಾಗಿ ನಿಂತು ಒಮ್ಮೆ ಮಜ್ಜಿಗೆ ಕುಡಿದ್ರೆ ಹಿಂಗಾಗ್ತದೆ ನೋಡ್ರಿ. ಬಟ್ ಅದು ಸೇವಿಸುವಾಗಲೇ ಗೊತ್ತಿತ್ತು ಇದ್ರದ್ದು ಏನಾದರೂ ಫಲ ಸಿಗುತ್ತೆ. ಆ ಫಲ ನೆಗಡಿಯಾಗಿ ಅನುಭವಿಸ್ತಾ ಇದ್ದೇನೆ. ಸೊ ಸ್ನೇಹಿತರೆ, ಯಾವುದೇ ಪರಿಸ್ಥಿತಿಯಲ್ಲಿ ಪೂಜಾ ಅವರೇ ಖುಷಿಯಾಗಿರಬೇಕು. ಹೌದಾ, ನೀವು ಯಾಕೆ ರೆಸ್ಟ್ ಮಾಡಲಿಲ್ಲ? ಏನು ರೆಸ್ಟ್ ಏನು ಬಿಡ್ರಿಪ್ಪ, ರೆಸ್ಟ್ ಇದ್ದೇ ಇರುತ್ತೆ. ಇದು ಒಂದು ಉತ್ತಮವಾದ ವಿಷಯ. ವೆನ್ ಎವರ್ ಸರ್ದಿ ನೆಗಡಿ ಆಗುತ್ತೆ, ಒಳಗಿಂದ ಕ್ಲೀನಿಂಗ್ ಆಗಬೇಕ್ರಿಪ್ಪ.
ಸರ್ ಮೆಡಿಸಿನ್ ತೊಗೊಳ್ಳಿ, ರೆಸ್ಟ್ ಮಾಡಿ. ಪ್ರಸಾದ್ ಅವರೇ, ಇಲ್ಲ ಮೆಡಿಸಿನ್ಸ್ ನಾನು ಜಾಸ್ತಿ ಯಾಕೆ ನೆಗಡಿ ಸರ್ದಿಯಲ್ಲಿ ತೊಗೊಳ್ಳೋದಿಲ್ಲ ಅಂದರೆ ಅದಕ್ಕೆ ಒಂದು ಅವಕಾಶ ಇರುತ್ತೆ, ಅದೆಲ್ಲ ಕ್ಲೀನಿಂಗ್ ಮಾಡುತ್ತೆ. ಜಾಸ್ತಿ ನಾನು ಏನು ಮಾಡುತ್ತೇನೆ, ಉಪವಾಸ ಇರುತ್ತೇನೆ, ಬರೇ ಗರಂ ಗರಂ ಸುಡು ಸುಡು ನೀರು ಸ್ಲೋಲಿ ಕುಡಿತೇನೆ. ಚಾ ಹೆಂಗಿರುತ್ತೆ ನೋಡ್ರಿ, ಚಾ ಹೆಂಗಿರುತ್ತೆ ನೋಡ್ರಿ, ಬಿಸಿ ಹಂಗೆ ಅಷ್ಟ ಪ್ರಮಾಣ ಬಿಸಿಯಾದ ನೀರನ್ನು ಸೇವಿಸಿ ಉಪವಾಸ ಇರ್ತೇನೆ. ಸೊ ದಟ್ ಬಾಡಿ ಕ್ಲೀನ್ ಆಗಬೇಕ್ರಿ ಆತ್ಮೀಯರೇ. ಎಷ್ಟೆಲ್ಲ ಇರುತ್ತೆ ಗೊತ್ತಾ ನಮ್ಮ ಶರೀರದಲ್ಲಿ, ಬಾಪ್ರಿ, ಅದೆಲ್ಲ ಕಫ ರೀತಿ ಎಲ್ಲ ಹೊರಗೆ ಬಂದುಬಿಡುತ್ತೆ, ಒಂದು ಒಳ್ಳೆಯದಾದಂಥ ಒಂದು ಶರೀರ ಆಗಿಬಿಡುತ್ತೆ. ಸೊ ಸರ್ದಿ ನೆಗಡಿ ಇದ್ದಾಗ ಜಾಸ್ತಿ ನಾನು ಏನು ಮಾಡುತ್ತೇನೆ, ಒಂದು 2-3 ಡೇಸ್ ಬಿಟ್ಟುಬಿಡ್ತೇನೆ, ಉಪವಾಸ ಇರ್ತೇನೆ, ಬಹಳ ಲಿಕ್ವಿಡ್ ಕುಡಿತೇನೆ, ಬಿಸಿ ಬಿಸಿ ನೀರನ್ನು ಸೇವಿಸ್ತೇನೆ. ಆ್ಯಂಡ್ ಅಲ್ಲ, ಈ ಥರದ್ದು ಚಾ ಏನಿರ್ತದೆ ನೋಡ್ರಿ, ಚಾ ವಿಶೇಷವಾಗಿ ಝೀರೋ, ನಾನು ಕುಡಿಯೋದೇ ಇಲ್ಲ ಅದರಲ್ಲಿ ಜಾಸ್ತಿ, ಅಲ್ಲ ಹಾಕಿ ಕುಡಿದು ಬಿಡ್ತೇನೆ. ಸೊ ದ್ಯಾಟ್ ವಿಲ್ ಬಿ ಮೈ ಡಯಟ್. ಯಾಕೆಂದರೆ ಬಾಡಿಗೆ ಒಂದು ಸ್ವಲ್ಪ ಅವಕಾಶ ಕೊಡಬೇಕು ತಾನಾಗಿ ಇದಾಗುತ್ತೆ. ಏನಾದರೂ ತೀವ್ರವಾಗಿದ್ದರೆ 100% ವೈದ್ಯರ ಕಡೆ ಹೋಗಿನೇ ಮೆಡಿಸಿನ್ಸ್ ತೊಗೊಳ್ಳೋದು. ಯಾಕೆಂದರೆ ಇಷ್ಟು ವೈದ್ಯರ ಸಂದರ್ಶನ ನಾನೇ ವೈಯಕ್ತಿಕವಾಗಿ ತೊಗೊಳ್ತೇನೆ. ಇಂಥ ಸರ್ದಿ ನೆಗಡಿಗೆ ಎಷ್ಟೋ ವೈದ್ಯರು ಹೇಳಿದ್ದಾರೆ, ಸರ್ದಿ ನೆಗಡಿಗೆ ನೀವು ಆರಾಮ್ಸೆ ಗರಂ ನೀರು ಕುಡಿದು. ಈವನ್ ಆಯುರ್ವೇದ ತಜ್ಞರೊಂದಿಗೆ ನಾನು ಒಂದು ಸಂದರ್ಶನ ತೊಗೊಂಡಾಗ ಅವರು ಅಂದರು, ಅದೇ ಅಂದರು, ಉಪವಾಸ ಇರೋದು, ಬಿಸಿ ನೀರು ಕುಡಿಯೋದು, ಆ್ಯಂಡ್ ಡೆಫಿನೆಟ್ಲಿ ಇದರಿಂದ ಅದೊಂದು ಕ್ಲೀನಿಂಗ್ ಪ್ರೊಸೆಸ್ ರೀ, ಬಿಟ್ಟು ಬಿಡೋದು ಅದಕ್ಕಷ್ಟೇ. ಆ್ಯಂಡ್ ನಾನು ಅದು ಮಜ್ಜಿಗೆ ಕುಡಿಯುವಾಗ ಗೊತ್ತಿತ್ತು, ಅಯ್ಯೋ ನನಗೆ ಸಿಗುತ್ತೆ ಒಂದು ಒಳ್ಳೆ ಸರ್ದಿಯ ಒಂದು ಇದು, ಏನೊಂದು ಗಿಫ್ಟು ಸಿಕ್ತು ನೋಡಿ. ಸೊ ಆತ್ಮೀಯರೇ ಬನ್ನಿ ಭಾಗವಹಿಸಿ. ಅನಂತನಾಗ್ ಸರ್ ಅವರು ಅಥವಾ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಈ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಿಕೊಂಡು ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳು, ನಿಯಮ ನಿಮ್ಗೆ ಗೊತ್ತಿರಬೇಕು, ಇವರಿಬ್ಬರೂ ಅಭಿನಯಿಸಿರುವ ಚಿತ್ರದ ದೇವರ ಗೀತೆ ಮಾತ್ರ ಪ್ರಸಾರ ಆಗುದಿಲ್ಲ. ಏಕೆಂದರೆ ದೇವರ ಗೀತೆಗಳಿಗೆ ಒಂದೇ ಸ್ಟಾಪ್, ವಿಚ್ ಇಸ್ ವಾರದಲ್ಲಿ ಒಮ್ಮೆ ಬರೋ ಚಿತ್ರ ಮಂದಿರ. ನಾಳೆ ಮಾಡ್ತೇನೆ ನಾನು ಚಿತ್ರ ಮಂದಿರ, ಬಪ್ಪ ಹೋಗ್ತಾ ಇದ್ದಾರಲ್ಲ ಅದಕ್ಕೆ ನಿಮ್ಮೆಲ್ಲ. ಈ ಚಿತ್ರ ಮಂದಿರ ನಾನು ಈ ವಾರ ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ. ಸೊ ನಾನು ಈ ವಾರ ನಾಳೆ ಚಿತ್ರಮಂದಿರ ಆತ್ಮೀಯರೇ. ಸೊ ಒಳ್ಳೊಳ್ಳೆ ಗೀತೆಗಳು ನಮ್ಮ ಗಣಪನಿಗೆ ಪ್ರಸಾರ ಮಾಡೋಣ. ನಾಳೆಯೂ ಕೂಡ ಒಂದೊಳ್ಳೆ ಕಾರ್ಯಕ್ರಮ ತೊಗೊಂಡ್ಬರ್ತೇನೆ ನಾನು, ಆಯ್ತಾ? ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ದಿಸ್ ಇಸ್ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ಹಾಡನ್ನು ಕೇಳಿ ಮಜಾ ಮಾಡಿ.

ಏನೇ ನೋಡಿದ್ದೆ, ನಮ್ಮ ಅಣ್ಣ ನನಗೆ ಹಿಂದೆ ಬಿದ್ದಿದ್ದು ನೋಡೋ ಮಾರಾಯ ಅಂತ. ಐ ಲೈಕ್ ಇಟ್, ಐ ಲೈಕ್ ಇಟ್. ಭಾರಿ ಬಿಡ್ರಿ ಆ ಸಿನಿಮಾ. ಸೊ ಸ್ನೇಹಿತರೆ, ಆಲ್ ರೈಟ್, ಮತ್ತೆ ಯಾರು ಮೆಸೇಜ್ ಮಾಡಿದ್ದಾರೆ? ಪೂಜಾ ಅವರು ಎಷ್ಟು ಚೆನ್ನಾಗಿ ಹೇಳಿದ್ರಿ ಬದಲಾವಣೆ ಬಗ್ಗೆ. ಹೌದು ಪೂಜಾ ಅವರೇ, ನನ್ನ ಒಂದು ಉದ್ದೇಶ ಏನಂದರೆ, ಜೀವನದಲ್ಲಿ 4 ದಿನ ಇದೆ ಅಲ್ಲ, ಈ 4 ದಿನದಲ್ಲಿ ಅಟ್ಲೀಸ್ಟ್ 4 ಜನರನ್ನು ನಗಿಸಿ ಮನರಂಜಿಸಿ ಅವ್ರಿಗೆ ಒಂದು ಮಾಹಿತಿ ಕೊಟ್ಟು ರೈಟ್ ಅನ್ನೋದು ಅಷ್ಟೇ. ಲೈಫ್ ಈಸ್ ವೆರಿ ಶಾರ್ಟ್. ಆತ್ಮೀಯ ಸ್ನೇಹಿತರೆ, ಯಾರಾದ್ರು ನಮ್ಮವರು ನಾವು ಕಳ್ಕೊಂಡಾಗ ನಮಗಾದ ಒಂದು 2 ದಿನ 3 ದಿನ ನೋಡ್ಬೇಕ್ರೆ ನಾವು ಛೇ ಯಾವಾಗೂ ಸಾಯ್ಬೋದಪ್ಪ, ಯಾಕಪ್ಪ ಚಿಂತೆ. ಮತ್ತೆ ಸ್ಟಾರ್ಟ್ ನಮ್ಮ ಆಸೆಗಳು ಒಳಗೆ ಬರುತ್ತೆ, ಗುರಿಗಳು ಒಳಗೆ ಬರುತ್ತೆ, ಟಾರ್ಗೆಟ್ಸು ಎಲ್ಲ ಒಳಗೆ ಬಂದು ನಾವು ಮರ್ತು ಬಿಡ್ತೇವೆ ಕಿ ವಿ ಆರ್ ಮಾರ್ಟಲ್ ಬೀಯಿಂಗ್ಸ್, ನಾವು ಒಂದಿನ ನಾವು ಹೋಗೋವ್ರೇ ಅಪ್ಪ. ಸೊ ಈ ಮಾರ್ಟ್ಯಾಲಿಟಿ ಅನ್ನೋದು ಸಾವು ರಿಯಲಿ ಹೇಳ್ತೇನೆ ನಾನು, ಪ್ರತಿ ಕ್ಷಣ ಈಗ ನಾನು ಮಾತನಾಡ್ತಾ ಒಂದು 2 ನಿಮಿಷ ಆಗಿರ್ಬೋದು, ಈ ಗ್ಯಾಪ್ನಲ್ಲಿ ಎಷ್ಟು ಉಸಿರುವನ್ನು ತೊಗೊಂಡ್ಬಿಟ್ಟೇನು ನನಗೂ ಗೊತ್ತಿಲ್ಲ. ಆದರೆ ಆತ್ಮೀಯ ಸ್ನೇಹಿತರೆ, ಎಷ್ಟೋ ಜನರು ತಮ್ಮ ಜೀವನದ ಎಲ್ಲ ಏನದು ಸಂಪಾದನೆಯನ್ನು ಒಬ್ಬ ವ್ಯಕ್ತಿ ಅವನ ಒಂದು ಶ್ವಾಸ ವಾಪಸ್ ಬರಲಿ ಅಂತ ಆಸ್ಪತ್ರೆಯಲ್ಲಿ ಆ ಒಂದು ಹಣ ಹಾಕಿ ಕಾಯ್ತಿರ್ತಾರೆ. ಸೊ ಸ್ನೇಹಿತರೆ, ಅದಕ್ಕೆ ಹೇಳೋದು, ತಮ್ಮ ಜೀವನದ ಎಲ್ಲ ಗುರಿ ಒಂದು ಕಡೆ. ಇವತ್ತಿನ ದಿನ ನೀವು ನೋಡಿದ್ರಲ್ಲ, ಈ ಒಂದು ಶುಭ ಗುರುವಾರ 24 ಸೆಪ್ಟೆಂಬರಿನ ಮುಂಜಾನೆಯ ಸೂರ್ಯೋದಯ ಎಷ್ಟೋ ಜನ ನೋಡಿರುವುದಿಲ್ಲ, ನೀವು ಭಾಗ್ಯವಂತರು. ಸೊ ನಡೀರಿ, ಈ ಅಲ್ಲಿರುವೆ ಗೀತೆ ಕೇಳಿ ಮಜಾ ಮಾಡಿ.

ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು, ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದ್ರೆ, ಎರಡು ತೆಲುಗು ಎರಡು ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ ಇವಳು. ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ, ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ, ಇವಳಿಗೆ ಪುಸ್ತಕ ಅಂತ ಲವ್ ಬಂತಂತೆ. ಜೀವನ ಬೇರೆ, ಸಿನಿಮಾ ಬೇರೆ. ಜೀವನನೇ ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟಿಯಲ್ಲ ತಾಯಿ ನೀನು.

ಆಲ್ರೈಟ್, ಬಹಳ ಉತ್ತಮವಾದ ಗೀತೆ, ಕೇಳಕಷ್ಟ, ಬಹಳ ಕಾಂಟ್ರವರ್ಸಿ ಆಗಿತ್ತು ಈ ಹಾಡ್ ಮೇಲೆ. ಬಟ್ ಯಸ್, ಮಾತನಾಡಿ ಮಾಯವಾದೆ ಅರ್ಮಾನ್ ಮಲ್ಲಿಕ್ ಅವರ ಧ್ವನಿಯಲ್ಲಿ ಐ ಲವ್ ಯು ಅನ್ನೋ ಚಿತ್ರದ್ದು ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ಚಿತ್ರ ಅವರು. ಇದರಿಗಿಂತ ಮುಂಚಿನ ಗೀತೆ ನಮ್ಮ ವಿಜಯಕುಮಾರ್ ಬಸ್ಮಿ ಅವ್ರದ್ದು, ಅದರಿಗಿಂತ ಮುಂಚಿಂದು ಪ್ರಕಾಶ್ ಪತ್ತಾರ್ ಅವ್ರದ್ದು. ಸೊ ಸ್ನೇಹಿತರೆ, ಈ ಗೀತೆ ಆದ ತಕ್ಷಣ ನೋಡಿ ಸ್ವಾಮಿ ನಾವಿರೋದು ಹೀಗೆ, ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ವಿಜಯಲಕ್ಷ್ಮಿ ಅವರು. ತದನಂತರ ಕಾವೇರಿ ಸೀಮೆಯಾಗ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ತಂದೆಗೆ ತಕ್ಕ ಮಗ ಚಿತ್ರದ್ದು. ತದನಂತರ ಮನೆಯನ್ನು ಬೆಳಗಿದೆ ಈ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ಗಜಾನನ್ ಕಾಮ್ಕರ್ ಅವರು. ಚಿತ್ರ ಅವರೇ ನೋಡಿದ್ರಲ್ಲ, ಗಜಾನನ್ ಕಾಮ್ಕರ್ ಅವರು ಅದೇ ಗೀತೆ ನೀವು ಏನು ರಿಕ್ವೆಸ್ಟ್ ಮಾಡಿದಿರಲ್ಲ ಅದೇ ಗೀತೆ ರಿಕ್ವೆಸ್ಟ್ ಮಾಡಿದ್ದಾರೆ. ಒಳ್ಳೆಯದಾಗಲಿ, ನಿಮ್ಗೆ ಇವತ್ತು ಡಬಲ್ ಧಮಾಕಾರಿ, ಎರಡೂ ಗೀತೆ ಕೇಳ್ರಿ. ಕಣ್ಣೀರಿದು ರಕ್ತ ಕಣ್ಣೀರಿದು ಈ ಗೀತೆಯೊಂದಿಗೆ ದಿನೇಶ್ ಅವರು ಭಾಗವಹಿಸಿದ್ದಾರೆ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು, ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆಯ ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಅನಂತನಾಗ್ ಸರ್ ಅವರ ಸ್ಪೆಷಲ್ ಹಾಗೂ ಜನ್ಮದಿನ ಇತ್ತು ಇದೇ ತಿಂಗಳು 18 ಸೆಪ್ಟೆಂಬರ್ ಆಫ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು. ಹಾಡನ್ನು ಕೇಳಿ ಮಜಾ ಮಾಡಿ.

0: ಕಲಿಯಾಕ್ ಬಂದೆ.
1: ನಮಸ್ಕಾರ.
0: ಟ್ಯಾಕ್ಸ್ ಕಟ್ಟೋಕ್ ಬಂದೆ. ಈಗ ಹಾಡ್ಕೊಂಡ್ ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲ್ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು
1: ಸ್ವಾಮಿ? ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ ಗಿರಿ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ ಅಷ್ಟೇ.
2: ಪ್ರೆಸಿಡೆಂಟ್?

0: ಹಾಯ್ ಕೋತ ನನ್ನ ಮಗನೇ, ಕಾಸ್ನ ಕಾಲ್ ಕಸ ಮಾಡಿಕೊಂಡು ಕೋತಿ ತರ ಕುಣಿ.
1: ಆಲ್ರೈಟ್, ಆತ್ಮೀಯರೇ, ಡೈಲಾಗು ಇದೆ ಇದ್ರಾಗ. ರಕ್ತ ಕಣ್ಣೀರು ಚಿತ್ರದ ಗೀತೆ ಕಣ್ಣೀರಿದು, ರಕ್ತ ಕಣ್ಣೀರಿದು ಗೀತೆ ದಿನೇಶ್ ಅವ್ರದು. ತದನಂತರ ಮಸ್ತು ಹುಡುಗಿ ಬಂದ್ಲು, ಪ್ರಕಾಶ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ಅದಾದ ತಕ್ಷಣ ಸಂತೋಷ್ ಅವರ ಗೀತೆ, ವಿಚ್ ಇಸ್ ಮಾರಿಕಣ್ಣು ಹೊರಿಮ್ಯಾಗೆ, ಅದಾದ ತಕ್ಷಣ ಸ್ನೇಹಿತರ ಋಷಿಕೇಶ್ ಅವರು ರಿಕ್ವೆಸ್ಟ್ ಮಾಡಿರುವ ಐ ವಾಂಟ್ ಟು ಸಿ ಮೈ ಡಾರ್ಲಿಂಗ್, ಅದಾದ ತಕ್ಷಣ ಬಾಣಿಂದ ಜಾರಿಯುದಂತ ಈ ಗೀತೆ ಉಮೇಶ್ ಅವರದು ಆಗಿದೆ. ತದನಂತರ ಕಾರ್ಯಕ್ರಮದಲ್ಲಿ ಪ್ರೀತ್ಸೆ ಪ್ರೀತ್ಸೆ ಭಾಸ್ಕರ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ ಆಗಿದೆ. ಸೊ ಸ್ನೇಹಿತರೆ, ಹಿಂಗಿದೆ ಗೀತೆಗಳು. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಸ್ಪೆಷಲ್. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಅಥವಾ ಅನಂತನಾಗ್ ಸರ್, ದಾದಾ ಸಾಹೇಬ್ ಫಾಲ್ಕೆ ಪುರಸ್ಕೃತ ಅನಂತನಾಗ್ ಸರ್ ಸ್ಪೆಷಲ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ದೀರಾ. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು, ಹಾಡನ್ನ ಕೇಳಿ ಮಜಾ ಮಾಡಿ.
0: ಹೀರೋಯಿನ್ ಸೆಗಣಾಬ್ಗೊಂದು ಹೀರೋಯಿನ್ ಬೇಕಾನಲ್ಲ ನೋಡ, ನನ್ನ ಸೆಗಣಾಬ್ ನೋಡ ಹೆಂಗಾಗಿದೆ. ಸೆಗಣಾಬ್ ಚೆನ್ನಾಗಿರ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನೀಯತ್ತಾಗಿರ್ಬೇಕಾಣಾಲೇ.
2: ಅರೇ ಚೂಪ್ ಚಾಪ್ ರೇನ, ಇದರ ಮೈ ರೂಪಾಯಿ ಡಾಲ್ನೆ ವಾಲೆ ಟಾಪ್ ಪ್ರೊಡ್ಯೂಸರ್, ನಮ್ದು ಮಾತಾಡ್ತಿದ್ದೆ ನಿಮ್ದು ಕೇಳ್ತಿದ್ದೆ.
0: ತಡಿಯಾ, ನೀನ್ ನೋಡ್ರದ್ ಬರೀ ರೂಪಾಯಿ, ನಾನು ಅಮೆರಿಕನ್ ಡಾಲರ್ಸ್, ಲಂಡನ್ ಪೌಂಡ್ಸ್, ಮಲೇಷಿಯನ್ ರಿಂಗೆಟ್ಸ್, ಜಾಪನೀಸ್ ಎನ್ ಚಲ್ಲಾಡಿ ಆಟ ಆಡಿದ ಮೋಹನ. ಇವತ್ತು ನೋಡೋ ಯಾವ ಗತಿ ಬಂದಿದ್ದಿಲ್ಲ ನೋಡೋ, ನಿನ್ನಂತ ನನ್ನಂತ ಅಯೋಗ್ಯರಿಗೆ ಕಣ ಭಗವಂತ ಬೆನ್ನಿಗೆ ಎಣ್ಣೆ ಬಳದ್ ಕಳಿಸೋದು. ಯಾಕಂದ್ರೆ ಶನಿ ಹೆಗಲೇರ್ದಾಗ ತಗ್ಗಿ ಬಗ್ಗಿ ನಡ್ರ, ಶನಿ ಕೆಳಗ್ ಜಾರ್ ಬಿದ್ದೋಗ್ತಾ ಕಣ, ನಿಗರದ್ರೆ ಹೆಗಲೇರಿ ತಲೆಯೇರಿ ಕೂತು ಕಿವಿಲ್ ಬೆರಳು ಬಿಡ್ತಾ ಕಣ. ಹಾಗೆ ಯಾವ ಒಳ್ಳೆ ಮಾತು ಕಿವಿ ಕೇಳಿಸಲ್ಲ, ಅರ್ಥ ಆಗಲ್ಲ ಕಣ.

ಕಾರ್ಯಕ್ರಮದ ಮುಂದಿನ ಹಾಡು ಬಾಲಿಕಣ್ಣು ಹೊರಿಮ್ಯಾಗೆ ಕೇಳಿ ಮಜಾ ಮಾಡಿ ಕೇಳ್ತಾ ಇದ್ದೀರಾ. ವೇನು ತುನಿ ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರವಿದು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಸೂಲ್ ಜಲೀಲ್ ಮೋಮಿನ್, ಕ್ಲಾಸಿಕಲ್ ಕಥಕ್ ನೃತ್ಯ ಸಂಯೋಜಕರು ಇವರು ನಮ್ಮೊಂದಿಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ಸರ್, ಈಗ ಪ್ರತಿಯೊಬ್ಬರ ಜೀವನದಲ್ಲಿ ಅತ್ಯಂತ ಮಧುರವಾದ ಕ್ಷಣ ಅಂದ್ರೆ ಅವರ ಬಾಲ್ಯ ಆಗಿರುತ್ತೆ. ಹಾಗಾಗಿ ನಮ್ಮ ಒಂದು ಮಾತುಕತೆಯನ್ನ ತಮ್ಮ ಬಾಲ್ಯದಿಂದಲೇ ಪ್ರಾರಂಭ ಮಾಡೋಣ. ಸರ್, ಮೊದಲಿಗೆ ಹೇಳಿ ತಮ್ಮ ಬಾಲ್ಯದ ಬಗ್ಗೆ, ಹಾಗೇನೆ ತಮ್ಮ ತಂದೆ ತಾಯಿ ಪರಿಚಯ.
1: ನನ್ನ ಹೆಸರು ರಸೂಲ್ ಮೋಮಿನ್. ನಾನು ರಾಯಬಾಗದಲ್ಲಿ ಹುಟ್ಟಿ ರಾಯಬಾಗದಲ್ಲಿ ಬೆಳೆದಿದ್ದೀನಿ, ರಾಯಬಾಗಲ್ಲಿ ಇರ್ತಿದ್ದೀನಿ ಇವಾಗ. ನನ್ನ ತಂದೆಯವರು ಕೂಡ ಅವರು ಒಂದು ಸಮಾಜ ಸೇವಕರಿದ್ದರು, ಜಲೀಲ್ ಮೋಮಿನ್ ಅಂತ, ನಮ್ಮ ಟೌನ್ ಮುನ್ಸಿಪಲ್ ಚೇರ್ಮನ್ ಆಗಿದ್ದರು. ಆಮೇಲೆ ನನಗೆ ನನ್ನ ಚೈಲ್ಡ್ಹುಡ್ಡಿಂದ ನನಗೆ ಆರ್ಟ್, ಡ್ಯಾನ್ಸ್, ಹಾಡುಗಳು ತುಂಬ ನನಗೆ ಅದು ಪ್ರಿಯವಾಗಿತ್ತು. ಬಟ್ ನನಗೆ ಅವಕಾಶಗಳು ಇಲ್ಲಿ ಸಿಗಲಿಲ್ಲ, ಹಳ್ಳಿಯಲ್ಲಿ ಇರೋದ್ರಿಂದ ನನಗೆ ಅದಕ್ಕೆ ನಮಗೆ ಮಾರ್ಗನೂ ಇರಲಿಲ್ಲ, ಮನೆಯಲ್ಲಿ ಕೂಡ ಯಾರೂ ನನಗೆ ಅದು ಅದ್ರ ಬಗ್ಗೆ ಹೇಳ್ಕೊಳೋರು ಇರಲಿಲ್ಲ. ಬಟ್ ಅದು ಎಲ್ಲಿಂದ ಬಂತು ಗೊತ್ತಿಲ್ಲ ನನಗೆ, ಐ ಥಿಂಕ್ ಇಟ್ಸ್ ಗಾಡ್ಸ್ ಗ್ರೇಸ್ ಓನ್ಲಿ. ಸೊ ನಾನು ಅದು ಮನಸ್ಸಲ್ಲಿ ಇದ್ದಿದ್ದನ್ನು ನಾನು ಹಂಗೆ ಬೆಳೆಸ್ಕೊಂಡು ಹೋಗಬೇಕು, ನಾನು ಕಲಿಯಬೇಕು ಅಂತ ನನಗೆ ಆತುರ ಇತ್ತು. ಸೊ ನಾನು ನಾನು ಡಿಗ್ರಿ ಮುಗಿಯೋವರೆಗೆ ನಾನು ಅಲ್ಲೇ ರಾಯಬಾಗಲ್ಲಿ ಓದಿದ್ದು. ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ಗೆ PUCಯಲ್ಲಿ ನನಗೆ ಒಬ್ರು ಸರ್, ನಮ್ಮಲ್ಲಿ ಒಬ್ರು ಗುರುಗಳಾಗಿ ಹಿರೇಮಠ್ ಸರ್ ಅಂತ ಇದ್ರು, ಗಂಗಾಧರ್ ಹಿರೇಮಠ್ ಸರ್ ಅಂತ. ಅವರು ನನ್ನ ಬಗ್ಗೆ ನನಗೆ ಭಾಳ ದಿನ ನಂಗೆ ನೋಡ್ತಾ ಇದ್ರು, ನನ್ನ ಚೈಲ್ಡ್ಹುಡ್ ಎಲ್ಲ ನೋಡ್ಕೊಂಡು. ಅವರು ನನಗೆ ಸುಮಾರು ಸರ್ ಹೇಳ್ತಿದ್ರು, ನೀನು ಡಿಗ್ರಿವರೆಗೆ ಏನು ಮಾಡ್ಲಿಕ್ಕೆ ಹೋಗಬೇಡ, ನಿನಗೆ ಇದರಲ್ಲಿ ನಿನ್ನ ಫೀಲ್ಡಲ್ಲಿ ಡ್ಯಾನ್ಸು ಮ್ಯೂಸಿಕಲ್ಲಿ ನಿನಗೆ ಬೇಕಾದಷ್ಟು ಅವಕಾಶಗಳಿದೆ, ನೀನು ನಿನಗೆ ನಾನು ನಿಂಗೆ ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ನೀನು ಡಿಗ್ರಿ ಮುಗಿಸ್ಕೋ, ನಿಂದು ಪೋಸ್ಟ್ ಗ್ರಾಜುಯೇಷನ್ ಮುಗಿಸ್ಕೋ, ನೀನು PhD ಮುಗಿಸ್ಕೋಬೋದು ನೀನು ಅಂತ ಅಂದಿದ್ದಕ್ಕೆ, ಎಲ್ಲೋ ಒಂದು ಸರ್ ಹೇಳಿದ್ದು ಈ ಥರ ಇರ್ಬೋದಲ್ಲ ಈ ಥರ ಅಂತ ತಿಳ್ಕೊಂಡು ಗೊತ್ತಾದ್ಮೇಲೆ ನಾನು ಅದು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಒಂದಿನ ಫೈನಲ್ ಇಯರ್ಲಿ ನಾನು ಫೈನಲ್ ಇಯರ್ಲಿ ನನಗೆ ಒಂದು ಸಬ್ಜೆಕ್ಟ್ ನಂದು ಉಳ್ಕೊಂತು, ಆವಾಗ ಮನೆಯಲ್ಲಿಗೆಲ್ಲ ತುಂಬ ಬಯಸ್ಕೊಂಡೆ ನಾನು. ಆಮೇಲೆ ಸರ್ ಅಂದರು ಇವಾಗ ಮತ್ತೆ ಏನು ಅವಕಾಶ ಮಿಂಚಿಲ್ಲ, ಈಗೂ ಅದು ನೀನು ಮಾಡ್ಬೋದು, ನೀನು ಹೋಗು ಅಂತ ತಿಳ್ಕೊಂಡು ನಮ್ಮ ಮನೇಲಿ ಹೇಳಿದೆ ನಾನು. ಸರ್ 1,000 ರೂಪಾಯಿ ಕೊಟ್ಟಿದ್ರು ನನಗೆ, ಹಿರೇಮಠ್ ಸರ್. 1,000 ರೂಪಾಯಿ ತೊಗೊಂಡು ನಾನು ಬೆಂಗಳೂರಿಗೆ ಹೋದೆ, 1,000 ರೂಪಾಯಿ ಇಟ್ಕೊಂಡು ಹೋಗಿದ್ದೆ ಅಷ್ಟೇ. ಬಟ್ ನನಗೆ ಎಲ್ಲಿ ಇರಬೇಕು ಏನು ಏನೇನು ಗೊತ್ತಿಲ್ಲ ನನಗೆ. ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್ ಟ್ರೈನ್ ಒಂದೇ ಟ್ರೈನ್ ಬೆಂಗಳೂರಿಗೆ ಹೋಗ್ತಿತ್ತು ಮೊದಲು. ಆ ಟ್ರೈನ್ ಹತ್ಕೊಂಡು ಟಿಕೆಟ್ನು ಇಲ್ಲ, ತೊಗೊಂಡಿಲ್ಲ ಟಿಕೆಟು, ಹತ್ಕೊಂಡು ಹಂಗೆ ಹೋಗಿಬಿಟ್ಟಿದ್ದೀನಿ ಸ್ಟೇಷನಲ್ಲಿ ಹೋಗಿ. ಸುಸ್ತು ನಾನು ಎಲ್ಲ ಅಲ್ಲಿ ತುಂಬ ಕಷ್ಟಪಟ್ಟು, ಆಮೇಲೆ ಅದು ಇಂಟ್ರೀ ಡೇಟ್ ನನಗೆ ಹೆಂಗೆ ಅದಕ್ಕೂ ಒಂದು ಡೇಟು ಟೈಮಿಗೆ ಇರುತ್ತೆ, ಮುಕ್ಕರ ಇರುತ್ತೆ, ಫಿಕ್ಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಾನು ಹೇಳಿದ ಟೈಮ್ಗೆ ನಾನು ಹೋಗಿ ಸ್ಕೂಲಲ್ಲಿ ಹೋಗಿ ನಾಟ್ಯ ಇನ್ಸ್ಟಿಟ್ಯೂಟ್ ಕಥಕ್ ಆ್ಯಂಡ್ ಕೋರಿಯೋಗ್ರಫಿ ಅಂತ ಇನ್ಸ್ಟಿಟ್ಯೂಟಲ್ಲಿ, ಅದು ಬೆಂಗಳೂರು ಯೂನಿವರ್ಸಿಟಿ ಅಫಿಲೇಟೆಡ್. ನಮಗೂ ಅಲ್ಲಿ ಡ್ಯಾನ್ಸ್ ಡೈರೆಕ್ಟರ್ ಮತ್ತು ಡ್ಯಾನ್ಸ್ ಟೀಚರ್ ಮತ್ತು ಗುರುಗಳಾಗಿದ್ದವರು ಡಾಕ್ಟರ್ ಶ್ರೀಮತಿ ಮಾಯಾರಾವ್ ನಟರಾಜನ್ ಅಂತ, ಅವರು ಅವ್ರ ಸಿಸ್ಟರ್ ಚಿತ್ರ ವೇಣುಗೋಪಾಲ್ ಅಂತ, ಅವರು ಕೂಡ ನಮಗೆ ಕಥಕ್ ಮತ್ತು ಕೋರಿಯೋಗ್ರಫಿ ಡ್ಯಾನ್ಸ್ ಬಗ್ಗೆ ಎಲ್ಲ ಕೋರ್ಸ್, ಅದು 3 ಇಯರ್ಸ್ ಡಿಗ್ರಿ ಕೋರ್ಸ್ BA ಅಂತ ಹೇಳಿದ್ವಿ. ಫೀಸ್ದು ಕೂಡ ಫೀಸ್ ಸ್ಟ್ರಕ್ಚರ್ ತುಂಬ ಇತ್ತು, ಇರೋದ್ರಿಂದ ನನಗೆ ಅದು ಫೀಸಲ್ಲಿ ನೋಡಿಬಿಟ್ಟು ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ಬಟ್ ನನಗೆ ಗುರುಗಳಿಗೆ ಅವರು ನಮ್ಮ ದೀದಿ ಮಾಯಾ ದೀದಿ ಅವ್ರಿಗೆ ಹೇಳಿದ ತಕ್ಷಣ ನನ್ನ ಇಂಟರ್ವ್ಯೂ ಮಾಡಿದಾಗ ನಾನು ಡ್ಯಾನ್ಸ್ ಎಲ್ಲ ನೋಡಿದ್ರು, ಅವರು ನೋಡಿಬಿಟ್ಟು ಅವ್ರಿಗೆ ಆಶ್ಚರ್ಯ ಆಯಿತು, ನೀನು ಕಲ್ತಿಲ್ಲ ಅಂತ ನೀನು ಮತ್ತೆ ಎಷ್ಟು ಚೆನ್ನಾಗಿ ಮಾಡ್ತೀಯಲ್ಲ ನೀನು, ಬೇಸಿಕ್ ಸ್ವಲ್ಪ ಗೊತ್ತಿ ಆ ಕಡೆ ಕಡೆ ಇರಬಹುದು ನಿಂದು, ಬಟ್ ಆ್ಯಸ್ ಎ ಡ್ಯಾನ್ಸರ್ ಇಲ್ಲ ನಾವು ವ್ಯೂವಿಂದ ನೋಡಿದ್ರೆ ನೀನು ಎಲ್ಲ ಭಾಳ ನೀಟಾಗಿ ಮಾಡ್ಬೋದು, ನಿನ್ನ ಮುಂದೆ ಕಲ್ಕೊಂಡು ನೀನು ಕಲಿಬಹುದು, ಸಾಧನೆ ಮಾಡ್ಬೋದು ನಿನಗೆ ನೋಡಿದ್ರಂಗೆ ಅನಿಸುತ್ತೆ. ಅದಕ್ಕೆ ನಾನು ನಿನಗೆ ಒಂದು ಅವಕಾಶ ಕೊಡ್ತೀನಿ, ಅಡ್ಮಿಷನ್ ಕೊಡ್ತೀನಿ. ಯಾಕಂದ್ರೆ ತುಂಬ ಕಾಂಪಿಟೇಷನ್ ಇತ್ತು, 10 ಜನ ತಗೋಬೇಕು ವರ್ಷಕ್ಕೆ ಅಲ್ಲಿ ಸ್ಟೂಡೆಂಟ್ಸ್ ಡಿಗ್ರಿಗೆ. ಜಸ್ಟ್ ಸುಮಾರು 100-105 ಜನ ಬರ್ತಾರೆ, ಬೇರೆ ಬೇರೆ ಸ್ಟೇಟ್, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಕಂಟ್ರೀಸಿಂದ ಬರ್ತಾರೆ. ಬಟ್ ನಿನಗೆ ಒಂದು ಸ್ಪೆಷಲ್ ಅನ್ನ ಇದನ್ನು ಇಟ್ಕೊಂಡು, ಬೆಳಗಾವಿಯಿಂದ ಬಂದಿದೀಯಾ ನೀನು, ಹಳ್ಳಿಯಿಂದ ಬಂದಿದೆಯಾ ಅಂತೀಯ, ಅದಕ್ಕೆ ಇರಲಿ ನಿನಗೆ ಒಂದು ಚಾನ್ಸ್ ಕೊಡೋಣ ಈ ಸರಿ ಅಂತ ತಿಳ್ಕೊಂಡು ನಮ್ಮ ಇನ್ಸ್ಟಿಟ್ಯೂಟ್ ಡೈರೆಕ್ಷನ್ ಪ್ಯಾನಲಲ್ಲಿ MS ಸತ್ಯು ಡೈರೆಕ್ಟರ್, ದೊಡ್ಡ ಡೈರೆಕ್ಟರ್ ಅವರು, ಇಲ್ಲ ವಿಮ್ಲಾ ರಂಗಾಚಾರ್ಯ ಅವರು ಆರ್ಟ್ ಆ್ಯಂಡ್ ಕಲ್ಚರ್ಗೆ ದೊಡ್ಡ ಅವ್ರ ಹೆಸರುವಾಸಿ ಅವರು, ಮಾಯಾ ದೀದಿ, ಆಮೇಲೆ ಚಿತ್ರಾ ದೀದಿ, ಆಮೇಲೆ ಅಶ್ರೀಶ್ ಮೋಹನ್ ಸರ್ ಅಂತ ಒಬ್ಬ ಥಿಯೇಟರ್ ಆಕ್ಟಿವಿಟಿ ಇದ್ದರು, ಅವರು ಪರ್ಸ್ನಾಲಿಟಿ ಇದ್ದರು, NSD ಅವ್ರನ್ನ, NSD ಅವರು. ಆಮೇಲೆ ಸುಮಾರು ಜನ ದೊಡ್ಡ ದೊಡ್ಡ ಪೆನಾಲಲ್ಲಿದ್ದು ತುಂಬ ಜನ ಜೂರೀಸ್ ಇದ್ರು, ಎಲ್ಲರಿಗೆ ಒಂಥರ ಗಿರೀಶ್ ಕಾರ್ನಾಡ್ ಸರ್ ಕೂಡ ಆಗಿದ್ರು ನಮ್ಮಲ್ಲಿ, ಅವರು ಕೂಡ ಒಬ್ಬರು ಒನ್ ಆಫ್ ದಿ ಪೆನಾಲ್ ಜೂರಿ ಅವರು ಕೂಡ. ಸೊ ಅವ್ರು ಹೇಳಿದ್ರು ಎಲ್ಲರ ಮನಸ್ಸಲ್ಲಿ ಕನ್ನೆಯಲ್ಲಿ ನೋಡಿದಾಗ ಅವ್ರಿಗೆ ಅವ್ರಿಗೆ ಅನಿಸೋದು ಮುಸ್ಲಿಂ ಹುಡುಗ ರಸೂಲ್ ಅಂತ ಹೇಳ್ತಾನೆ. ನಾವು ಮುಸ್ಲಿಮ್ಸಲ್ಲಿ ತುಂಬ ಮ್ಯೂಸಿಕ್ ಫೀಲ್ಡಲ್ಲಿ ತುಂಬ ಜನ ಹೆಸರುವಾಸಿ ಪಂಡಿತರು ಇದ್ದಾರೆ, ಬಟ್ ಇವನು ಡಾನ್ಸ್ಗೆ ಬಂದಿದ್ದಾನೆ ಇವನು ಅಂತ ಎಲ್ಲರೂ ಒಂದು ಕಣ್ಣು ಎಲ್ಲರ ಕಣ್ಣಲ್ಲಿ ನೋಡ್ಕೊಂಡು ಒಬ್ಬರು ಮುಖ ನೋಡ್ಕೊಂಡು ಏನು ಮಾಡಬೇಕು ಏನು ಹೇಳಬೇಕು ಅಂತಂದು ಎಲ್ಲರಿಗೆ ಹತ್ರ ಇತ್ತು. ಬಟ್ ನಾನು ಒಂಥರ ಫೇಸ್ ನಾನು ಪೇಲ್ ಫೇಸ್ ಇಟ್ಕೊಂಡು ಏನು ಮಾತ್ರ ಕೊಡ್ತಾರೋ ಇಲ್ಲ, ನಾನು ಅಲ್ಲಿಂದ ಬಂದಿದ್ದೀನಿ, ಮನೆಗೆ ಹೇಳಿದೆ ಓಡಿ ಬಂದಿದ್ದೀನಿ, ಬಟ್ ಕೊಟ್ಟಿಲ್ಲ ಮತ್ತೆ ವಾಪಸ್ ಮನೆಗೆ ಹೋಗಬೇಕಾದ್ರೆ ನನಗೆ ಮತ್ತೆ ಎಲ್ಲಿ ಹೋಗಿದ್ದು ಅಂತ ಕೇಳಿದೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಬೈ ದ ಗ್ರೇಸ್ ಆಫ್ ಗಾಡ್ ಅವೆಲ್ಲ ಒಳ್ಳೆಯದಾಯಿತು ಸರ್ ಮೇಡಮ್ ಅಂದರು. ಆಯಿತು, ನೀ ಅಡ್ಮಿಷನ್ ಮಾಡ್ತೀವಿ, ಫೀಸ್ ಸ್ಟ್ರಕ್ಚರ್ ಹೇಳಿದರು. ಫೀಸ್ ಸ್ಟ್ರಕ್ಚರ್ ಹೇಳಿದ ತಕ್ಷಣ ನನಗೆ ಅವಾಗ 3,300 ರೂಪಾಯಿ ಏನು ಫೀಸ್ ಇತ್ತು ವರ್ಷದ್ದು. ಬಟ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ನಾನು ಏನು ಮಾಡಬೇಕು ಗೊತ್ತಾಗಿಲ್ಲ, ಏನಾದರೂ ಮಾಡಿ ನನಗೆ ಹೋಗಿ ಮನೆಗೆ ವಾಪಸ್ ಹೋಗಬಾರ್ದು, ನಾನು ಮಾಡಬೇಕು ಕಂಟಿನ್ಯೂ ಅಂತ ತಿಳ್ಕೊಂಡು ಮೇಡಮ್ ಹತ್ರ ಹೇಳಿದೆ. ಮೇಡಮ್ ಅವ್ರಿಗೆ ನಂದು ಇಡೀ ಮನೆಯದು ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಬಟ್ ನನಗೆ ಈ ವಿಷಯದಲ್ಲಿ ನಾನು ಕಳಿಸ್ತಿರ್ಲಿಲ್ಲ ಅವ್ರ

0: ಅಂದ್ರೆ ಏನು ಹೇಳಿಲ್ಲ, ನನಗೆ ಯಾರಿಲ್ಲ ಮೇಡಮ್ ಮತ್ತೆ ನಾನು ಹಿಂಗೆ ಅಂತ ಅನಾಥರ ಇದ್ದೀನಿ ಅಂತ ತಂದಿದ್ದಕ್ಕೆ ಅವ್ರ ಪಾಪ ಹೌದಾ ಅಂತ ಹೇಳ್ಬಿಟ್ಟು ಒಂದು 6 ತಿಂಗಳು ನಾನು ಕಷ್ಟಪಟ್ಟೆ. ಅವ್ರು ಗೊತ್ತಾಯ್ತು ಅಂದ್ರೆ ನಾನು ಕಷ್ಟಪಡೋದು ನೋಡಿ, ನಂದು ಹುಟ್ಟದ್ದು ನಾನು ಇರೋದು ಎದೆಲ್ಲ ನೋಡ್ಕೊಂಡು ಮಾನಸಿಕ ನಂದು ಫೇಸ್ ಎಲ್ಲ ನೋಡಿ ಅವರು ರೀಡ್ ಮಾಡಿ ಹೇಳಿದರು ಏನಾಯಿತು ಅಂತ ಒಂದು ಕೇಳಿದಾಗ ಮೇಡಮ್ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅವರು ಅಯ್ಯೋ ಹುಚ್ಚ ನೀನು ಮೊದಲೇ ಯಾಕೆ ಹೇಳಿಲ್ಲ ನನಗೆ, ನಮ್ಮ ಮನೇಲಿ ಇರ್ಬೋದಿತ್ತು ಅಲ್ಲಿ ನೀನು ಅಂತಂದೇಳಿ. ಆವಾಗ 6 ತಿಂಗಳು ಎಲ್ಲೋ ನಾನು ಎಲ್ಲೆಲ್ಲೋ ಹೆಂಗೆ ಹೆಂಗೂ ಇರ್ತಿದ್ದೆ. ಅವ್ರಿಗೆ ಗೊತ್ತಾದ್ಮೇಲೆ ತಮ್ಮ ಮನೆ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಇಟ್ಕೊಂಡ್ರು. 3 ವರ್ಷ ತಾನೆ ಅವ್ರ ಮನೇಲಿ ಇದ್ದೆ. ಇದಕ್ಕೆ MA ಕೋರ್ಸ್ಗೆ ಕೂಡ ನಾನು 2 ವರ್ಷ ಅವ್ರ ಮನೇಲಿ ಇದ್ದೆ. ಗುರು ಶಿಷ್ಯ ಪರಂಪರದಲ್ಲಿ ನನಗನ್ಸಿದ ಮಟ್ಟೆ ನನ್ನ ಸಿಕ್ಕಷ್ಟು ವಿದ್ಯಾ ಮತ್ತು ಗುರುವಿನ ಜೊತೆಗೆ ಸಂವಾದ ಗುರು ಜೊತೆ ಇರೋದು ಭಾಗ್ಯ. ನನ್ನಂತ ಶಿಷ್ಯನಿಗೆ ಸಿಕ್ಕಿದೆ ಮತ್ತು ಅಲ್ಲಿ ಮಿಕ್ಕಿದವರೆಲ್ಲ ಎಲ್ಲರಿಗೆ ಅಷ್ಟೊಂದು ಅವ್ರಿಗೆ ಕಾಳಜಿ ವಹಿಸಿ ದೀದಿ ಅಷ್ಟು ಇದು ಮಾಡಿಲ್ಲ, ಅವ್ರು ಕಲಿಸಿಲ್ಲ ಅಂತ ಅನ್ಸುತ್ತೆ. ನನ್ನ ಹತ್ರ ಇರೋದು ವಿದ್ಯೆ ದೀದಿದು ಅವ್ರ ಜೊತೆ ಇರೋದ್ರಿಂದ ನನಗೆ ಅದು ಹೇಳೋದು ಕೊಡೋದು ಹೆಂಗೆ ಇರಬೇಕು ಸಮಾಜದಲ್ಲಿ ಅಂತ ತಿಳ್ಕೊಂಡು ಡಾನ್ಸ್ ಅಲ್ಲದೆ ನಾ ಸಮಾಜದಲ್ಲಿ ಹೆಂಗೆ ಸಮಾಜ ಮುಖ್ಯವಾಗಿರಬೇಕು ಅಂತ ಅವಿದವಿ ಹೇಳಿಕೊಟ್ರು. ಡಾಕ್ಟರ್ ಮಾಯಾರಾವ್ ಅಂತಂದರೆ ವರ್ಲ್ಡ್ ಎಕ್ಸ್ಪೋನೆಂಟ್ ಕಥಕ್ ಡಾನ್ಸರ್ ಅವರು, ಅವ್ರು ತುಂಬಾ ಹೆಸರಿದೆ. ಅದಕ್ಕೆ ನಾವು ಎಲ್ಲಿ ಹೋದ್ರು ಮಾಯಾರಾವ್ ಸ್ಟೂಡೆಂಟ್ ಅಂತ ತಕ್ಷಣ ಎಲ್ಲರೂ ಒಂಥರ ಹಿಂಗೆ ನೋಡ್ತಾರೆ, ಒಂದು ಹುಬ್ಬ ಮೈಲಿ ಮಾಡ್ಕೊಂಡು ಓ ಮಾಯಾ ದೀದಿ ಹೆಮ್ಮೆಯಿಂದ ನೋಡ್ತಾರೆ. ಸೊ ಅದಕ್ಕೆ ಖುಷಿ ಕೊಡುತ್ತೆ ನಮಗೆ. ಅವ್ರು ಕಷ್ಟಪಟ್ಟಿದ್ದಕ್ಕೂ ಆಯಿತು, ನಾವು ಇದರಲ್ಲಿ ಹೆಸರು ಮಾಡ್ಕೊಂಡು ದುಡ್ಡೇನು ಮಾಡೋಕ್ಕಾಗಿಲ್ಲ, ಬಟ್ ನಮಗೆ ಒಂದು ಕಲೆ ದೃಷ್ಟಿಯಿಂದ ನಾವು ಕಲೆ ಒಂದು ದೊಡ್ಡ ಸಮುದ್ರ ಅದು. ಅದರಲ್ಲಿ ನನಗೆ ದೀದಿ ಅಂತಿದ್ರು, ನನಗೆ ಗೊತ್ತಿಲ್ಲ ಡಾನ್ಸಲ್ಲಿ ಏನಿದೆ ಅಂತ ಕತ್ತಕ್ಕಂತ ಗೊತ್ತಿಲ್ಲ ನಮಗೆ. ನಮ್ಮ ಗುರುಗಳು ಶಂಭು ಮಹಾರಾಜ್ ಅವರು ಮತ್ತು ಬಿರ್ಜು ಮಹಾರಾಜ್ ಅವರು ಅವರು ಕಲಿಯುವಾಗ ಅವ್ರ ಹತ್ರ ಅವರೊಂದು ಇದು ಒಂದು ದೊಡ್ಡ ಸಮುದ್ರ, ನಮ್ಮ ಹತ್ರ ಇರೋದು ಒಂದು ಕೊಡದಲ್ಲಿ ಒಂದು ಕೊಡಪಾನದಷ್ಟೇ ಇದನ್ನ ಹತ್ರ ಇರಬಹುದು
1: ಸಮುದ್ರ,
0: ಕೊಡಪಾನದಷ್ಟೇ ಇರಬಹುದು. ನೀನು ಹೆಂಗೆ ತಗೊಳ್ತೀವಿ ನೋಡುತ್ತ ಅಂತ ಆ ದೀದಿ ಯಾವಾಗ ಹೇಳೋರು. ದೀದಿ ಹತ್ರ ಕೊಡಪಾನ ತುಂಬಿದ್ರೆ ಆ ಕೊಡದಲ್ಲಿ ನಾವು ಎರಡು ಅಗಳು ಕೂಡ ಸಿಕ್ಕಿದಿಲ್ಲ ಗೊತ್ತಿಲ್ಲ ನಮಗೆ, ಅಷ್ಟು ನಮಗೆ ಅದು ಸಿಕ್ಕಿದೆ. ಯಾಕಂದ್ರೆ ದೊಡ್ಡ ವಿಶಾಲ ಸಬ್ಜೆಕ್ಟ್ ಅದು, ಮ್ಯೂಸಿಕ್ ಆ್ಯಂಡ್ ಡಾನ್ಸ್ ಅಂತಂದ್ರೆ ಇಟ್ಸ್ ವೆರಿ ವಾಸ್ಟ್ ಸಬ್ಜೆಕ್ಟ್, ಅದಕ್ಕೆ ಮಾತಾಡಲಿಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ ಡಾನ್ಸ್ ಬಗ್ಗೆ ಮ್ಯೂಸಿಕ್ ಬಗ್ಗೆ. ಬಟ್ ಏನು ಮಾಡೋಕ್ಕಾಗುತ್ತೆ ಸರ್, ಇದು ಸಮಾಜದಲ್ಲಿ ಮನುಷ್ಯನ ಜೀವನ ಎಷ್ಟಿದೆ, ಆ ಜೀವನ ಒಂದು ಜನ್ಮ ಸಾಲದು ಅಂತ ಹೇಳ್ತಾರೆ. ಯಾವುದು ವಿದ್ಯೆ ಕಲೀಲಿಕ್ಕೆ ಜನ್ಮಾಂತರ ಜನ್ಮಾಂತರ ಕಲ್ತರು ಕೊಡೋಕ್ಕೆ ಮುಗಿಯೋದಿಲ್ಲ, ಅದಕ್ಕೆ ಅಷ್ಟೊಂದು ಇನ್ಫಿನೈಟಿಟಿ ಇದೆ ಅದು ಕಲೆ ಅಂತ ಹೇಳ್ತಾರೆ. ಸೊ ನನಗೆ ಒಂಥರ ಬಟ್ ಐ ಆಮ್ ಸ್ಯಾಟಿಸ್ಫೈಡ್ ವಿತ್ ವಾಟ್ ಐ ಆಮ್ ಡೂಯಿಂಗ್. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿದೆ. ಯಾಕಂದರೆ ನಾನು ವೆರಿ ಬಿಗಿನಿಂಗಿಂದ ಕೋರ್ಸ್ ಮುಗಿಸ್ಕೊಂಡು ಬಂದ ತಕ್ಷಣ ನಾನು KLE ಇಂಟರ್ನ್ಯಾಷನಲ್ ಸ್ಕೂಲ್ ಬೆಳಗಾಂ, ನಮ್ಮ KLE ಸಂಸ್ಥೆಯಲ್ಲಿ ನಾನು ಸುಮಾರು 9-10 ವರ್ಷ ನಾನು ಆ್ಯಸ್ ಎ ಡಾನ್ಸ್ ಟೀಚರ್ ಅಂತ ಮೇನ್ ಇಲ್ಲಿಗಿರೋಜ್ ಕ್ಯಾಂಪಸಲ್ಲಿ ಸ್ಕೂಲ್ ಇರುವಾಗ ನಾನು ಅಲ್ಲಿ ಡಾನ್ಸ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. ಬಟ್ ಫಾರ್ 8 to 9 years ನಾನು ಫುಲ್ ಟೈಮ್ ಟೀಚರ್ ಆಗಿ ಮಾಡ್ತಾ ಇದ್ದೆ. ನಾನು ಅಪ್ ಡೌನ್ ಮಾಡ್ತಿದ್ದೆ, ಬೆಳಗಾಂದ ರಾಯಬಾಗದಿಂದ ಬೆಳಗಾಂ ಬೈ ಟ್ರೈನ್ ಬರ್ತಿದ್ದೆ. ಕೆಲವೊಂದ್ಸರಿ ಟ್ರೈನ್ ಮಿಸ್ ಆಗ್ತಿತ್ತು, ಕೆಲವೊಂದ್ಸರಿ ಟ್ರೈನ್ ಲೇಟ್ ಆಗ್ತಿತ್ತು. ಬಟ್ ಅವಾಗ ಟೈಮಲ್ಲಿ ಪಾಪ ಇರು ನಮ್ಮ ಆ ಟೈಮಲ್ಲಿ ಪ್ರಿನ್ಸಿಪಲ್ಗಳಿದ್ರು, ಐಜಾಕ್ ಸರ್, ಡಾಕ್ಟರ್ ಐಜಾಕ್ ಸರ್ ಅಂತ ಇದ್ರು. ಅವ್ರು ಗೊತ್ತಿತ್ತು, ಅವರು ಒಳ್ಳೆ ಹ್ಯೂಮನ್ ಬೀಯಿಂಗ್ಸು, ಅವರು ಅರ್ಥ ಮಾಡ್ಕೊಳ್ಳೋರು. ನೀನು ಪರವಾಗಿಲ್ಲಪ್ಪ ನಾನು ಇದ್ದೀನಿ ಬಿಡು, ನಿಮಗೆ ಪ್ರಾಬ್ಲಮ್ ನಿನ್ನ ಎಸ್ಕ್ಯೂಸ್ ಕೊಡ್ತೀನಿ ಅಂತಂದ್ರು. ಆಮೇಲೆ ಯಾರೋ ಒಬ್ಬರು ಪ್ರಿಯ ಮೇಡಮ್ ಬಂದು, ಪ್ರಿನ್ಸಿಪಲ್ ಮೇಡಮ್ ಯಾರೋ ಒಬ್ಬರು ಇದ್ರು, ಅವರು ಕೂಡ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರು, ಅವರು ಮಿಲಿಟ್ರಿ ಆಫೀಸರ್ ಮಿಸಸ್ ಅವರು. ಸೊ ಅವ್ರು ಸ್ವಲ್ಪ ಮಿಲಿಟ್ರಿ ಡಿಸಿಪ್ಲಿನ್ ಥರ ಅವರೆಲ್ಲ ಹೇಳೋರು. ಬಟ್ ನಮ್ಮ ಫೀಲ್ಡಲ್ಲಿ ಏನು ಮಾಡೋಕ್ಕಾಗುತ್ತೆ, ನಾನು ಇಲ್ಲಿರಲ್ಲ ಮ್ಯಾಮ್, ಬೆಳಗಾಂ ರಾಯಬಾಗಿಂದ ಬರ್ತೀನಿ 100 kilometers ದೂರ ಅಂದಿದ್ದಕ್ಕೆ ಕೆಲವೊಂದ್ಸರಿ ಅವ್ರು ಎಸ್ಕ್ಯೂಸ್ ಮಾಡಿದ್ರು, ಕೆಲವೊಂದ್ಸರಿ ಮೂಡಲ್ಲಿ ಇಲ್ಲದಾಗ ಅವರು ಬಯ್ಯೋರು. ಆಮೇಲೆ ಮ್ಯಾನೇಜ್ಮೆಂಟ್ ಕೂಡ ಅವರು ಗೊತ್ತಾಗುತ್ತೆ, ಮತ್ತು ಎಲ್ಲ ಇದು ಬಟನ್ ಸಿಸ್ಟಮ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಫೇಸ್ ಮಾಡಬೇಕಾಗುತ್ತೆ, ನಿಮ್ಮಿಂದ ನಮಗೆ ನಾವು ಅನ್ಸ್ಕೋಬೇಕಾಗುತ್ತೆ, ನೀವೇನು ಮಾಡ್ಕೊಂಡು ಹೋಗ್ತೀರಾ ಬಟ್ ಅಂತೆಲ್ಲ ಎಲ್ಲ ಹೇಳೋರು. ಬಟ್ ಎನಿವೇ ಸ್ವಲ್ಪ ದಿನ ಆಯಿತು ಮೇಡಮ್. ಮತ್ತೆ ನನಗೆ ಒಂದು ಯಾವ ಕಡೆ ಒಂದು ಬೇರೆ ಕಡೆ ಒಂದು ನಾವು ಸ್ಕೂಲಿಂದ ಆಚೆ ಬರಬೇಕಾದ್ರೆ ಸನ್ಮಾನಲ್ಲಿ ಒಂದು ವಾಕ್ ಇನ್ ಇಂಟರ್ವ್ಯೂ ಇತ್ತು ಸಂಜೆ ಗೌಡ ಅವತ್ತು ಇಂಟರ್ನ್ಯಾಷನಲ್ ಸ್ಕೂಲ್ನ ಅವ್ರದ್ದು. ಸೊ ನೋಡೋಣ ಸುಮ್ಮನೆ ಹೋಗಿ ಒಂದು ಕಲ್ವಾಗೋಣ ಅಂತ ನಾವು ಹೋದ್ವಿ. ಅಲ್ಲಿ ಹೋದ ತಕ್ಷಣ KLE ಅಂದ ತಕ್ಷಣ ಅವ್ರು ಏನು ಅವರು ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ರು ನಾವು KLE ಅವರು. ಸೊ KLE ಸ್ಟಾಫ್ ಅಂದ ತಕ್ಷಣ ಸುಮಾರು ಒಂದು 4-5 ಟೀಚರ್ಸ್ ಹೋಗಿದ್ವಿ ನಾವು ಅಲ್ಲಿ. ನಮ್ಮ 4 ಮಂದಿಗೆ ಆರ್ಡರ್ ಕಾಪಿ ಕೊಟ್ಬಿಟ್ರು, ಅವರು ಮಾತಾಡಿದ್ರು, ನಾವು ಇಂಟರ್ವ್ಯೂ ನೋಡಿದ್ರು, ನಮ್ದೆಲ್ಲ ಇದು ನೋಡ್ಕೊಂಡು. ಯಾಕಂದ್ರೆ ನಾವು KLE ಮಾಡ್ತೀವಿ ಅಂದ್ರೆ KLE ಸುಮ್ಮನೆ ಎಲ್ಲರಿಗೆ ಹೆಂಗೆ ತಗೊಳಂಗಿಲ್ಲ, KLE ಸ್ಟಾಫ್ ಅಂತ ತಕ್ಷಣ ಕ್ವಾಲಿಫೈಡ್ ಇರ್ತೀರ ನೀವೆಲ್ಲ ತಗೊಂಡು. ಮೇಡಮ್ ಪ್ರಿನ್ಸಿಪಲ್ ಮೇಡಮ್ ಅವರು ಸುಸ್ಮಿತಾ ಮೋಹಿಂತಿ ಅಂತ ಈಗ ಡೈರೆಕ್ಟರ್ ಅವರಲ್ಲಿ, ಅವ್ರು ಅದೇ ಮಾತಂದಿದ್ದು ನಿಮ್ಗೆ ಎಂಟ್ರಿ ಮಾಡಬೇಕಾಗಿಲ್ಲ ನಾವು, ಯಾಕಂದ್ರೆ KLE ಸ್ಟಾಫ್ ಅಂತೀರಿ, ಮತ್ತೆ ಐಡಿಗಳಿದೆ KLEದು. ಸೊ ನಾನು KLE ಅವರ ನಿಮಗೆಲ್ಲ ಅದು ನೋಡ್ಕೊಂಡು ನಿಮಗೆ ಐಡಿ ಕೊಟ್ಟಿರ್ತಾರೆ, ನಿಮಗೆ ತಗೊಂಡಿರ್ತಾರೆ ಅಂದಮೇಲೆ ನಾನು ಪುನಃ ಅದೇ ಮಾತ್ರ ಏನರ್ಥ ಇದೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೇಳಿ ಅಂತ ಅಂದಿದ್ದಕ್ಕೆ ನಾವು ಅಲ್ಲಿ ಆಯಿತು ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಜಾಸ್ತಿ ನಾವು ಹೇಳಿದ್ದಕ್ಕೆ ಇಲ್ಲಿ ಸಿಗೋದಕ್ಕಿಂತನೂ ನಾವು ಜಾಸ್ತಿ ಹೇಳಿದ್ವಿ ಅಲ್ಲಿ ಇಷ್ಟು ಕೊಡ್ತಾರೆ ಅಂತ, ಅದಕ್ಕಿಂತ ನಾವು ಡಬಲ್ ಕೊಡ್ತೀವಿ ಅಂತ ಅಂದಿದ್ದಕ್ಕೆ ಆಬ್ವಿಯಸ್ಲಿ ಮನುಷ್ಯರು ನಾವು ಹ್ಯೂಮನ್ ಬೀಯಿಂಗ್ಸ್ ಬೇಕಾಗುತ್ತೆ ಅಲ್ಲ, ಉಪಜೀವನ ಆಗಬೇಕಂತ ಹೇಳ್ಕೊಂಡು ಒಪ್ಕೊಂಡು ಸ್ಟಾರ್ಟ್ ಮಾಡಿದೆ. ಅಲ್ಲಿ ಒಂದು 4 ವರ್ಷ ಮಾಡಿದೆ ಮೇಡಮ್ ನಾನು ಲಾಕ್ಡೌನ್ಗಿಂತ ಮುಂಚೆ. ಆಮೇಲೆ ಅದು ಆಮೇಲೆ ಸ್ವಲ್ಪ ಅಲ್ಲಿ ಕೂಡ ಎಷ್ಟು ಕೊಡ್ತಿದ್ರು ಅವ್ರು ಅಷ್ಟು, ಅದರಿಂದ ಅವ್ರ ಕೆಲಸನೂ ಹಂಗೆ ತಗೊಳ್ತಿದ್ರೆ ಮಾತ್ರ. ಸೊ ನನಗೆ ಅದು ಮತ್ತೆ ವಾರ್ಕ್ ವೀಕ್ಲಿ ಒಂದ್ಸ ಮನೆಗೆ ಬರೋದು ಒಬ್ಬ ಬಿಡುತ್ತಿರಲಿಲ್ಲ ಒಂದ್ಸರಿ ನಮ್ಗೆ, ಯಾಕಂದ್ರೆ ಅದು ಡೇ ಬೋರ್ಡಿಂಗು ಮತ್ತು ಬೋರ್ಡಿಂಗ್ ಸ್ಕೂಲ್ ಅದು. ಸೊ ನಮ್ಗೆ ನಾವು ನೀವು ಫುಲ್ ಮಂತದೆಲ್ಲ ಕೊಡ್ತೀವಿ ನಿಮಗೆ, ಸಂಡೆ ಸ್ಯಾಟರ್ಡೆ ಕೂಡ ಅಕೌಂಟ್ ಕೊಡ್ತೀವಿ ನಿಮ್ಮ ಸ್ಯಾಲ್ರಿ. ಸೊ ನಿಮ್ಮ ವರ್ಕ್ ನಮ್ಮ ಸಂಡೆ ಸ್ಯಾಟರ್ಡೆ ಕೂಡ ಬೇಕಾಗುತ್ತೆ ಅಂತ ಕೆಲಸ ಸ್ಟಾರ್ಟಿಂಗಲ್ಲಿ ಹೇಳಿಲ್ಲ. ಆಮೇಲೆ ಇಷ್ಟು 3rd ವರ್ಷಕ್ಕೆ ಆ ಥರ ಕೆಲಸ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನಮಗೆ ಎಲ್ಲಿ ಎಕ್ಸ್ಪೋಸರ್ ಇಲ್ಲ, 4 ವರ್ಷ ಇದ್ರಲ್ಲಿ ನಾನು ಬೆಳಗಾವಿಗೆ ಬಂದಿಲ್ಲ ಮೇಡಮ್. ಆ ಟೈಮಲ್ಲಿ ನನಗೆ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ನಾನು ಕಲಾವಿದನಾಗಿ ಮತ್ತು ಬೇರೆ ನಾಲ್ಕು ವರ್ಷ ಅವಕಾಶ ಇಲ್ಲ, ಎಲ್ಲಿ ಹೋಗೋಕೆ ಬರಲ್ಲ, ಅಲ್ಲಿ ಇದ್ರೆ ಫೋನ್ ಮಾಡಿ ಸರ್ ಬರಂಗಿಲ್ಲ ಸರ್ ಬರಕ್ಕಾಗಲ್ಲ ಇಲ್ಲಿ ವರ್ಕ್ ಮಾಡ್ತೇನೆ ಅಂತ ಅಂದಿದ್ದಕ್ಕೆ ಅದು ಒಂಥರ ಎಲ್ಲೋ ಒಂಥರ ಬೇಜಾರ ಆಯ್ತು ನಮಗೆ. ಏನಪ್ಪ ದುಡ್ಡು ಸಿಗುತ್ತೆ ದುಡ್ಡೇ ಒಂದು ಅನ್ಕೊಂಡು ಹೋಗಿದ್ರೆ ನಾವು ಬೆಳೆದೇ ಅವಾಗ ಹತ್ರ ಬಿಟ್ಬಿಟ್ಟು ಮತ್ತೆ ಬೇಡ ಅಂತ ಲಾಕ್ಡೌನ್ ಆ ಟೈಮಲ್ಲಿ ಬಿಟ್ಬಿಟ್ಟು ಕೋಲಾಪುರ ಸ್ಕೂಲ್ ಬಿಟ್ಟು ನಾನು ಸಂತೆ ಫ್ರೀಲ್ಯಾನ್ಸ್ ಆಗಿ ಮನೆಯಲ್ಲಿ ಇದ್ಕೊಂಡು ಪಾಠ ಮಾಡ್ಕೊಂಡು ಕ್ಲಾಸಲ್ಲಿ ಮನೆ ನಂದು ಅಕಾಡೆಮಿ ಇದೆ, ಅವ್ರು ನಮ್ಮ ಗುರುಗಳ ಹೆಸರಲ್ಲಿ ನಂದು ಡಾನ್ಸ್ ಕ್ಲಾಸ್ ಮಾಡಿದ್ದೀನಿ ಮಾಯಾ ಸಂಗೀತ ನೃತ್ಯ ನಾಟಕ ಅಕಾಡೆಮಿ ಕೇಂದ್ರ ಅಂತ. ಅದು 2009-10 ನಾನು ಅದು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಅಲ್ಲಿನ ಈಗ ಸುಮಾರು ನನ್ನ ಹತ್ರ ಮಕ್ಕಳು ಒಂದು 500-600 ಜನ ಮಕ್ಕಳು ಅಂತ ಕಲ್ತಿದ್ದಾರೆ. ಅವರೆಲ್ಲ ಈಗ ಕೆಲವರು ಮದುವೆ ಹಾಕೊಂಡು ಮಕ್ಕಳನ್ನು ಹಾಡ್ಕೊಂಡು ಅವ್ರ ಮಕ್ಕಳು ಕೂಡ ಬಂದು ಕಲಿತಾರೆ ನನ್ನ ಹತ್ರ, ನನ್ನ ಸ್ಟೂಡೆಂಟ್ಸ್ ಮಕ್ಕಳು ಕೂಡ ಬಂದು ಕಲಿತಾರೆ. ಅದೊಂದು ಖುಷಿ ಆಗುತ್ತೆ, ನನಗೆ ಗೊತ್ತಿದ್ದಷ್ಟು ನಾನು ಕಲೆ ಅವ್ರಿಗೆ ಹೇಳ್ಕೊಡ್ತಿದ್ದೀನಿ ಮತ್ತು ನನ್ನ ಲೈಫನ್ನು ನಾನು ಹಿಂಗೆ ಲೀಡ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನನಗೆ ಖುಷಿ ಆಗ್ತದೆ ನಾನು ಆರ್ಟ್ ಫೀಲ್ಡಲ್ಲಿ ನಾನು ಏನೋ ಆಗದೆ ನಮ್ಮ ತಂದೆ ತಾಯಿ ಇಷ್ಟಾದಂತೆ ನಮ್ಮ ಬ್ರದರ್ ಡಾಕ್ಟರ್ ಅವರು ಕೇಳಿ ನಮ್ಮ ಭಾಬಿ ನಮ್ಮ ಬ್ರದರ್ ಇಬ್ಬರು ಮಂದಿ ಡಾಕ್ಟರ್ಸ್ ಅವರು, ಇನ್ನೊಬ್ಬರು ಭಾಬಿ ಡಾಕ್ಟರ್ ಇದ್ದಾರೆ. ಬಟ್ ನಾನು ನನಗೆ ಅವರು ಡಾಕ್ಟರ್ ಇಂಜಿನಿಯರ್ ಅಂತ ಅಂತಿದ್ರು ನಮ್ಮ ತಂದೆ ತಾಯಿ. ಬಟ್ ನಾನು ಅದಕ್ಕೆ ಗಮನ ಕೊಡದೆ ನಾನು ಆರ್ಟ್ ಕಡೆಯಲ್ಲಿ ಮಾಡಿಕೊಂಡು ಆರ್ಟಿಸ್ಟ್ನಾಗಿ ಆರ್ಟ್ ಬಗ್ಗೆ ನಾಲೆಜ್ ಇಟ್ಕೊಂಡು ಆರ್ಟ್ ಬಗ್ಗೆ ಕಲ್ತಿದ್ದಕ್ಕೆ ನನಗೆ ಒಂದು ಕಡೆ ತೃಪ್ತಿ ಆಗಿದೆ. ನನಗೆ ಇಲ್ಲಪ್ಪ ನನಗೆ ನಾನು ನಮ್ಮ ತಂದೆ ನಮ್ಮ ತಮ್ಮನ ಥರ ನಮ್ಮ ಅಣ್ಣನ ಥರ ನಮ್ಮ ಭಾಬಿ ಥರ ಡಾಕ್ಟರ್ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಒಂದು ಟೈಮಲ್ಲಿ ಹಂಗೆ ಅನಿಸುತ್ತೆ. ಬಟ್ ಇನ್ ಜನರಲಿ ಒಂದು 10% ಹಂಗೆ ಅನಿಸುತ್ತೆ ನನಗೆ. 90% ನನಗೆ ಇಲ್ಲ, ನಾನು ಕಲಾವಿದನಾಗಿದ್ದೀನಿ ಎಲ್ಲರೂ ನಮ್ಮ ಡಾಕ್ಟರ್ಗೆ ನಮ್ಮ ಇವ್ರಿಗೆ ಗುರುತಿಸ್ಲಿಕ್ಕಿಲ್ಲ. ಇಲ್ಲ ನನಗೆ ಇಡೀ ಬೆಳಗಾಂ ಜಿಲ್ಲೆಯಲ್ಲಿ ಯಾವ ತಾಲೂಕು ಯಾವ ಹಳ್ಳಿಗೆ ಹೋದರೂ ಕೂಡ ನನಗೆ ಚೆನ್ನಾಗಿ ಗುರುತಿಸ್ತಾರೆ. ಇವ್ರು ಡಾನ್ಸರು ಸಿಂಗರ್ ನಮ್ಮ ಮೊಬೈಲ್ ಆರ್ಕೆಸ್ಟ್ರಾ ಕೂಡ ನಾನು ಹಾಡ್ತೀನಿ ಕೂಡ. ಸೊ ಎಲ್ಲಿ ಪ್ರೋಗ್ರಾಮಲ್ಲಿ ಹೋದರೆ ಹಾಡ್ತಿದ್ದೆ, ನನಗೆ ಹಾಡೋದ್ರಿಂದ ನನಗೆ ಜನ ಗುರುತಿಸ್ತಾರೆ. ಸಾವುಕಾರಿಗೆ ನಮ್ಮ ತಂದೆಯವರು ಗೊತ್ತಿರೋದ್ರಿಂದ ಜಲೀಲ್ ಮೊಮಿನ್ ಮಗ ಅನ್ನೋದಕ್ಕಿಂತನೂ ನಾನು ಕಲಾವಿದ ಅಂತ ಅವ್ರು ನನ್ನ ಗುರುತಿಸ್ತಾರೆ. ಅದು ಅದು ಫಸ್ಟ್ ನಾನು ಕಂಡುಹಿಡಿದಿದ್ದವರು ಕಲಾವಿದ ಅಂತ ಗುರುತಿಸಿದ್ದು. ಆಮೇಲೆ ಗೊತ್ತಾಯ್ತವ್ರಿಗೆ ನಾನು ಜಲೀಲ್ ಮಗ ಅಂತ ಹೇಳ್ಕೊಂಡು ಅದಕ್ಕೆ ಸ್ವಲ್ಪ ಜಾಸ್ತಿ ಮತ್ತೆ ಇಂಟರ್ನ್ಶಿಪ್ ಜಾಸ್ತಿ ಬಂತು ನನಗೆ. ಸೊ ಐ ಆಮ್ ಹ್ಯಾಪಿ ವಿತ್ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ವಿನು ಧ್ವನಿ ಬಗ್ಗೆ ನನಗೆ ವೆರಿ ವೆರಿ ಬಿಗಿನಿಂಗಲ್ಲಿ ನನಗೆ ಗೊತ್ತಾಗಿತ್ತು. ಬಟ್ ಅದು ಅನಾನುಕೂಲದಿಂದ ನನಗೆ ಅದು ಇವತ್ತು ನನಗೆ ಅವಕಾಶ ಸಿಕ್ಕಿದೆ ಬರಲಿಕ್ಕೆ. ಸೊ ಐ ಆಮ್ ವೆರಿ ಮಚ್ ಗ್ಲಾಡ್, ವೆರಿ ಮಚ್ ಹ್ಯಾಪಿ ಟು ಬಿ ಇನ್ ದಿಸ್ FM ಸ್ಟೇಷನ್ ಕೇಳಿ ಅವ್ರದ್ದು.
1: ಸರ್, ತಾವು ಹೇಳ್ತಾ ಇದ್ರಿ ಬಾಲ್ಯದಲ್ಲಿ ತಮಗೆ ನೃತ್ಯದ ಕನಸಿತ್ತು, ಹಾಗಾಗಿ ತಾವು ಬೆಂಗಳೂರಿಗೆ ಹೋದ್ರಿ, ಯಾರದು ಪರ್ಮಿಷನ್ ತಗೊಳ್ದೆ ಮನೆಯಲ್ಲಿ ಅಂತ. ಹಾಗಿದ್ರೆ ತಮ್ಮ ಕುಟುಂಬದಲ್ಲಿ ಯಾರಾದ್ರೂ ಈ ಒಂದು ನೃತ್ಯದ ಹಿನ್ನೆಲೆ ಉಳ್ಳವರು ಯಾರಾದ್ರೂ ಇದ್ರ? ಹೇಗೆ ಆಸಕ್ತಿ ಬಂತು ನಿಮ್ಗೆ ಈ ಒಂದು ನೃತ್ಯದಲ್ಲಿ?
0: ನಮ್ಮ ಬ್ಯಾಕ್ ಗ್ರೌಂಡ್ ನಾವು ಹೆರಿಡಿಟರಿಯಲ್ಲಿ ನಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಆರ್ಟ್ ಫೀಲ್ಡ್ ರಿಲೇಟೆಡ್ ಯಾರಿಲ್ಲ. ನಮ್ಮ ಗ್ರ್ಯಾಂಡ್ ಫಾದರ್ಸ್ ನಮ್ಮ ಗ್ರೇಟ್ ಗ್ರ್ಯಾಂಡ್ ಫಾದರ್ಸ್ ಎಲ್ಲ ಶವ ಮಹಾರಾಜರ ಕಾಲದಲ್ಲಿ ಪೈಲ್ವಾನ್ಕಿ ವಂಶದವರು, ಪೈಲ್ವಾನ್ಕಿ ಮಾಡ್ತಿದ್ರು. ನಮ್ಮ ಅಜ್ಜಂದಿರು ನನಗೆ ನಮ್ಮ ತಂದೆ ಅವರ ಬ್ರದರ್ ಅವರು ಅದೇ ಹೇಳೋರು, ಏನಪ್ಪ ನಮ್ಮ ಮನೆಯಲ್ಲಿ ನೀನು ಪೈಲ್ವಾನ್ರ ವಂಶದಲ್ಲಿ ಒಬ್ಬ ಡಾನ್ಸರ್ ಹುಟ್ಟಿದ್ಯಾ ನೀನು ತಿಳ್ಕೊಂಡು. ಯಾವಾಗಲೂ ನನಗೆ ಮಾತಾಡ್ತಿರ್ಲಿಲ್ಲ, ಅವ್ರು ನನ್ನ ಹತ್ರ ಬಂದರೆ ಕರಿತಿರ್ಲಿಲ್ಲ ನನಗೆ. ಅಂದರೆ ಎಷ್ಟು ಹೇಳ್ಸಿರೋರು ನನಗೆ. ನಾನು ಅವರು ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನಮ್ಮ ತಂದೆಯವರು ಹೋಗುವ ನಮ್ಮ ಗ್ರ್ಯಾಂಡ್ ಫಾದರ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಹೋಗುವ ಅವರು ಟೈಮಲ್ಲಿ ಇದ್ದಾರೆ ಅವರು. ಆಮೇಲೆ ಜನ ಅಲ್ಲಿ ಅವ್ರ ಸುತ್ತಮುತ್ತೆಲ್ಲ ನಮ್ಮ ಮನೆ ನಮ್ಮದು ಜಾಯಿಂಟ್ ಫ್ಯಾಮಿಲಿ 35-4 ಜನ ನಮ್ಮ ಮನೆಯಲ್ಲಿರೋದು. ಸೊ ನಾವೆಲ್ಲರೂ ಇದ್ದಾರೆ ಅಲ್ಲಿ. ಸೊ ನಾನು ನನಗೆ ಗೊತ್ತಿಲ್ಲ, ಅದು ನನ್ನ ಚಿಕ್ಕವನು ಅನಿಸ್ತವ ನಾನು 5th-4th ಇರಲ್ಲ ಇರ್ಬೋದು. ಆ ಟೈಮ್ ಎಲ್ಲ ನಿಂತಾರ ಅಂತ ಹೋಗಿ ನಾನು ಹೋಗಿ ಹೋದಲ್ಲಿ ಅವರು ಸಾಯು ಬೆಡ್ಡಲ್ಲಿ ಸಾಯು ಸ್ಥಿತಿಯಲ್ಲಿ ಇದ್ದಾರೆ. ಬಟ್ ಅವರು ನಾನು ನೋಡಿದ ತಕ್ಷಣ ಅವ್ರಿಗೆ ಶಿಟ್ಟು, ಅವ್ರಿಗೆ ಅವ್ನಿಗೆ ಆಚೆ ಹಾಕಿ ಅವ್ನಿಗೆ ಹೊರಗೆ ಹಾಕಿ ನನ್ನ ಮುಂದೆ ತರಬೇಡಿ ಅಂತ ನಮ್ದು ಅಜ್ಜಿಗೆ, ನಮ್ಮ ಅಜ್ಜಿಗೆ ಹೇಳ್ತಿದ್ದಾರೆ. ನಮ್ಮ ಅಜ್ಜಿಗೆ ಗೊತ್ತಾಗ ಮಾತಾಡಿ ಹೇಳ್ತಾರೆ ತಿಳ್ಕೊಂಡು. ಆಮೇಲೆ ಅವ್ರು ನಮ್ಮ ಅಜ್ಜಿ ಕೈ ಹಿಡ್ಕೊಂಡು ಬಾನಿ ನಿಮ್ಮ ಅಜ್ಜನಿಗೆ ಬೈತಾನೆ ಬಾನಿ ಅಂತ ಕರ್ಕೊಂಡು ನನಗೆ ಹೊರಗಡೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು. ನನಗೆ ತಿಂಡಿ ಕೊಟ್ಟರು, ನಾನು ಇಲ್ಲಿ ನೀ ಇಲ್ಲೇ ಇರು, ಬರ ಬೇಡ ಅಂತಂದ್ರೆ. ನಾನು ಹೊರಗೆ ಹೋದ್ಮೇಲೆ ಒಂದು ಅವ್ನು ಅವರ್ ಬಿಟ್ಟು ಏನೋ ಅವ್ರು ತೀರ್ ಹೋದ್ರು. ಆಟನ ಅದು ಅಜ್ಜಿ ಆಮೇಲೆ ಗೊತ್ತಾಗಿದ್ದು ನನಗೆ ಈ ಥರ ಆಗಿದೆ ಅನ್ಕೊಂಡು. ಅಜ್ಜಿ ಹೇಳಿದ್ರು ಏನಕ್ಕೆ ನಂಗೆ ಆತಂದ್ರೆ ನಮ್ಮ ಚಿಕ್ಕಪ್ಪ ಎಲ್ಲ ಕೇಳಿದಕ್ಕೆ ಅವ್ನು ಡಾನ್ಸ್ ಮಾಡ್ತಾನಲ್ಲ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅವನಿಗೆ, ನಮ್ಮ ಮುಂದೆ ಬರಬೇಡ, ನಮ್ಮ ಮನೆತನಕ್ಕೆ ನೀನು ಒಂದು ಕೆಟ್ಟ ಹೆಸರಾಗಿದೆಯಾ ಆ ಥರ ಅವ್ರ ಫೀಲಿಂಗ್ ಇತ್ತು ಅಂತ ಅಜ್ಜಿ ಹೇಳಿದಕ್ಕೆ ಅದು ಮಾತು ನನಗೆ ಗೊತ್ತಿರಲಿಲ್ಲ. ನನಗೆ ಮನೆ ನಾನು ಮಾತಾಡುವಾಗ ನನಗೆ ನಮ್ಮ ದೊಡ್ಡಪ್ಪ ಅವರು ನಿಮ್ಮ ಅಜ್ಜ ನಿಂಗೆ ಈ ಥರ ಹೇಳ್ತಿದ್ದು ಮಗನೇ ಅಂತ ಅವ್ರು ಅಂದಾಗ ನನಗೆ ಅವಾಗ ರಿಯಲೈಸ್ ಮಾಡ್ಕೊಂಡೆ ನಾನು, ಓಹೋ ಇದು ನೋಡಿ ಅಂದರೆ ಆರ್ಟ್ ಬಗ್ಗೆ ಅವ್ರಿಗೆ ಇದನ್ನು ಇಲ್ಲ, ಒಲವು ಇಲ್ಲ. ಅವರೆಲ್ಲ ರೆಸ್ಲೆಸ್ ಫ್ಯಾಮಿಲಿಯವರು, ಯಾವಾಗಲೂ ಪೈಲ್ವಾನ್ಕಿ ಮಾಡಬೇಕು, ಕುಸ್ತಿ ಆಡಬೇಕು, ಕುಸ್ತಿ ಪೈಲ್ವಾನ್ ಆಗಬೇಕು, ನಮ್ಮ ಅಂಶದಲ್ಲಿ ಕುಸ್ತಿ ಪೈಲ್ವಾನ್ ಇದ್ರು ಅಂತಕೊಂಡು. ಬಟ್ ಕುಸ್ತಿ ಪೈಲ್ವಾನ್ಗೆ ತದ್ವಿರುದ್ಧವಾದ ಕಲೆ ಇದೆ ನಂದು, ಆರ್ಟ್ ಡಾನ್ಸಿಂಗ್ ಡಾನ್ಸ್ ಮಾಡೋದು. ಅದು ಕ್ಲಾಸಿಕಲ್ ಡಾನ್ಸ್ ಅಂತ ತಂದ್ರೆ ಅಂದರೆ ಸ್ವಲ್ಪ ಅದು ಸ್ವಲ್ಪ ಫೆಮಿನೈನ್ ಜಾಸ್ತಿ ಮೂಮೆಂಟ್ಸ್ ಎಲ್ಲ ಇರುತ್ತೆ ನಮ್ಮ ನಡವಳಿಕೆ ಸ್ವಲ್ಪ. ಯಾಕಂದರೆ ನಾವು ಡಾನ್ಸ್ ಬೇಕಾದರೆ ನಾವೆಲ್ಲ ನಮ್ಮ ಇಡೀ ಸರ್ವಸ ನಮ್ಮ ಲೈಫ್ ಕೊಟ್ಟಾಗ ಅದು ನಮ್ಗೆ ಅದು ಆರ್ಟ್ ಬರುತ್ತೆ. ಅದು ಸುಮ್ಮನೆ ನಾವು ಮಾಡ್ತೀವಿ ಅಂತಂದರೆ ಡಾನ್ಸ್ ಬರಲ್ಲ. ನಮ್ಮ ಡಾನ್ಸರ್ ಆಗಬೇಕಾದ್ರೆ ನಾವು ನನ್ನ ಹೋಲ್ ಆ್ಯಂಡ್ ಸೋಲ್ ನಮ್ಮ ಎಲ್ಲ ಇಡೀ ಕೊಟ್ಟಾಗ ಅದು ನಮ್ಗೆ ಆ ಸ್ಟೈಲು ಇದು ಡಾನ್ಸದ್ದು ಅದು ಛಾಯೆ ಕ್ಲಾಸಿಕಲ್ ಡಾನ್ಸ್ ಅದು ಕಥಕ್ಗೆ ಅದು ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾವು ಡಾನ್ಸಸ್ ನೋಡಿದ್ರೆ ಕ್ಲಾಸಿಕಲ್ ಡಾನ್ಸಸ್ಗೆ ನೋಡಿದ ತಕ್ಷಣ ಎಲ್ಲರೂ ಯಾರಾದ್ರೂ ಜನರಲ್ಲಿ ನೋಡಿದ ತಕ್ಷಣ ಕಂಡು ಹಿಡಿಬಹುದು ಅವ್ರು ಡಾನ್ಸರ್ ಇರ್ಬೇಕು ನೋಡಿ ನೋಡಿ ಅವ್ರದ್ದು ನಡತೆ ಹಾವ ನಡತೆ ಅವ್ರದ್ದು ವೇ ಆಫ್ ದಿ ಟಾಕಿಂಗ್. ಆಮೇಲೆ ಅವರು ನೋಡೋದು ಇದು ದೃಷ್ಟಿಕೋನ ಕೂಡ ಬೇರೆ ಇರುತ್ತೆ. ಸೊ ಆ ತರ ಅದು ಅವ್ರ ಮನಸ್ಸಲ್ಲಿ ಇರಬಹುದು ಅಂತ ನನಗೆ ಅದು ನನಗೆ ರಿಯಲೈಸ್ ಮಾಡಿದಾಗ ನನಗೆ ಗೊತ್ತಾಗ ಸ್ಟಾರ್ಟ್ ಮಾಡಿದಾಗ ಅವ್ನಿಗೆ ಅನಿಸ್ತು ಈ ತರ ಆಗಿದ್ದಕ್ಕೆ ಹಿಂಗೆ ಇವರು ನನಗೆ ಅಜ್ಜ ನನಗೆ ಇಷ್ಟಪಡ್ತಿರ್ಲಿಲ್ಲ. ಆಮೇಲೆ ನಾವು ಅಷ್ಟು ನಮ್ಮ ಅಜ್ಜರೆಲ್ಲ ಸಮಾಜದವ್ರು ಕೂಡ ನಮ್ಮ ಸಮಾಜದಲ್ಲಿ ಕೂಡ ಅದು ಇರಲಿಲ್ಲ. ನಮ್ಮ ಅದು ನಮ್ಮ ಹಳ್ಳಿ ಅಲ್ವಾ, ಅದು ರಾಯಬಾಗ ಅಂದರೆ ನಾನು ದೊಡ್ಡ ಊರಲ್ಲ, ತಾಲೂಕು ಪ್ಲೇಸ್ ಇದ್ರು ಇಟ್ಸ್ ಲೈಕ್ ಗ್ರಾಮ್ ಸ್ಟಿಲ್ ಅದು. ಸೊ ಅಲ್ಲಿನೂ ಯಾರಿಗೆ ಅದು ನಾನು ಮಾಡೋದು ಇಷ್ಟ ಇರಲಿಲ್ಲ. ಬಟ್ ನಾನು ನನ್ನ ಛಲ ಬಿಡಲಿಲ್ಲ ನಾನು ಯಾರು ಮಾತಾಡಿನಾಗ. ಆ್ಯಕ್ಚುಲಿ ಹೆಚ್ಚಿಗೆ ನನ್ನ ಫ್ರೆಂಡ್ಸ್ ಯಾರು ಇರ್ತಿರ್ಲಿಲ್ಲ, ನಾನು ನಮ್ಮವ್ರಿಗೆ ಫ್ರೆಂಡ್ಸೇ ಇಲ್ಲ ನನಗೆ, ಎಲ್ಲ ನಮ್ಮ ಬೇರೆ ಹಿಂದೂ ಕಾಸ್ಟಲ್ಲಿ, ಬ್ರಾಹ್ಮಿನ್ಸ್ ಕಾಸ್ಟಲ್ಲಿ, ಜೈನ್ ಕಾಸ್ಟಲ್ಲಿ ನಮ್ಮ ಜನ ಅಲ್ಲಿ ಎಲ್ಲ ಇರೋದು. ಸೊ ನಾನು ಓದಿದ್ದು ಮಹಾವೀರ್ ಸ್ಕೂಲಲ್ಲಿ ಅಂದಿದ್ದ ಅಂದ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲರಲ್ಲಿ ಒಂದು ಇಬ್ಬರು ಮೂರು ಜನ ಮುಸ್ಲಿಮ್ ಫ್ರೆಂಡ್ಸ್ ಇದ್ರು, ಬಟ್ 35-40 ಆಫ್ ದೆಮ್ ಎಲ್ಲ ಬೇರೆ ಬೇರೆ ಸಮಾಜದವರು. ಅವ್ರ ಜೊತೆ ಇರೋದ್ರಿಂದ ನನಗೆ ಅವ್ರ ಮನೆಗೆ ಹೋಗ್ತಿದ್ದೆ. ಅವ್ರ ಮೇಲೆ ಬ್ರಾಹ್ಮಿನ್ ಫ್ಯಾಮಿಲಿಯಲ್ಲಿ ಸುಮಾರು ಜನ ಫ್ರೆಂಡ್ಸ್ ಇದ್ರು. ಸೊ ಬ್ರಾಹ್ಮಿನ್ಸ್ ಎಲ್ಲ ಭಾಳ ಆರ್ಟ್ಗೆ ಲವ್ ಮಾಡ್ತಾರೆ, ಆರ್ಟ್ಗೆ ಇಷ್ಟಪಡ್ತಾರೆ ಅವರು. ಅವರೆಲ್ಲರೂ ಅದೇ ಹೇಳೋರು, ನೀನು ಕೆಲವೊಬ್ರು ಕೆಲವೊಂದು ಸರಿ ಕಾರ್ಯಕ್ರಮದಲ್ಲಿ ನಾನು ಪ್ರೋಗ್ರಾಮ್ ಮಾಡಿದಾಗ, ಮದುವೆಗಳಲ್ಲಿ ಇದೆಲ್ಲ ಡಾನ್ಸ್ ಮಾಡಿದಾಗ, ಕೆಲವೊಬ್ರು ಅಲ್ಲಿ ಎಲ್ಲ ದೇಶಪಾಂಡೆ ಫ್ಯಾಮಿಲಿಗಳಿದ್ದಾರೆ, ಕುಲಕರ್ಣಿ ಫ್ಯಾಮಿಲೀಸ್ ಇದ್ದಾರೆ, ಅವ್ರೇನು ಅವ್ರು ಅನ್ನೋರು. ಅವನು ನಮ್ಮನೆಯಲ್ಲಿ ಹುಟ್ಟಬೇಕಿತ್ತು ಅವನು ರಸೂಲ, ನೋಡಿ ಅಲ್ಲಿ ಮುಸ್ಲಿಂ ಫ್ಯಾಮಿಲಿ ಹುಟ್ಟಿದ್ದಾನೆ ಅವನು, ಅವ್ನು ಪಾಪ ಅವ್ನಿಗೆ ಅವಕಾಶ ಇಲ್ಲಾಕ್ರೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅಂತಕೊಂಡು ಮುಂಬೈಯಿಂದ ಬಂದಂಥ ಅಲ್ಲಿ ಪ್ರೌಣೇರು ಅವರು ಫಂಕ್ಷನ್ಗೆ ಬಂದಿರ್ತಾರಲ್ಲ ಅಲ್ಲಿ ಗೆಸ್ಟ್ಗಳು, ಅವರೆಲ್ಲ ಹೇಳಿ ಇಂಥ ಚೆನ್ನಾಗಿ ಮಾಡ್ತಾನೆ ಹುಡುಗನು, ಯಾರ್ದು ಯಾವ ಹುಡುಗ ಇವನು ಅಂತ ಎಲ್ಲರೂ ಅವರು ನನ್ನ ಎದುರಿಗೇ ಆ ಥರ ಹೇಳೋರು. ನನಗೆ ಒಂಥರ ಆಗೋದು ಆ ಟೈಮಲ್ಲಿ, ಅಯ್ಯೋ ಅಂತ ಅಂದ್ಕೊಂಡು. ಬಟ್ ಏನು ಮಾಡೋಕ್ಕಾಗುತ್ತೆ, ಅದು ದೈವ ಅಲ್ವಾ, ಎಲ್ಲಿ ಹುಟ್ಟಬೇಕು, ಎಲ್ಲಿ ಇರಬೇಕು, ಎಲ್ಲಿ ಬದುಕಬೇಕು, ಎಲ್ಲಿ ಹೋಗಬೇಕು ಅನ್ನೋದೆಲ್ಲ ಅದು ಫಿಕ್ಸ್ ಆಗಿರುತ್ತೆ. ಸೊ ಅದು ಜಾಸ್ತಿ ಇದು ಮಾಡ್ಕೊಳ್ಳಿಲ್ಲ ನಾನು. ಹಾಗಾಗಿ ನನಗೆ ಆರ್ಟ್ ಫೀಲ್ಡಲ್ಲಿ ಇದ್ದಿದ್ದಕ್ಕೆ ಐ ಆಮ್ ಫೀಲಿಂಗ್ ಹ್ಯಾಪಿ. ನಾನು ಇನ್ನೂ ನನ್ನ ಮಕ್ಕಳಿಗೆ ಇನ್ನೂ ಕಲಿಸ್ಬೇಕು ನಾನು ನನ್ನ ಕಲೆಯನ್ನ ಹತ್ರ ಇರೋದು. ನಮ್ಮ ದೀದಿ, ನಮ್ಮ ಗುರುಗಳು ಮಾಯಾ ದೀದಿ, ಮಾಯಾರಾವ್ ಅವ್ರನ್ನ ಕೊಟ್ಟಿದ್ದು ನಮಗೆ ಒಂದು ನಾಲ್ಕು ಅಕ್ಷರ ಡಾನ್ಸದ ಅಕ್ಷರಗಳು ಕೊಟ್ಟಿದ್ರಲ್ಲ, ಅದು ನನ್ನಿಂದನೇ ಅದು ನನ್ನಿಂದ ಮುಗಿಬಾರ್ದು, ಅದು ನನ್ನ ಹತ್ರ ಇರೋದೆಲ್ಲ ನಾನು ದಾರಿ ಹರಿಬೇಕು ನನ್ನ ಮಕ್ಕಳಿಗೆ ಅಂತ. ನಾನು ಸ್ಕೂಲಲ್ಲಿ ಅದಕ್ಕೆ ನಾನು ಸ್ಕೂಲಲ್ಲಿ ಸುಮಾರು 27 ವರ್ಷ ನಾನು ಸ್ಕೂಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ ಮೇಡಮ್. ಸೊ ಯಾಕಂದರೆ ಬೆಳೆಯುವ ಮೊಳಕೆಗಳಿಗೆ ನಾವು ಬಿತ್ತಿದ್ರೆ ಅದು ನಾಳೆ ಹೆಮ್ಮರವಾಗಿ ಬೆಳೀತಾರೆ ಅವರು. ಅದು ಅವ್ರು ಬೆಳೆದಂಗೆ ನಮ್ಮದು ಹೆಸರು ಇರುತ್ತೆ, ನಮ್ಮ ಗುರುಗಳ ಹೆಸರು ನಾವು ಏನಾಗ ತಗೊಳ್ತೀವಿ ಹಂಗೆ, ಆವಾಗ ನಮ್ಮ ಹೆಸರು ತಗೊಳ್ತಾರೆ ನಮ್ಮ ಮಕ್ಕಳು, ನಮ್ಮ ಹತ್ರ ಕಲ್ತಂಥ ಮಕ್ಕಳು ಅಂತ. ಅದೊಂದು ಎಲ್ಲೋ ಒಂದು ಕಡೆ ನಾವು ಎಲ್ಲ ಕೊನೆ ಉಸಿರಿ ಎಳೆದ್ರೂ ಕೂಡ ನಮಗೆ ಎಲ್ಲೋ ಆತ್ಮಕ್ಕೂ ಒಂಥರ ಶಾಂತಿ ಇರುತ್ತೆ, ಹೌದಪ್ಪ ನಮ್ಮ ಮಕ್ಕಳು ನಮ್ಗೆ ನಾವು ತೋರಿಸ್ಕೊಟ್ಟ ದಾರಿಯಲ್ಲಿ ಹೋಗ್ತಿದ್ದಾರೆ ಮಾಡ್ತಿದ್ದಾರೆ. ಸಮಾಜಕ್ಕೆ ಬರೀ ಆರ್ಟ್ ಬೇಕು ಮೇಡಮ್, ಎಲ್ಲ ಯಾವಾಗಲೂ ನಾವು ಮನಿ ಮೈಂಡೆಡ್ ಆಗಿ ಎಕನಾಮಿಕಲ್ ಆಗಿ ನಾವು ಎಲ್ಲ ಬೆಳಿ ತುಂಬ ಬೆಳಿಬಹುದು, ಬಟ್ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡೋದು ಸಂಗೀತ ನೃತ್ಯ ಆ ನಾಟಕ ಈ ಕಲೆಗಳಿಂದ. ನಮಗೆ ಎಲ್ಲೇ ದುಡ್ಡು ಕೊಟ್ಟು ಸಿಗೋದಿಲ್ಲ, ಅದು ನಮಗೆ ತೃಪ್ತಿ ಕೊಡೋದು ಮ್ಯೂಸಿಕ್ ಇಂದ. ಎಷ್ಟೊಂದು ಕಡೆ ನಾವು ಕೇಳ್ತೀವಿ, ಇವನ್ ವಿ ಆರ್ ಡೂಯಿಂಗ್ ಮ್ಯೂಸಿಕ್ ಥೆರಪಿ ಅಂತ ಮಾಡ್ತೀವಿ ನಾವು, ಡಾನ್ಸ್ ಥೆರಪಿ ಅಂತ ಮಾಡ್ತೀವಿ ನಾವು. ನನ್ನ ಫ್ರೆಂಡ್ಸ್ ಸುಮಾರು ಜನ ಈಗ ಅದೇ ಥೆರಪಿಗಳು ಮಾಡ್ಕೊಂಡು ಅವರು ಉಪಜೀವನ ಮಾಡ್ತಾರೆ. ಅವ್ರು ಡಾಕ್ಟರ್ಸ್ ಏನು ತಗೊಳ್ತಾರಲ್ಲ ಮೇಡಮ್, ಅದಕ್ಕಿಂತ ಡಬಲ್ ಆಗಿ ಅವರು ಅವ್ನು ಮಾಡ್ತಿದ್ದಾರೆ ಥೆರಪಿಗಳೇ ಮಾಡಿ. ಸೊ ನಾವೇನು ಕಡಿಮೆ ಅಲ್ಲ ಅಂತ ಅನಿಸುತ್ತೆ ನನಗೆ. ಒಂಥರ ನಮ್ಮ ತಮ್ಮಗೆ ಹೇಳ್ತೀನಿ ನಾನು, ನಮ್ಮ ಡಾಕ್ಟರ್ ತಮ್ಮಗಿದಾನಲ್ಲ ಏನು ಅಂತ ಅಂದಾಗ ಮಾತುಕತೆ ದಕ್ಷಿಣ ಮಾತ್ರ ಹರಟೆ ಹೊಡ್ಕೊಂಡು ಕೂತಾಗ, ಸೊ ನೀನು ಡಾಕ್ಟರ್ ಆಗಿದೆಯಾ, ನಾನು ಆಕ್ಟರ್ ಆಗಿದ್ದೀನಿ, ಏನು ಜಾಸ್ತಿ ವ್ಯತ್ಯಾಸ ಇಲ್ಲ, ನೀನು ಬರೀ ನೀ ಪೇಷಂಟ್ಸ್ ನೋಡ್ತೀಯ, ಬಟ್ ನಾನು ನಿಂತ ಡಾಕ್ಟರ್ ಆಗಿ ನಾನು ನಟನೆ ಮಾಡ್ತೀನಿ, ಡಾಕ್ಟರ್ ಥರ ನಾನು ನಟನೆ ಮಾಡ್ತೀನಿ, ನಾನು ಮತ್ತೆ ಪೇಷಂಟ್ ಥರ ನಟನೆ ಮಾಡ್ತೀನಿ, ನೀನು ಅದಕ್ಕೆ ಮಾಡೋಕ್ಕಾಗಲ್ಲ, ಬರೀ ಡಾಕ್ಟರ್ ಆಗಿರ್ತೀಯ ಅಂತ ನಾನು ಆ ಥರ ಮಾತಾಡ್ಕೊಂಡು ಅವ್ನು ಚೇಷ್ಟೆ ಮಾಡ್ತಿರ್ತೀನಿ ನಮ್ಮ ವೈನಿಗೆ ನಮ್ಮ ತಮ್ಮನಿಗೆ.
1: ಸರ್, ಈಗ ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ ಆ ಸಾಧನೆ ಹಿಂದೆ ಒಬ್ಬ ಪ್ರೇರಣೆ ಅಂತೇಳಿ ಒಬ್ಬ ವ್ಯಕ್ತಿ ಇದ್ದೇ ಇರ್ತಾನೆ. ನೀವು ನಿಮ್ಮ ಕುಟುಂಬದ ಇಷ್ಟೊಂದು ವಿರೋಧದ ಮಧ್ಯೆಯೂ ಈ ಒಂದು ನೃತ್ಯದಲ್ಲಿ ಮುಂದುವರಿಬೇಕು ಅಂದ್ರೆ ನಿಮಗೆ ಯಾರು ಪ್ರೇರಣೆ ಆ ಒಂದು ಬಾಲ್ಯ ಅವಸ್ಥೆಯಲ್ಲಿ?
0: ನನ್ನ ಬಾಲ್ಯಾವಸ್ಥೆಯಲ್ಲಿ ನಾನು ಮೇಡಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೂವೀಸ್ ಇರ್ತಿತ್ತು ಆ ಟೈಮಲ್ಲಿ. ನಾನು ಮೂವೀಸ್ ನೋಡಿದಾಗ ಆ್ಯಕ್ಚುಲಿ ಕಥಕ್ ಸ್ಟೈಲದ್ದು ಸಾಂಗ್ಸು ಹಿಂದಿ ಮೂವಿಗಳಲ್ಲಿ ಜಾಸ್ತಿ ಇದ್ದಿತ್ತು. ಸೊ ನಾನು ವೆರಿ ಬಿಗಿನಿಂಗ್ ವೆರಿ ಯಂಗ್ ಏಜಲ್ಲಿ ನನಗೆ ಗೋಪಿಕೃಷ್ಣ ಅವ್ರದ್ದು ಹೆಸರು ನಾನು ಕೇಳ್ತಿದ್ದೆ, ಅವ್ರ ಡ್ಯಾನ್ಸ್ಗಳು ನೋಡ್ತಿದ್ದೆ. ಸೊ ಆ ಟೈಮಲ್ಲಿ ಅದು ಇದು ಪ್ಯಾರ್ ಕ್ಯಾ ಅಥವಾ ಡರ್ನಾ ಕ್ಯಾ ಸಾಂಗ್ ಇದೆಯಲ್ಲ, ಅದು ಕಲರ್ ಆಗಿ ಅದು ಬಂತು ಆ ಮೂವಿಯಲ್ಲಿ. ಸೊ ಅದರಲ್ಲಿ ಗೋಪಿಕೃಷ್ಣನ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಗೋಪಿಕೃಷ್ಣ ಎಂಟ್ರಿ ಇದೆ ಆ ಸಾಂಗ್ಗೆ, ಅದು ಎಂಟ್ರಿಯಿಂದಾನೇ ಅದು ಸಾಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಆ ಚಕ್ಕರ್ ಇದೆ ಅದರಲ್ಲಿ, ಅದು ಗೋಪಿಕೃಷ್ಣ ಸ್ಪಿನ್ಸ್ ಅಂತ ಹೇಳ್ತೀವಿ ನಾವು, ಅದು ಸುಮಾರು ಇಷ್ಟು ಫಾಸ್ಟ್ ಆಗಿದೆ ಅಂದ ತಕ್ಷಣ ನಮಗೆ 4-4 ದತ್ತಾತ್ರೇಯ ಮುಖ ನೋಡಿದಂಗೆ ಆಗುತ್ತೆ. ಯಾಕಂದರೆ ನಾಲ್ಕು ದಿಕ್ಕಲ್ಲಿ ನಮಗೆ ಮುಖ ಕಾಣಿಸ್ತಾ ಇರ್ತದೆ, ನಾಲ್ಕು ಮುಖ ಥರ ಕಾಣಿಸುತ್ತೆ. ಸೊ ಅದು ಒಂಥರ ನನಗೆ ಇದೆಂತೂ ಏನೋ ಮ್ಯಾಜಿಕ್ ಥರ ಇದೆಯಲ್ಲ, ಇದು ಏನೋ ಜಾದು ಮಾಡ್ತಾರೆ ಅಂತ ಹೇಳ್ತಾರೆ, ಈ ಥರನೇ ಇರಬೇಕು ಹೌದಲ್ಲ ಅಂತ ಹೇಳ್ಕೊಂಡು ನನಗೆ ಆ ಥರ ನನ್ನ ಫೀಲಿಂಗ್ ಆ ಥರ. ಸೊ ಅವ್ರದ್ದು ನೋಡಿಕೊಂಡು ಆಮೇಲೆ ವೈಜಯಂತಿ ಮಾಲಾ ಅವ್ರ ಡಾನ್ಸ್ಗಳೆಲ್ಲ ನೋಡ್ತಿದ್ದೆ, ಅವ್ರ ಮೂವಿಗಳೆಲ್ಲ ನೋಡ್ತಿದ್ದೆ. ಆಮೇಲೆ ರೇಖಾ, ಇವಾಗ ಇನ್ನೂ ರೇಖಾ ನೋಡ್ರಿ, ರೇಖಾಜಿ ಅವರು ಡಾನ್ಸ್ ನೋಡಿದ್ರೆ ಅದು ಕತ್ತಕ್ಕೆ ಮಾಡ್ತಾರೆ ಅವ್ರು ನೋಡ್ಬೇಕು, ಮುಜರಾಗಳು ಅದು ಸ್ಪೆಷಲಿ ಮುಜರಾ ಮಾಡ್ತಾರೆ. ನನ್ನ ಅನಿಸಿದ ಮಟ್ಟಿಗೆ ಅವ್ರಿಗೆ ಬೀಟ್ ಮಾಡೋಕ್ಕೆ ಈಗ ಮುಂದೆ ಬರೋದು ಇಲ್ಲ, ಯಾರೀಗ ಹಿಂದಂತಿರಲಿಲ್ಲ, ಇವಾಗ ಮುಂದೆ ಬರೋಕ್ಕಾಗಲ್ಲ ಅಂದರೆ ಅಷ್ಟೊಂದು ಅವರು ಡಾನ್ಸದ್ದು ಕ್ಲಾಸಿಕಲ್ ಕತ್ತಕ್ ಡಾನ್ಸದ್ಗೆ ಬೇಕಾದಂಥ ಅವ್ರು ಕತ್ತಕ್ಕೆ ಹುಟ್ಟಿದ್ದಾರೆ ಅನ್ನೋಂಗೆ ರೇಖಾಜಿ ಇದ್ದಾರೆ. ಸೊ ನಾನು ನೋಡ್ಕೊಂಡು ಅವ್ರಿಗೆ ಅವ್ರು ನಂಗೆ ಸ್ಫೂರ್ತಿ ಆಗಿದ್ರು, ಅವ್ರು ನಂಗೆ ಪ್ರೇರಣೆನೇ. ಆಮೇಲೆ ನಾನು ಕತ್ತಕ್ ಇನ್ಸ್ಟಿಟ್ಯೂಟ್ಗೆ ಹೋದಾಗ ಅಲ್ಲಿ ಸುಮಾರು ದೀದಿಯವರು ಕಾರ್ಯಕ್ರಮಗಳು, ಆಮೇಲೆ ನಮ್ಮ ಸೀನಿಯರ್ಸ್ ಇದ್ದಾರೆ ನಮ್ಮ ದೀದಿಯವ್ರ ಸ್ಟೂಡೆಂಟ್ಸು ಸುಮಾರು ಈಗ ನಾಳೆ 14th ಇವಾಗ ಬರೋ ಬಸಂತ ಪೂರ್ಣಿಮಾಗೆ 60th ಇಯರ್ ಮೇಡಮ್ ನಮ್ಮ ಇನ್ಸ್ಟಿಟ್ಯೂಟ್ಗೆ ನಾಯಕಿಸಿ ನಾಟ್ಯ ಸ್ಟಾಫ್ ಕಥಕ್ಕೆ ಕೊರಿಯೋಗ್ರಫಿ ಹುಟ್ಟಿ ಹಾಕಿ ಇದು ಡೆಲ್ಲಿಯಿಂದ ಬೆಂಗಳೂರಿಗೆ ರಾಮಕೃಷ್ಣ ಹೆಗಡೆಯವರು ಇವರು ಮಿನಿಸ್ಟರ್ ಇದ್ದಾಗ ಅವರು ಅದು ಇನ್ಸ್ಟಿಟ್ಯೂಟ್ ಅಲ್ಲಿ ಡೆಲ್ಲಿಯಿಂದ ಕರ್ನಾಟಕ ತಗೊಂಬಂದರು. ಯಾಕಂದರೆ ಕರ್ನಾಟಕದಲ್ಲಿ ನಮ್ಮ ಸಂಗೀತದ ದಿಗ್ಗಜರು ರತ್ನಗಳು ಅಂತ ಹೇಳ್ತೀವಿ, ಅಲ್ಲಿ ಎಲ್ಲರೂ ಕರ್ನಾಟಕದವರಿದ್ದಾರೆ ಸಂಗೀತಕ್ಕೆ, ಹಿಂದೂಸ್ತಾನಿ ಸಂಗೀತಕ್ಕೆ ಇಷ್ಟು ಜನ ಇದ್ದಾರೆ ಇಲ್ಲಿ. ಬಟ್ ಹಿಂದೂಸ್ತಾನಿ ಸಂಗೀತ ಯೂಸ್ ಮಾಡಿಕೊಂಡು ನಾವು ನೃತ್ಯ ಮಾಡ್ತೀವಿ ಕಥಕ್ ಡ್ಯಾನ್ಸ್ಗೆ ಯಾರೂ ಒಬ್ಬರು ಇಲ್ಲಲ್ಲ, ನೀವು ಇಲ್ಲಿ ಭರತನಾಟ್ಯಮ್ದವ್ರು ಭಾಳ ಜನ ಇದ್ದಾರೆ. ಸೊ ಕಥಕ್ಗೆ ಯಾರೂ ಇಲ್ಲ ತಿಳ್ಕೊಂಡು ಅವರು ಕಥಕ್ ಇನ್ಸ್ಟಿಟ್ಯೂಟನ್ನೇ, ಯಾಕೆ ನಾವು ದಿಲ್ಲಿಯಲ್ಲಿ ಸುಮಾರು ಜನ ಇದ್ದಾರೆ ಕಥಕ್ ಕೇಂದ್ರ ಇದೆ ಅಲ್ಲಿ, ಅಲ್ಲಿಗೆ ಕಲಿಯೋಕ್ಕೆ ಅವಕಾಶಗಳಿದೆ. ಸೊ ನೀವು ನಿಮ್ಮ ಇನ್ಸ್ಟಿಟ್ಯೂಟನ್ನೇ ಸ್ಥಳಾಂತರ ಮಾಡಿಕೊಂಡು ಅವರು ಬೆಂಗಳೂರಿಗೆ ತೊಗೊಂಡ್ಬಂದು ಬೆಂಗಳೂರು ಯೂನಿವರ್ಸಿಟಿ ಅಫಿಲಿಯೇಷನ್ ತೊಗೊಂಡಾಗ ಅವಾಗ ಬೆಂಗಳೂರಲ್ಲಿ ಕನ್ನಡಿಗರಿಗೆ ಎಲ್ಲರಿಗೂ ಒಂದು ಅವಕಾಶ ಸಿಕ್ತು ಕಥಕ್ ಕಲೀಲಿಕ್ಕೆ, ಕಥಕ್ ಬಗ್ಗೆ ಹೇಳ್ಕೊಳ್ಳಿಕ್ಕೆ. ಕಥಕ್ ಅಂತಂದರೆ ಜನಕ್ಕೆ ಗೊತ್ತ ಬರ ಏನು ಡ್ಯಾನ್ಸ್ ಮಾಡಿದ್ರು ಎಲ್ಲ ಈಗೂ ಕೆಲವೊಂದು ಊರುಗಳಿದೆ ಭರತನಾಟ್ಯನೇ ಅಂತ ಅಂತಾರೆ ಅದಕ್ಕೆ. ಯಾಕಂದರೆ ವ್ಯತ್ಯಾಸಗಳು ನಮ್ಮದು 8 ನಮ್ಮ ಡ್ಯಾನ್ಸ್ ಇಂಡಿಯನ್ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಇದೆ, ವ್ಯತ್ಯಾಸ ಇಲ್ಲ. ಯಾಕಂದರೆ ಅವೇರ್ನೆಸ್ ಕಡಿಮೆ ಇದೆ ಡ್ಯಾನ್ಸ್ಗೆ ಮ್ಯೂಸಿಕ್ಗೆ ನಮ್ಮ ಕಡೆ. ಇವಾಗ ಯಾರು ಯಾಪ್ತಂದು ಯಾವ ಪಾಲಕರು ಕೇಳಿದ್ರು ಕೂಡ ಅವರು ನೀನು ಡಾಕ್ಟರ್ ಆಗು ನೀ ಇಂಜಿನಿಯರ್ ಆಗುವಂಥ ಅನ್ನೋ ಕಾಲ ಇದೆ ಇದು. ಡ್ಯಾನ್ಸರ್ ಆಗು ನೀನು ಸಂಗೀತಗಾರನ ಆಗುವಂಥದ್ದು ಅಂತ ಯಾವ ಪೇರೆಂಟ್ಸ್ ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಈ ಇತ್ತಿದ್ದಾಗೆ ಅದು ಮಾಧ್ಯಮಗಳಿಂದ ನಮಗೆ ಇವಾಗ ಸ್ವಲ್ಪ ಪ್ರೇರಣೆ ಮತ್ತು ಸ್ವಲ್ಪ ಅವ್ರಿಗೆ ಇದ್ರ ಮೇಲೆ ಅವೇರ್ನೆಸ್ ಬಂದಿದೆ. ಇಲ್ಲ ಮತ್ತು ಸ್ಕೂಲ್ಗಳಲ್ಲಿ ಕೂಡ ಈ ಪ್ಯಾಟರ್ನ್ ಆಗಿ CBSE IGCSE ಪ್ಯಾಟರ್ನ್ ಏನಾಗಿದೆ ಅಂದರೆ ಓವರ್ಆಲ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಅಂತ ಇಂಪಾರ್ಟೆಂಟ್ ಅಂತ ಹೇಳಿ CBSE ಹೇಳುತ್ತೆ. ಸೊ CBSE ಸ್ಕೂಲ್ಗಳಲ್ಲಿ ಮಾಡೋದ್ರಿಂದ ನಮಗೆ ನಮ್ಮ ಮೇಡಮ್ ಪ್ರೀತಿ ಕೋರಿ ಮೇಡಮ್ ಅವರು ಯಾವಾಗಲೂ ಹೇಳೋರು ಮಕ್ಕಳು ಒಂದು ಎರಡು ಅಕ್ಷರ ಕಡಿಮೆ ಕಲಿತು ಪರವಾಗಿಲ್ಲ, ಬಟ್ ಸಮಾಜಮುಖಿಯಾಗಿ ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದು ಅದನ್ನು ಹೇಳ್ಕೊಡ್ಬೇಕು ನೀವು ಅಂತ ತಂದಿದ್ದಕ್ಕೆ ನಂತ ಇದೆ ಪ್ರೀತಿ ಮೇಡಮ್ ಅವ್ರು ಹೇಳ್ತಿದ್ರು ಯಾವಾಗಲೂ ನನಗೆ ಅವ್ರ ಮಾತು ಯಾವಾಗ ನೆನೆಸ್ಕೊಂಡಿರ್ತೀನಿ ನಾನು.
1: ಸ್ನೇಹಿತರೇ, ನೀವು ಕೇಳ್ತಾ ಇದ್ದೀರಾ ಇದು KLE ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕ್ಲಾಸಿಕಲ್ ಕಥಕ್ ನೃತ್ಯ ಸಂಯೋಜಕರಾದಂತಹ ರಸೂಲ್ ಜಲೀಲ್ ಮೊಮಿನ್ ಅವರು. ಸರ್, ಈಗ ತಮ್ಮ ಹವ್ಯಾಸಗಳ ಬಗ್ಗೆ ಹೇಳಿದ್ರಿ, ಈಗ ಏನು ಅಂದ್ರೆ ತಮಗೆ ಈ ಒಂದು ಫೀಲ್ಡ್ ನಲ್ಲಿ ಈ ಒಂದು ಕ್ಲಾಸಿಕಲ್ ಕಥಕ್ ನೃತ್ಯದಲ್ಲಿ ನೃತ್ಯವನ್ನು ಮಾಡ್ತೀರಾ, ಹಾಗೇನೆ ಸಂಯೋಜನೆಯನ್ನು ಕೂಡ ಮಾಡ್ತೀರಾ, ಇದಕ್ಕೆ ತಮಗೆ ಗೌರವ ಅನ್ನೋದು ಏನಾದರೂ ಸಿಕ್ಕಿದೆಯಾ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ?
0: ನನಗೆ ಸುಮಾರು ಇಂಡಿಯನ್ ಫೆಸ್ಟಿವಲ್ಸ್ ನಮ್ಮಲ್ಲಿ ದೇಶದಲ್ಲಿ ಆಗುವಂತ ಎಲ್ಲ ಟಾಪ್ ಮೋಸ್ಟ್ ಫೆಸ್ಟಿವಲ್ಗಳಲ್ಲಿ ದೀದಿ ಜೊತೆಗೆ ನಾನು ಪರ್ಫಾರ್ಮಿಂಗ್ ಯೂನಿಟ್ ಅಲ್ಲಿ ನಾನು ಆಸ್ ಎ ಸ್ಟೂಡೆಂಟ್ ಆಗಿದ್ದಾಗ ನಮ್ದು ನಾಟ್ಯ ಇನ್ಸ್ಟಿಟ್ಯೂಟ್ ಆಫ್ ಕಥಕ್ ಕೊರಿಯೋಗ್ರಫಿ ಇದು ಒಂದು ಪರ್ಫಾರ್ಮಿಂಗ್ ಯೂನಿಟ್ ಇದೆ. ಆ ಯೂನಿಟ್ ಅಲ್ಲಿ ನಾನು ಆಸ್ ಎಲ್ಲ ಬ್ಯಾಲೆಗಳು ಎಷ್ಟು ಬ್ಯಾಲೆ ಮಾಡ್ತಿದ್ರೆ ಎಲ್ಲ ಬ್ಯಾಲೆಯಲ್ಲಿ ನನಗೆ ಅವಕಾಶ ಸಿಕ್ತಿತ್ತು. ಯಾಕಂದ್ರೆ ದೀದಿ ಮನೆ ಇರೋದ್ರಿಂದ ನನಗೆ ಅವ್ರು ಫ್ರೀ ಆಗಿರೋದು ಇದು ಫ್ರೀ ಅಂತ ಇಲ್ವೇ ಇಲ್ಲ. ಯಾಕಂದ್ರೆ ದೀದಿ ಎಲ್ಲ ಯಾವಾಗೂ ಅವ್ರ ಜೊತೆ ಕರ್ಕೊಂಡು ಹೋಗೋರು. ಪ್ರಾಕ್ಟಿಸ್ ಟೈಮಲ್ಲಿ ನೈಟ್ ಕೆಲವೊಂದ್ಸರಿ 11 ಗಂಟೆವರೆಗೆ ಅವ್ರ ಜೊತೆ ಇರ್ತಿದ್ದೆ ನಾನು. ಅವ್ರ ಜೊತೆಗೆ ಅವ್ರ ಕಾರಲ್ಲಿ ಬರೋದು, ಅವ್ರ ಮನೇಲಿ ಇರೋದು, ಅವ್ರಲ್ಲಿ ಅಲ್ಲಿ ಇರ್ತಿದ್ದೆ, ಅಲ್ಲಿಂದ ಹೋಗ್ತಿದ್ದೆ. ಹಾಗಾಗಿ ನನಗೆ ಅವಕಾಶಗಳು ತುಂಬ ಸಿಕ್ತಿತ್ತು. ಎಲ್ಲ ಬ್ಯಾಲೆದು ದೀದಿಗಳದ್ದು ಡಾನ್ಸ್ ಡ್ರಾಮಾಸ್ ಎಷ್ಟಿದೆ ಬ್ಯಾಲೆ ಇದೆಯಲ್ಲ ಎಲ್ಲ ಬ್ಯಾಲೆ ಅವಕಾಶ ಸಿಕ್ಕಿದೆ ನನಗೆ. ಸೊ ನಾನು ಅಬ್ರಾಡ್ ಕೂಡ ಹೋಗಿದ್ದೀನಿ ಅವ್ರ ಜೊತೆಗೆ ಹೋಗಿ ಪರ್ಫಾರ್ಮ್ ಮಾಡಿದ್ದೀನಿ. ಮತ್ತು ಇಂಡಿಯಲ್ಲಿ ಆಗುವಂಥ ದೊಡ್ಡ ಫೆಸ್ಟಿವಲ್ಗಳಿಗೆ ಇವಾಗ ಹಂಪಿ ಉತ್ಸವ ಅಂತ ಚಿಚ್ಚು ನಮ್ಮ ಕಿತ್ತೂರು ಚೆನ್ನಮ್ಮ ಉತ್ಸವ ಆಗುತ್ತೆ, ಸಂಗೊಳ್ಳಿ ರಾಯಣ್ಣ ಉತ್ಸವ ಆಗುತ್ತೆ, ಬೆಳವಡಿ ಮಲ್ಲಮ್ಮ ಉತ್ಸವ ಆಗುತ್ತೆ, ಬದಾಮಿ ಫೆಸ್ಟಿವಲ್, ಪಟ್ಟದಕಲ್ ಫೆಸ್ಟಿವಲ್ ಸ್ಟಾರ್ಟ್ ಮಾಡಿದ್ದೆ ಮಾಯಾರಾವ್ ಅವರು. ಸೊ ಪಟ್ಟದಕಲ್ ಉತ್ಸವ ಮತ್ತು ಐವಳಿ ಉತ್ಸವ ಕೂಡ ಅವ್ರ ದೀದಿ ಇದ್ದಾಗ ಅವ್ರ ಜೊತೆಗೆ ಪರ್ಫಾರ್ಮ್ ಮಾಡಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ. ಆಮೇಲೆ ನನಗೆ ಬಾಂಬೆ ಫೆಸ್ಟಿವಲ್ ಮಾಡಲಿಕ್ಕೆ ಅವಕಾಶ ಸಿಕ್ತು, ಲಕ್ನೋ ಫೆಸ್ಟಿವಲಲ್ಲಿ ಡಾನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು, ದುಬೈ ಫೆಸ್ಟಿವಲಲ್ಲಿ ಕೂಡ ಡಾನ್ಸ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಹಾಗಾಗಿ ನನಗೆ ಪ್ರೆಸ್ಟಿಜಿಯಸ್ ನಮ್ಮಲ್ಲಿ ಇಂಡಿಯನ್ ಪ್ರೆಸ್ಟಿಜಿಯಸ್ ಫೆಸ್ಟಿವಲ್ಸ್ ಏನಾಗುತ್ತಲ್ಲ ಆ ಫೆಸ್ಟಿವಲ್ಗಳಲ್ಲಿ ಮತ್ತು ಜಯಂತಿಗಳಲ್ಲಿ ಕೂಡ ನಮಗೆ ತುಂಬ ಅವಕಾಶಗಳು ಸಿಕ್ಕಿದೆ. ಆಮೇಲೆ ಲಾಸ್ಟ್ ಇಯರ್ ನನಗೆ ನವೆಂಬರ್ 1 ಬೆಳಗಾಂ ಜಿಲ್ಲಾದು ಕನ್ನಡ ರಾಜ್ಯೋತ್ಸವ ಅವಾರ್ಡ್ ನೃತ್ಯ ಕ್ಷೇತ್ರದಲ್ಲಿ ನನಗೆ ಲಭ್ಯ ಇದೆ ಮ್ಯಾಮ್. ಮತ್ತು ನಾನು ಅದರಿಂದ ನನಗೆ ಕೆಲವೊಂದು ದಶಕದ ಸಾಧಕರು ಅಂತ ಹೇಳ್ಕೊಂಡು ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಂಸ್ಥೆ ಅದು, ಅವರು ಒಂದು ಆರ್ಟ್ ಡಾನ್ಸ್ ಫೀಲ್ಡಲ್ಲಿ ಅಂತ ನನಗೆ ಗುರುತಿಸಿ ಅವ್ರಿಗೆ ನನಗೆ ಅವಾರ್ಡ್ ಕೊಟ್ಟಿದ್ದಾರೆ. ಆಮೇಲೆ ನಾಟ್ಯಶ್ರೀ ಅಂತ ಹೇಳ್ಕೊಂಡು ಅವರು ನನಗೆ ಅದೊಂದು ಅವಾರ್ಡ್ ಸಿಕ್ಕಿದೆ. ಆಮೇಲೆ ಸುಮಾರು ಬೆಳಗಾಮಲ್ಲಿ ಮತ್ತು ನಮ್ಮ ಭಾಗದಲ್ಲಿ ಇಲ್ಲಿ ನಡೆಯುವಂಥ ಫೆಸ್ಟಿವಲ್ಗಳಲ್ಲಿ ಅಥವಾ ವಕ್ಕುಂದ ಉತ್ಸವ ಅಂತ ಮಾಡ್ತಾರೆ, ಇಲ್ಲಿ ವಕ್ಕುಂದ ಉತ್ಸವದಲ್ಲಿ ಕೂಡ ಅಲ್ಲಿ ನನಗೆ ಅವರು ಅವಾರ್ಡ್ ಕೊಡು ವಕ್ಕುಂದ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ನನಗೆ. ಗೋಕಾಕ್ ಸತೀಶ್ ಶುಗರ್ ಅವಾರ್ಡ್ಸ್ಗಲ್ಲಿ ನಾನು ಆ್ಯಸ್ ಎ ಮೇನ್ ತೀರ್ಪುಗಾರಾಗಿ 17-18 ಇಯರ್ಸ್ ನಾನು ಜಡ್ಜ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ಅಲ್ಲಿ ಕೂಡ ಸುಮಾರು ಪ್ರಾಬ್ಲಮ್ಸ್ ಮಾಡಿದ್ದೀನಿ ಅವರಲ್ಲಿ ಕೂಡ. ಮತ್ತು ಸ್ಕೂಲ್ಗಳಲ್ಲಿ ಲೋಕಲಿ ಬೆಳಗಾಂ ಡಿಸ್ಟ್ರಿಕ್ಟಲ್ಲಿ ಎಲ್ಲ ಸ್ಕೂಲ್ಗಳಲ್ಲಿ ಗೊತ್ತಿದೆ, ಎಲ್ಲರೂ ನಮ್ಮ ಅವಶ್ಯಕತೆ ಇದೆ ಅಂತ ಅನಿಸಿದಾಗ ಅವರಿಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ನಾನು ಹೋಗಿ ಪರ್ಫಾರ್ಮ್ ಮಾಡ್ತೀನಿ ಮತ್ತು ಕೋರಿಯೋಗ್ರಫಿನೂ ಮಾಡ್ತೀನಿ ಹೋಗಿ ಅಲ್ಲಿ.
1: ಸರ್, ಈಗ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡ್ತೀವಿ ಅಂದ್ರೆ ಅದಕ್ಕೆ ಅಡೆತಡೆ ಅನ್ನೋದು ಸಾಕಷ್ಟು ಇರುತ್ತೆ, ಅದು ತಮ್ಮ ಕುಟುಂಬದಿಂದನೇ ಬಂದಿದೆ ಅಂತ ಹೇಳಿದ್ರಿ. ಈಗ ಈ ಒಂದು ಸಾಧನೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳ ಸಹಕಾರ ಯಾವ ರೀತಿ ಇದೆ?
0: ನನ್ನ ಆಕ್ಚುಲಿ ನನ್ನ ಹೆಂಡತಿ ಆರ್ಟ್ ಫೀಲ್ಡ್ ಅಲ್ಲಿ ಇಲ್ಲ, ಅವರು ಫ್ಯಾಷನ್ ಡಿಸೈನರ್. ಆಮೇಲೆ ಅವರು ಡಾನ್ಸ್ ಹಾಡು ಅಂದ್ರೆ ಅವ್ರಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅದ್ರಲ್ಲಿ. ಬಟ್ ಏನ್ ಮಾಡಕ್ಕಾಗತ್ತೆ, ಮದುವೆ ಅಂದ್ಮೇಲೆ ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಇರಬೇಕಾದ್ರೆ ಅದೊಂದು ದೊಡ್ಡ ಕಥೆನೆ. ಮತ್ತೆ ನನ್ನ ಮದುವೆ ಮಾಡ್ಕೊಳ್ಬಾರ್ದು ಅಂತ ನನ್ನ ಇದನ್ನ ಗುರಿ ಇರುವಾಗ, ಆ ಟೈಮಲ್ಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಮಮ್ಮಿ ಅಡಿಗೆ ಎಲ್ಲ, ಮಮ್ಮಿ ವಯಸ್ಸಾಗಿದೆ, ಇನ್ನು ಅವರೇ ಮಾಡ್ಕೊಂಡು ನಾವು ಹೋದಾಗ ಬಂದಾಗೆಲ್ಲ ಅವ್ರೇ ಅಡಿಗೆ ಮಾಡಿ ಹಾಕೋದ್ರಲ್ಲ. ಅದಕ್ಕೆ ನಮ್ಮ ಅಜ್ಜಿ ಅವ್ರು ಹೇಳೋರು ಸಾಕು, ಇವಾಗ ನೀನು ಮದುವೆ ಮಾಡ್ಕೊ ಅಂದಕ್ಕೆ ನಾನು ಮಾಡ್ಕೊಳ್ಳಲಿ ಸದ್ಯಕ್ಕೆ ನನ್ನ ತಮ್ಮನಿಗೆ ಮಾಡೋದಕ್ಕೂ ನನಗಿಂತ ನನ್ನ ತಮ್ಮನ ಮದುವೆ ಮುಂಚೆ ಆಯಿತು. ಮದುವೆ ಆಗಿ ಎರಡೂವರೆ ವರ್ಷಕ್ಕೆ ಆಮೇಲೆ ನನಗೂ ಸ್ಟಾರ್ಟ್ ಮಾಡಿದ್ರು ನೀನು ಮಾಡ್ಕೋಬೇಕು ಅಂತ ಅಂದದಕ್ಕೆ ನಾನು ಹೌದು ಇಲ್ಲ ಅನ್ಕೊಂಡು ನಾನು, ಯಾಕಂದ್ರೆ ಮದುವೆ ವಿಷಯ ತೆಗೆದಾಗ ನಾನು ಬಂದಾಗ ಮಾತಾಡ್ತಿದ್ರು ನಾನು ಓಡೋಗ್ಬಿತ್ತೀವಿ, ಬೇಡ ಮದುವೆ ಬೇಡ ನನಗೆ ಅಂತಿದ್ದೆ. ನಾನು ಬೆಂಗಳೂರಲ್ಲಿ ಒಂದು ಫ್ರೆಂಡ್ಶಿಪ್ ಫ್ರೆಂಡ್ಸ್ ಕೂಡಿ ನಾಲ್ಕು ಜನ ಕೂತಾಗ ಒಂದು ಒಬ್ಬರು ಬ್ರೋಕರ್ ಇದ್ರು ಅಲ್ಲಿ, ಮ್ಯಾರೇಜ್ ಬ್ರೋಕರು. ಸೊ ಅದು ಏನು ವಿಷಯ ಅಂದರೆ, ಹರಟೆ ಹೊಡೆಯೋಕೆ ಫ್ರೈಡೇ ಎಲ್ಲರೂ ಆಫ್ಟರ್ ನಮಾಜ್ ಎಲ್ಲ ಕೂತ್ಕೊಳ್ತಿದ್ವಿ ಅಲ್ಲಿ ಕೂತ್ಕೊಂಡು, ಅವ್ರು ಆ ಅಪ್ಪ ಬರ್ತಿದ್ರು, ಅವ್ರು ಬಂದಾಗ ಅವ್ರ ಹತ್ರ ಒಂದು ಬುಕ್ ಅವ್ರ ಹತ್ರ ಒಂದು ಆಲ್ಬಮ್ ಇರ್ತಿತ್ತು ಅವ್ರ ಹತ್ರ. ಸೊ ಸುಮ್ಮನೆ ಕರ್ಕೊಂಡು ಮದುವೆ ಆದವ್ರು ಕೂಡ ತೋರಿಸ್ತಿದ್ವಿ, ಇವ್ರು ಮದುವೆ ಮಾಡ್ಕೊಳ್ಳೋದೈತೆ ಇವ್ರಿಗೆ, ಇವ್ರಿಗೆ ಯಾವ್ದು ಹುಡುಗಿ ಇದ್ರೆ ತೋರಿಸ್ರಿ ಅಂತ ತಕ್ಷಣ ಅವರು ಎಂಟ್ರಿ ಫೀ 100 ರೂಪೀಸ್ ತಗೊಳ್ತಾರೆ ಅವ್ರ ಹೆಸರು ಬರ್ಕೊಳ್ಳಿ ಡೈರಿಯಲ್ಲಿ ಹೆಸರು ಬರ್ಸ್ಲಿಕ್ಕೆ. ಸೊ 100 ರೂಪೀಸ್ ಯಾರು ಎಲ್ಲರೂ ಸೇರಿ 10 ಜನ ಇರ್ತಿದ್ವಿ, 10 ರೂಪಾಯಿ ಸೇರಿಸಿ 100 ರೂಪಾಯಿ ಕೊಟ್ಟು ಒಂದು ಒಬ್ಬರು ಹೆಸರು ಬರ್ಸೋದು. ಎಲ್ಲ ಈ ಥರ ಬರ್ತಿದ್ರು. ಒಂದಿನ ನನ್ನ ನಂಬರ್ ಬಂತು, ನನ್ನ ಮುಖ ನಾನು ತೋರಿಸಿದ್ರು ಇವ್ರಿಗೆ ಮದುವೆ ಮಾಡ್ಕೋಬೇಕು, ಇವ್ರು ತೋರಿಸ್ಬೇಕು ತೋರಿಸಿ ಅಂತ. ಸೊ ಅವ್ರಪ್ಪ ನನ್ನ ಹೆಸರು ಬರ್ಕೊಂಡು ಎಲ್ಲ ನನ್ನ ದುಡ್ಡು ನಾನು ಕೊಟ್ಟೇ ಆಗುತ್ತೆ, ಎಲ್ಲರೆಲ್ಲ ಸೇರಿ ದುಡ್ಡು ಕೊಟ್ಟಿದ್ರು ಅವ್ರಿಗೆ, ಅವ್ರು ತೋರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ತೋರಿಸಿದ್ರು ಫೋಟೋ ಎಲ್ಲ ಮಾಡ್ಕೊಂಡು ಒಂದು 7-8 ಫೋಟೋಸ್ ತಗೋ ತೋರಿಸಿ, ಒಂದು ಫೋಟೋ ಅಲ್ಲಿ ಹೇಳಿದ್ರು ಅವರು, ಈ ಹುಡುಗಿ ಭಾಳ ಶ್ರೀಮಂತರಿದಾರೆ ಅವರು, ಹಿಂಗೆ ನಿಮ್ಗೆ ಏನು ಬೇಕೆಲ್ಲ ಕೊಡ್ತಾರೆ ಹಿಂಗೆ ತಂದಿದ್ದಕ್ಕೆ ಅವರೆಲ್ಲ ಮಜಾಕ್ ಮಾಡ್ತಿದ್ದಾರೆ ಹುಡುಗರು. ಹಾಂ ಇವರೇ ಇರು ಇರಲಿ ಇದೇ ಇರಲಿ ಅಂತ ಅಂದ್ರೆ ಅವರು. ನೆಕ್ಸ್ಟ್ ವೆರಿ ನೆಕ್ಸ್ಟ್ ಡೇ ಅವ್ನು ಬೆಳಿಗ್ಗೆ ಆ ಹುಡುಗಿ ಅಪ್ಪನಿಗೆ ಕರ್ಕೊಂಡೇ ಬಂದ್ಬಿಟ್ಟ ನಮ್ಮ ರೂಮ್ಗೆ ಜಯನಗರಲ್ಲಿ. ಸೊ ಬಂದ ತಕ್ಷಣ ಅವರು ಬಂದು ನೋಡಿ, ನಾನು ಗೊತ್ತಿಲ್ಲ ನಾನು ರೂಮಲ್ಲಿ ಇನ್ನು ಮಲಗಿದ್ದೀನಿ. ನಾನು ಬಂದು ಅವರು ನಾಕ್ ಮಾಡ್ತಾರೆ, ಯಾರು ಅಂದ ತಕ್ಷಣ ಆ ಅಪ್ಪ ಬ್ರೋಕರ್ ಅವ್ರಿಗೆ ಮುಂಚೆ ಬಾಗಿಲು ತಂದಿದ್ದಾರೆ. ಅವ್ರು ಯಾಕ್ರಿ ಏನಾಯ್ತು ಅಂದ ತಕ್ಷಣ, ಅವ್ರು ಯಾವಾಗಲೂ ಬ್ರೋಕರ್ ಬಂದು ಟೀ ಕಾಫಿಗೆ ಏನು ಕೊಡಿ ಅಂತ ಬರ್ತಿದ್ರು ಅವರು. ಸೊ ಅದನ್ನು ಅದೇ ಥರ ಬಂದಿರ್ತಾನೆ ಅಂತ ತಿಳ್ಕೊಂಡು, ಏನಕ್ಕೆ ಯಾಕೆ ಏನ ಇಷ್ಟು ಬೇಗ ಬಂದಿದ್ರೆ ಅಂತ ತಕ್ಷಣ, ನಿಮ್ಗೆ ಹೇಳಿದಿಲ್ಲ ನೀವು, ನಿನ್ನ ಮನೆ ಹೇಳಿದ್ರೆ ನನಗೆ ಅದಕ್ಕೆ ಕರ್ಕೊಂಬಂದಿನ ಹುಡುಗಿದ ತಂದೆಗೆ ಅಂತ ತಂದು. ನನಗೆ ಡಮ್ಮ ನಾನು ಏನಾಗಬೇಕು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ನನಗೆ. ರೂಮ್ ನಮ್ಮದು ಬ್ಯಾಚುಲರ್ಸ್ ರೂಮ್ ಅಂದ್ರೆ ಹೆಂಗಿರುತ್ತೆ ಗೊತ್ತು. ಸೊ ಅವ್ರು ಬಂದಿದ ತಕ್ಷಣ ಅವ್ರಿಗೆ ಬನ್ನಿ ಅಂತ ಅನ್ಬೇಕಾಯ್ತು. ಒಳಗೆ ಬಂದರು, ನೋಡ್ಕೊಂಡ್ರು ಅವರು, ನಾವು ಇರೋದೆಲ್ಲ ಇಲ್ಲ ಇರಲಿ ಇರಲಿ, ನೀವು ಬ್ಯಾಚುಲರ್ಸ್ ಅಲ್ವಾ ಹಿಂಗೆ ಇರಲಿ, ಅದಕ್ಕಿಂತ ತಪ್ಪಿಕೊಂಗಿಲ್ಲ, ನೀವು ಬಂದು ನಮ್ಮ ಮನೆಗೆ ನಿಮ್ಮ ತಂದೆ ತಾಯಿ ಅಂತ ಅವರು ನನ್ನ ಬಗ್ಗೆ ಹಿಸ್ಟ್ರಿ ಎಲ್ಲ ತಿಳ್ಕೊಂಡು ನಮ್ಮ ಮನೆಗೆ ಬಂದು ನೀವು ಬನ್ನಿ ಮನೆಗೆ ಬಂದು ಹೋಗ್ರಿ ನೀವು ಅಂತಂದಿದ್ದಕ್ಕೆ. ಸೊ ನಮ್ಮ ತಮ್ಮ ಅಲ್ಲಿ ನಮ್ಮ ಡಾಕ್ಟ್ರಿಗೆ ಕೇಳಿದ್ದಾನೆ ಅಂತ, ಜಬ್ಬಾರ್ ಮೂಮಿನ್. ಸೊ ಅವನಲ್ಲಿ ಹಸ್ಬೆಂಡ್ಶಿಪ್ಪಲ್ಲಿ ಅವನು ಅಲ್ಲಿ ಬೆಂಗಳೂರಿಗೆ ಮಾಡ್ತಾ ಇದ್ದ. ಸೊ ಅವನಿಗೆ ಫೋನ್ ಮಾಡಿದೆ ನಾನು, ಈ ಥರ ಮತ್ತು ಹಿಂಗೆ ಹಿಂಗೆ ಆಗಿದೆ ಅಂತ ತಕ್ಷಣ, ಆಯ್ತು ಬಿಡು ಹೋಗಿ ಬರೋಣ ಬಿಡು ಅಂತ ತಂದಿದ್ದಕ್ಕೆ ಅವನು ಬಂದ. ಫ್ರೈಡೇ ನಾವು ಒಂದು ದಿನ ಹೋದ್ವಿ, ಹೋದ ತಕ್ಷಣ ಅವ್ರ ಮನೆಯಲ್ಲಿ ಅವರು 6 ಸಿಸ್ಟರ್ಸ್ 6 ಬ್ರದರ್ಸ್ ಅವರು, 12 ಜನ ಅವರು. ಸೊ ಎಲ್ಲರೂ ಮುಕರ್ಕೊಂಡ್ಬಿಟ್ರು ನಾವು ಹೋಗೋದಕ್ಕೆ, ಏನು ಎಲ್ಲಿ ಬಂದಿವಪ್ಪ ಆತನ ಹಂಗಿತ್ತು. ಬಟ್ ಅದು ನೋಡ್ರಿ ಅಂತಾರಲ್ಲ, ಅದು ಮ್ಯಾರೇಜ್ ಮೇಡ್ ಇನ್ ಹ್ಯಾವನ್ ಅಂತ ಹೇಳ್ತಾರೆ, ದೇ ಬ್ರಾಟ್ ಟುಗೆದ್ರಿ ಅರ್ಥ ಅಂತ ಅಂದಂಗೆ. ಅವ್ರು ಬಂದ ತಕ್ಷಣ ಇದು ಮಾಡಿಕೊಂಡು ಒಂದೇ ಒಂದು ಮೀಟಲ್ಲಿ ಒಂದೇ ಒಂದು ಬೆಟ್ಟಿಗೆ ಅವರು ಹೇಳಿಬಿಟ್ರು ಅವರು, ಇಲ್ಲ ನಮಗೆ ನಿಮ್ಮದು ಇದು ಇಷ್ಟ ಇದೆ, ನಮಗೆ ನಿಮ್ಮ ತಂದೆ ತಾಯಿಗಳಿಗೆ ತಿಳಿಸಿ ಅವ್ರು ಬಂದು ಹೋಗಲಿ ಅಂತ ತಂದಿದ್ರು. ಆಮೇಲೆ ನಾನೇನು ಹೇಳಿಲ್ಲ, ನಮ್ಮ ತಮ್ಮನೇ ಅವನು, ನಾವು ಡಾಕ್ಟರ್ ಅವನೇ ಹೇಳಿದ. ನಮ್ಮ ಮಮ್ಮಿ ಡ್ಯಾಡಿ ಅವ್ರು ಹೇಳಿದ ತಕ್ಷಣ ಅವ್ರು ಒಂದು 6 ಮಂತ್ಸ್ ಗ್ಯಾಪ್ ಮಾಡಿಕೊಂಡು ಬಂದರು. ಬಂದರು ನೋಡಿದ್ರು, ಅವ್ರಿಗೆ ಇಷ್ಟ ಆಯಿತು, ನಮಗೆ ಇಷ್ಟ ಆಯಿತು, ಮ್ಯಾರೇಜ್ನೂ ಆಯಿತು. ಐ ಆಮ್ ಹ್ಯಾವಿಂಗ್ ಅ ಕಿಡ್ ನಾವು. ಸೊ ಅವನು 5th ಓದ್ತಿದ್ದಾನೆ ಅಲ್ಲಿ, ಮಹಾವಿ ಸ್ಕೂಲಲ್ಲಿ ಓದ್ತಾನೆ, ನಾನು ಓದಿದ ಸ್ಕೂಲಲ್ಲೇ ಅವನು ಓದ್ತಿದ್ದಾನೆ. ಮೈ ವೈಫ್ ಇಸ್ ಅವ್ರು ಆರ್ಟಿಸ್ಟ್ ಇಲ್ಲ, ಬಟ್ ಸ್ಟಾರ್ಟಿಂಗಲ್ಲಿ ಅವ್ರಿಗೆ ಕ್ರೇಜ್ ಇರಲಿಲ್ಲ. ಇವಾಗ ಏನು ಮಾಡಿದ್ರು ಬಿಡಲ್ಲ, ಇವರು ತಂದೆ ತಾಯಿಗೇ ಅವರು ಕೇಳಿಲ್ಲ ನನ್ನ ಮಾತಲ್ಲಿ ಕೇಳ್ತ ಅಂದ್ಕೊಂಡು, ಅವರು 100% ಬಟ್ ಸಪೋರ್ಟಿವ್ ಆಗಿದ್ದಾರೆ ಮಾಡ್ತಾರೆ.
1: ಸರಿಗ ನಾನು ನೃತ್ಯ ಕ್ಷೇತ್ರಕ್ಕೆ ಬರಬೇಕು ಅನ್ನುವಂಥ ಯುವ ಜನತೆಗೆ, ಅದರಲ್ಲೂ ಮುಖ್ಯವಾಗಿ ಯುವಕರಿಗೆ, ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಇವಾಗ ಮ್ಯಾಮ್ ಯುವಕ ಯುವತಿಯರು ಅನ್ನೋಂಥದ್ದು ಇದೇ ಇಲ್ಲ, ಅವಾಗ ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಹುಡುಗಿಯರು ಹೇಳ್ತಾರೆ. ಸೊ ಹುಡುಗಿಯರುಕ್ಕಿಂತನೂ ಹುಡುಗರು ಕೂಡ ಜಾಸ್ತಿ ಕ್ಲಾಸಿಕಲ್ ಡಾನ್ಸ್ ಮೊದಲೇ ಬರೀ ಹುಡುಗಿಯರು ಮಾಡ್ತಿದ್ರು. ಬಟ್ ನಾವು ವೆರಿ ಬಿಗಿನಿಂಗ್ ಓಲ್ಡ್ ಏಜಾಗಿ ಓದ್ಬೋದು ಅಂದರೆ, ನಾವು ನಮ್ಮ ಭೂಮಿ ಹುಟ್ಟಿದಾಗ ನೋಡಿದ್ರೆ ಶಿವ ಹಿಮ್ಸೆಲ್ಫ್ ಇಸ್ ಎ ಮೇಲ್. ಸೊ ಶಿವನ್ ಡಾನ್ಸ್ ಅಂತ ತಂದರೆ ನಾವು ನೋಡ್ತೀವಿ, ಅದು ಮೇಲ್ ಮಸ್ಕ್ಯುಲರ್ ಆ್ಯಂಡ್ ಡಾನ್ಸ್ ಇರುತ್ತೆ, ಆಮೇಲೆ ಫಿಮೇಲ್ಸ್ ಮಾಡೋದು ಫೆಮಿನೈನ್ ಇರುತ್ತೆ. ಸೊ ಅದು ಶಿವ ಪಾರ್ವತಿ ಇಬ್ರು ಕೂಡಿ ಮಾಡಿದಾಗ ಅದು ಇಬ್ರು ನಟರಾಜ ಅಂತ ನಾವು ಹೇಳಿದ್ರೆ ಗಾಡ್ ಆಫ್ ಡಾನ್ಸ್ ಅಂತ ಹೇಳ್ತೀವಿ ನಾವು. ಸೊ ಶಿವಂದು ಮಸ್ಕ್ಯುಲರ್ ಫಾರ್ಮ್ ಇದೆ, ಅದು ಅದು ಅದು ಬರಬೇಕು. ಇವಾಗ ಕೆಲವೊಂದು ಮಕ್ಕಳಿಗೆ ಇವಾಗ ಗೊತ್ತಿಲ್ಲ ಡಾನ್ಸ್ ಮಾಡ್ತಾರೆ, ಈಗ ಎಷ್ಟೊಂದು ಸ್ಟೈಲ್ಗಳು ಬಂದಿದೆ, ಅದು ನಮ್ದಲ್ಲ, ಅದು ಇಂಡಿಯನ್ ಫಾರ್ಮ್ ಇಂಡಿಯನ್ ಕಾನ್ಸೆಪ್ಟ್ ಬಿಟ್ಟು ಇದೆ ಅದೆಲ್ಲ. ಸೊ ಇವಾಗ ಕೊರಿಯೋಗ್ರಾಫಿ ಅನ್ನೋ ವರ್ಡ್ ಕೂಡ ಅದು ಅದು ಆಕ್ಚುಲಿ ಫಸ್ಟ್ ನೃತ್ಯ ಸಂಯೋಜನೆ ಇದೆಯಲ್ಲ, ಇದು ಅದು ಮೆತ್ ಇಂದ ಬಂದಿದ್ದದು ಸಂಯೋಜನೆಯಲ್ಲಿ. ಯಾಕಂದ್ರೆ ತಾಂಡು ಮತ್ತೆ ಶಿವ ತಾಂಡವದಲ್ಲಿ ಗಣಗಳು ಶಿವನ ಒಬ್ಬ ಸ್ಟೂಡೆಂಟು ತಾಂಡವ ಅಂತ ತಾಂಡು ಅಂತ ಹೆಸರು, ಅವನು ಮಾಡೋದ್ರೆ ಡಾನ್ಸ್ರಿಂದ ಅದಕ್ಕೆ ತಾಂಡವ ಅಂತ ಹೆಸರು ಬಂತು. ಸೊ ತಾಂಡವ ಜಾಸ್ತಿ ಡಾನ್ಸ್ ಎಲ್ಲಿ ಪರ್ಫಾರ್ಮ್ ಮಾಡೋ ಡಾನ್ಸ್ ನೋಡ್ತಾ ಅದಕ್ಕೆ ಭಾಳ ವಿಗ್ರಸ್ ಆಗಿ ಯಾವಾಗಲೂ ಧಡ ಧಡ ಧಡ ಧಡ ಮಾಡೋದ್ರಿಂದ ಅವಾಗ ಎಲ್ಲೂ ಒಂದ್ ಸ್ವಲ್ಪ ಸಾಫ್ಟ್ನೆಸ್ ಬೇಕಿದೆ ಇದಕ್ಕೆ, ಬರೇ ಪ್ರಳಯವಾಗುವಂತ ಡಾನ್ಸ್ಗಳು ಅಂತ ಅಂದಿದ್ದಕ್ಕೆ, ಆವಾಗ ಉಷೆ ಬಾನಾಸುರನ್ ಡಾಕ್ಟರ್ ಉಷೆ ಅಂತ ಅವರು ಅವ್ರು ಕಲ್ಕೊಂಡು ಪಾರ್ವತಿ ಹತ್ರ ಹೋಗಿ ಪಾರ್ವತಿಗೆ ಹೇಳ್ಕೊಟ್ಟೆ ಫೆಮಿನೈನ್ ಸ್ಟೈಲ್ ಅದು, ಅದಕ್ಕೆ ನಮ್ಮ ಶಾಂತಿ ಕೂಡ ತೃಪ್ತಿ ಕೊಡುವಂತ ಡಾನ್ಸ್ ಅಂದ್ರೆ ದರ್ ದರ್ ದರ್ ದರ್ ಮಾಡಿದ್ರೆ ಅದು ಯುದ್ಧದಲ್ಲಿ ಆಗುವಂತ ಕ್ರಿಯೆಗಳು ಅಂತ ಮೂಮೆಂಟ್ಸ್ ಎಲ್ಲ ಮಾಡಿದ್ರೆ ಯಾರಿಗೂ ಆಗಲಿ ಅದು ಪೀಸ್ ಇರಲ್ಲ. ಸೊ ಪೀಸ್ ಬೇಕಲ್ಲ ನಮ್ಮ ಮನುಷ್ಯನಿಗೆ ಅಂತ ಕೂಡ ಅಂದಿದ್ದಕ್ಕೆ ಬಾನಾಸುರನ್ ಡಾಕ್ಟರ್ ಉಷಾ ಹತ್ರ, ಉಷಾ ಅವಳು ಮಾತಾ ಪಾರ್ವತಿ ಹತ್ರ ಕಲ್ಕೊಂಡ್ರು. ಸೊ ಶಿವ ಪ್ರಳಯವಾದ ಪ್ರಳಯ ಮಾಡೋದ ಆಗುವಂತ ಡಾನ್ಸ್ಗಳು ಮಾಡುವಾಗ ಅವನಿಗೆ ತೃಪ್ತಿ ಪಡಿಸ್ಬೇಕು, ಅವ್ನು ಶಾಂತ ಮಾಡ್ಬೇಕಾದ್ರು ತಾನೇ ಸತಾ ಪಾರ್ವತಿ ಅವಳು ಲಾಸ್ಯ ಸ್ಟೈಲ್ ಆಫ್ ಡಾನ್ಸ್ ಅವ್ರು ಮಾಡಿ ಅವನಿಗೆ ಪೀಸ್ಫುಲ್ ಆಗಿ ಪೀಸ್ ಆಗಿರ್ಲಿಕ್ಕೆ ಅವ್ರಿಗೆ ಇದು ಮಾಡಿಕೊಂಡು ಅವ್ರು ಅಟ್ಯಾಕ್ ಮಾಡ್ತಿದ್ರು ಅವ್ರಿಗೆ ಆದ್ರಿಂದ. ಸೊ ಅವಾಗ ದೇವರುಗಳ ಶಿವ ಪಾರ್ವತಿನೇ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಅವ್ರು ಶಿಟ್ಟಿದ್ದಾಗ ಇವ್ರಿಗೆ ಪ್ರೀತಿ ತೋರಿಸಿ ಇವ್ರ ಪ್ರೀತಿ ಇದ್ದಾಗ ಅವ್ರು ಶಿಟ್ ಮಾಡಿಕೊಂಡು ಸೊ ಅದು ನಮಗೆ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ಅದೇ ಥರ ನಾವು ಇವತ್ತಿನ ಇದರಲ್ಲಿ ಜಗತ್ತಿನಲ್ಲಿ ಕೂಡ ನಾವು ಒಬ್ರಿಗೊಬ್ರು ಹೆಂಗಿರ್ತದೆ ಆ ಟೈಮಲ್ಲಿ ಟೈಮ್ ತಕ್ಕಂತೆ ನಾವು ವರ್ತನೆ ಮಾಡಿ ಬರುವ ದಿವಸಗಳು ಇರುವ ದಿವಸಗಳಲ್ಲಿ ನಾವು ಚೆನ್ನಾಗಿ ಇದ್ರೆ ಇದು ಹೋದ್ರೆ ಅದಕ್ಕೊಂದು ಜೀವನಕ್ಕೆ ಒಂದು ಅರ್ಥ ಅಂತ ನನಗೆ ಅನಿಸುತ್ತೆ. ಆ ಟೈಮಲ್ಲಿ
1: ಅಂದ್ರೆ ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಕೊಳ್ಳಿ. ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಬುದ್ಧಿಯನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕ್ಲಾಸಿಕಲ್ ಕಥಕ್ ನೃತ್ಯ ಸಂಯೋಜಕರಾದಂತಹ ರಸೂಲ್ ಜಲೀಲ್ ಮೋಮಿನ್ ಅವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇನಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ ಕಾರ್ಯಕ್ರಮದ ಮೊದಲನೇ ಗೀತೆ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ.

0: ಈ ದೂರ್ತ ಕೌರವರು ಕಿತ್ತಾಕುತ್ತಿರುವರು. ನನ್ನ ಮಾನವನ್ನು ಕಾಪಾಡುವ.
1: ದ್ರೌಪದಿ, ನಿನ್ನ ಶ್ರೀಕೃಷ್ಣ ನಿಗರಿಸುತ್ತಿರುವನು.
2: ನಿಗರಿಸುತ್ತಿರುವನು ಅಲ್ಲೋ, ನಿದ್ರಿಸುತ್ತಿರುವನು.

ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ.

ಕೇಳಿದ್ರಿ ಕನ್ನಡ ಚಿತ್ರರಂಗದ ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯರ ಸಾಧನೆಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ ಕಾರ್ಯಕ್ರಮ. ಸ್ನೇಹಿತರೆ, ಇದು ಕಳೆದ ಸಂಚಿಕೆಯ ಮುಂದುವರೆದ ಭಾಗವಾಗಿದೆ. ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಬಸವ ಚಿಂತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶಿಷ್ಟ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಇಂದು ನಾವು ಆಹ್ವಾನಿಸಿದ್ದೇವೆ. 36 ವರ್ಷಗಳ ಅಖಂಡ ಸರ್ಕಾರಿ ಸೇವೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯ ಪಾತ್ರ, ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಯೋಗ ತರಬೇತಿ, ಸಾಹಿತ್ಯ ರಚನೆ, ಬಸವ ಭಾವ ಪೂಜೆಯ ಮೂಲಕ ಜಾಗೃತಿ, ಇವೆಲ್ಲದರ ಮೂಲಕ ಸಮಾಜಕ್ಕೆ ದೀಪವಾಗಿರುವ ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರ.
1: ನಮಸ್ಕಾರ ಮೇಡಮ್.
0: ಮೇಡಮ್, ಇವಾಗ ಒಂದು ಮುಖ್ಯೋಪಾಧ್ಯಾಯರು ಅಂದ ತಕ್ಷಣ ಮಕ್ಕಳಲ್ಲಿ ಒಂದು ಭಯ ಇರುತ್ತೆ. ನಿಮ್ಮ ಹಾಗೂ ಒಂದು ಮಕ್ಕಳ ಒಡನಾಟ ಯಾವ ರೀತಿ ಇತ್ತು ಅಂತ?
1: ಮಕ್ಕಳ ಭಯ ಅಂತ, ಮಕ್ಕಳಿಗೆ ಹೆಡ್ ಮಾಸ್ಟರ್ ಭಯನೇ ಇರಲಿಲ್ಲ. ಯಾಕಂದ್ರೆ ಶಾಲೆಯಲ್ಲಿ ಏನಾದರೂ, ಈಗ 10th class ಮಕ್ಕಳು ಸ್ವಲ್ಪ ಗಲಾಟೆ ಮಾಡೋ ಜಾಸ್ತಿ. ಏ ಹೆಡ್ ಮಾಸ್ಟರ್ ಅವ್ರು ಶಿಕ್ಷಕರಂತ ಇದ್ರು, ಏನ್ ಪೈಸ್ ಗಲಾಟೆ ಮಾಡ್ತಾನೆ, ಹೆಡ್ ಮಾಸ್ಟರ್ ಹತ್ರ ಕಳಿಸ್ ನೋಡು ಅಂತಿದ್ರು. ಆ ಹುಡುಗರನ್ನ ಆಗ್ತಾ ಇದ್ರು, ಮೇಡಮ್ ಹೆಡ್ ಮಾಸ್ಟರ್ ಏನು ಹೊಡೆಯೋದೇ ಇಲ್ರಿ, ನೀವೇ ಹೊಡಿತೀರಿ ಅಂತಿದ್ರು. ಹೀಗೆ ಅಂದ್ರೆ ಆ ಮಕ್ಕಳನ್ನ ನಾವು ಗಲಾಟೆ ಮಾಡ್ತಿರ್ಲಿಲ್ಲ, ಕರ್ಕೊಂಡ್ಬಂದು ನನ್ನ ಹತ್ರ ಕೂಡಿಸ್ತಾ ಇದ್ದೆ. ಈ ಹೋಮ್ವರ್ಕ್ ಇದೆಲ್ಲ ಇದನ್ನ ಪೂರ್ತಿ ಮಾಡು, ಈ ವಚನ ಹೇಳು, ಈ ಪೊಯೆಟ್ರಿ ಹೇಳು, ಇದನ್ನ ಪೂರ್ತಿ ನೀನು ಪ್ರಶ್ನೆ ಉತ್ತರ ಬರಿ ಅಂತೇಳಿ ನನ್ನ ಹತ್ರ ಕೂಡಿಸ್ಕೊಂಡು ಹೇಳ್ತಿದ್ದೆ. ಆದ್ರೆ ಏನಾದ್ರು ಗೊತ್ತಿಲ್ಲದ್ರೆ ನನಗೆ ಕೇಳು, ನಾನು ಹೇಳ್ತೀನಿ ಅಂತೇಳಿ ಅವನು 1 ಗಂಟೆ ನನ್ನ ಹತ್ರ ಕೂಡಿಸ್ಕೊಂಡು ಆ ಕೆಲಸವನ್ನು ಮುಗಿಸಿ ಕಳಿಸ್ತಾ ಇದ್ದೆ. ಹಿಂಗಾಗಿ ನಾನು ಮಕ್ಕಳಿಗೆ ಹೊಡಿತಾ ಇರಲಿಲ್ಲ. ಅದಕ್ಕೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದ್ದೀರಿ ನೀವು, ನಮ್ಮ ಮಕ್ಕಳಿಗೆ ಹೊಡೆದು ಕಲಿಸ್ರಿ ಅಂತಿದ್ರೆ. ಕೆಲವರು ಶಿಕ್ಷಕರು ನಾವು ಹೊಡೆದು ಕಲಿಸಿದ್ರು ಬರ್ತಿರ್ಲಿಲ್ಲ, ಮಕ್ಕಳು ಟೀಚರ್ ಹೆಡ್ ಮಾಸ್ಟರ್ ಪ್ರೀತಿಯಿಂದ ಹೇಳಿದ್ರೆ ಹೆಂಗೆ ಬೇಗ ಕಲ್ಕೊಂಡ, ಬೇಗ ಅಕ್ಷರ ಸುಧಾರಿಸ್ಕೊಂಡ, ಅವ್ನು ಪ್ರಶ್ನೋತ್ತರ ಹೇಳ್ತಾ ಇದ್ದಾನೆ, ಇಂಗ್ಲೀಷು ಹಿಂದಿ ಪೊಯಮ್ ಹೇಳ್ತಾ ಇದ್ದಾನೆ ಅಂತ ಹೇಳ್ತಿದ್ರು. ಅದಕ್ಕೆ ಮಕ್ಕಳಿಗೆ ನನಗೆ ಭೇದ ಭಾವ ಇರಲಿಲ್ಲ, ಅವರಿಗೆ ನಾನು ಎಂದೂ ಹೊಡಿಲಿಲ್ಲ. ಎಲ್ಲರೂ ಮಕ್ಕಳು ನಾನು ಭಾಷಣ ಮಾಡ್ತೇನೆ, ಟೀಚರ್ ಎಂದೂ ಬಡಿಯಂಗಿಲ್ಲ ಅಂತೇಳಿ ಅವರಲ್ಲಿ ಒಂದು ಗಟ್ಟಿಯಾಗಿ ಕುಂತುಬಿಟ್ಟಿತ್ತು. ಅದಕ್ಕಾಗಿ ಮಕ್ಕಳ ಮೇಲಿನ ಪ್ರೀತಿ, ಅವರ ಮಮತೆ, ಅವರನ್ನ ಇನ್ನೂ ಹೆಚ್ಚು ಹೆಚ್ಚು ಓದುವಂತೆ ನಾನು ಅವ್ರನ್ನ ಮನ ಪರಿವರ್ತನೆ ಮಾಡ್ತೇನೆ.
0: ಮೇಡಮ್, ಇವಾಗ ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅನ್ಸುತ್ತಾ ತಮಗೆ?
1: ಹೌದು ಮೇಡಮ್, ಹಿಂದಿನ ಶಿಕ್ಷಣ ಈ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ಬೇಕು. ಯಾವಾಗಿದ್ರು ಶಿಕ್ಷಣ ಎಂಬುದು ನಿಂತ ನೀರಾಗಬಾರದು, ಹರಿಯುವ ನದಿ ಆಗ್ಬೇಕು. ಅಂದ್ರೆ ಹೊಸ ಹೊಸಗಳನ್ನು ಜಗತ್ತಿನಲ್ಲಿ ಏನೇನು ಬರಬರ್ತಾ, ಈಗ ನಾವು ಕಲ್ತಿದ್ದಕ್ಕೂ ಈ ಕಲ್ತಿದ್ದು ಬಹಳ ವ್ಯತ್ಯಾಸ ಇದೆ. ಅದಕ್ಕಾಗಿ ಶಿಕ್ಷಣದಲ್ಲಿ ಬದಲಾವಣೆ ಆದ್ರೆ ಅಲ್ಲಿ ಒಂದು ಕ್ರಾಂತಿ, ಒಂದು ವ್ಯವಸ್ಥೆ, ಒಳ್ಳೆಯ ವ್ಯವಸ್ಥೆ ಆಗ್ತದೆ. ಅದಕ್ಕಾಗಿ ನಾವು ಏನ್ ಮಾಡ್ಬೇಕಂತಂದ್ರೆ, ಆಧುನಿಕ ಈಗ ನೋಡ್ರಿ, ಮೊಬೈಲ್ ಅದು ಏನೂ ಇರ್ತಿಲ್ಲ. ಹೆಂಗಪ್ಪ, ಈಗ ಮೊಬೈಲ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ನಾವು ಕಂಪ್ಯೂಟರ್ ಶಿಕ್ಷಣವನ್ನು ಪಡಿಬೇಕು, ಮೊಬೈಲ್ ಅನ್ನ ಒಳ್ಳೇದಕ್ಕಾಗಿ ಮಾತ್ರ ಉಪಯೋಗಿಸ್ಬೇಕು. ಯಾವುದೇ ಒಂದನ್ನು ತಗೊಳ್ರಿ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಸಕಾರಾತ್ಮಕಗಳು ಏನೇನು ಅದಾವ ಅದನ್ನ ಮಾತ್ರ ನಾವು ಸ್ವೀಕರಿಸಬೇಕು. ನಮ್ಮ ಜೀವನಕ್ಕೆ ಯಾವ್ದು ಬೇಕೋ ಅದನ್ನ ಮಾತ್ರ ನಾವು ಸ್ವೀಕರಿಸು, ಉಳಿದದ್ದನ್ನ ನಾವು ಅದನ್ನ ತಿರಸ್ಕರಿಸಬೇಕು.
0: ಮೇಡಮ್, ಹಾಗಿದ್ರೆ ತಮಗೆ ಈ ಒಂದು 36 ವರ್ಷಗಳ ಅಖಂಡ ಒಂದು ಸರ್ಕಾರಿ ಸೇವೆ, ಶಿಕ್ಷಕ ವೃತ್ತಿ ಸಾಕಷ್ಟು ಸಂತೃಪ್ತಿಯನ್ನ ತಂದುಕೊಟ್ಟಿದೆ ಅಂತಾನೆ ಹೇಳ್ಬಹುದು.
1: ಹೌದು ಮೇಡಮ್, ನನಗೆ ಈ 36 ವರ್ಷಗಳ ಅಖಂಡ ಸೇವೆ ಬಹಳ ಯಶಸ್ವಿಯನ್ನ ತಂದುಕೊಟ್ಟಿದೆ. ರಜೆಯಲ್ಲಿ ಬಂದ್ರು ಸತ್ಯಕ್ಕೆ ರಜೆ ಯಾಕೆ ಬತ್ತಪ್ಪ ಅಂತಿದ್ದು.

0: ರಜೆಯಲ್ಲಿ ನಾವು ಮನೇಲಿ ಇರ್ತಾ ಇದ್ದೀವಲ್ಲ, ಒಂದ್ ತಿಂಗಳ ರಜಾ ಇದ್ರು ನನ್ ಕನಸಲ್ಲಿ ಸ್ಕೂಲ್ಗೆ ಹೋದಂಗೆ ಆಗ್ತಿತ್ತು. ಮತ್ತೆ ನನ್ನ ಕನಸಲ್ಲಿ ಅಯ್ಯಪ್ಪ ನಾನು ಲೋಕಾಪುರಕ್ಕೆ ಬಂದ್ಬಿಟ್ಟಿದ್ದೀನಿ, ಅಲ್ಲಿ ನಾಗಮಂಗಲಕ್ಕೆ ಹೋಗಲೇ ಇಲ್ಲಲ್ಲ, ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ತಾ ಇದ್ದೀವಿ. ಹಿಂಗೆ ಕನಸಲ್ಲೂ ಸಹ ನಾನು ಸ್ಕೂಲ್ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದೆ. ಅಲ್ಲಿ ಈ ಹೆಡ್ ಮಾಸ್ಟರ್ದಲ್ಲಿ ಬಂದಾಗ ನನಗೆ ಕೆಲಸ ಮಾಡಿದಕ್ಕೂ ಅಥವಾ ಶಾಲೆ ಬೆಳೆಸಿದ್ದಕ್ಕೂ ಏನೂ ಗೊತ್ತಿಲ್ಲ, ಅನೇಕ ಪ್ರಶಸ್ತಿಗಳು ಬಂದವು. ಈ ಮೊಟ್ಟ ಮೊದಲು ರಾಜ್ಯ ಪ್ರಶಸ್ತಿ ಬಂತು, ಜಿಲ್ಲಾ ಪ್ರಶಸ್ತಿ ಸಿಕ್ತು, ತಾಲೂಕು ಪ್ರಶಸ್ತಿ, ಈ ನಾಗಲೋತಿ ಮಠ ಸಂಸ್ಥೆಯವರು ಅವ್ರದ್ದು ಬಂತು, ಆಮೇಲೆ ನಮ್ಮ ಸಂಘ ಸಂಸ್ಥೆಗಳಿಂದನೂ ಪ್ರಶಸ್ತಿಗಳು ಬಂದವು. ಈ ಪ್ರಶಸ್ತಿಗಳು ಯಾಕಪ್ಪ, ಇದಕ್ಕೆ ನಾನು ಅರ್ಹಳ ಅಂತ ನಾನು ವಿಚಾರ ಮಾಡ್ತಾ ಇದ್ದೆ. ಅದಕ್ಕೆ ನಾನು ಇನ್ನೂ ಹೆಚ್ಚು ದುಡಿಬೇಕು, ಮಕ್ಕಳನ್ನು ಹೆಚ್ಚು ಎಲ್ಲರೂ ಅವರನ್ನು ಗುರುತಿಸುವಂತೆ ಮಾಡಬೇಕು ಎಂಬುವ ಆಸೆ ಬಿಟ್ಟಿತು. ಅದಕ್ಕಾಗಿ ನಾನು ಏನು ಮಾಡಿದೆ, ಮಕ್ಕಳಿಗೆ ನಮ್ಮ ಮನೆಗೆ ಕರೆಸ್ಕೊಂಡು ಅವರಿಗೆ ಬೇಕಾದನ್ನ ಶಾಲೆ ಅಲಂಕಾರ ಆಗ್ತಾ ಇರಲಿಲ್ಲ, ಅವರ ಇಚ್ಛೆ, ಅವರ ಆಸೆ, ಅವರ ಉದ್ದೇಶ ಏನಿದೆ, ಯಾವ ರೀತಿಯನ್ನು ಅವರು ಕೆಲಸ ಮಾಡ್ತಾರೆ, ಯಾವ ರೀತಿಯಲ್ಲಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅದರ ಪ್ರಕಾರವಾಗಿ ನಾನು ಅವರಿಗೆ ಮಕ್ಕಳಿಗೆ ಬೋಧನೆ ಮಾಡಲು ಕಲ್ತ್ಕೊಂಡೆ. ಹಾಗೆ ಮಕ್ಕಳಲ್ಲಿ ಅವರಿಗೆ ಉದ್ಯೋಗದಲ್ಲಿ, ಯಾವ ಉದ್ಯೋಗದಲ್ಲಿ ಅವರಿಗೆ ಪ್ರೀತಿ ಇಂಟ್ರೆಸ್ಟ್ ಇದೆಯಲ್ಲ, ಅಂಥ ಹುದ್ದೆಗಳನ್ನು ನಾನು ಕಲ್ಪಿಸಿಕೊಡಲು ಪ್ರಯತ್ನಿಸಿದೆ. ಕೆಲವರು ಕಾರ್ಖಾನೆಯಲ್ಲಿ ಮಾಡ್ತೀವಿ ಅಂತಂದರು, ಇನ್ನು ಕೆಲವರು ನಾವು ಬ್ಯೂಟಿ ಪಾರ್ಲರ್ ಮಾಡ್ತೀವಿ ಅಂತಂದರು, ಇನ್ನು ಕೆಲವರು ನಾ ಮನೆಯಲ್ಲೇ ಹೆಣಿತೀನಿ ಅಂತಂದರು, ಇನ್ನು ಕೆಲವರು ನಾನು ತೋಟಕ್ಕೆ ಹೊಲಕ್ಕೆ ಹೋಗ್ತೀನಿ ಅಂತಂದರು. ಅವ್ರಿಗೆ ಹೋಗಾಕ ಚಪ್ಪಲ್ ಇರಲಿಲ್ಲ, ಬಾಕ್ಸ್ ಇರಲಿಲ್ಲ, ನೀರಿನ ಇದು ಇರಲಿಲ್ಲ, ಅಂಥವನ್ನೆಲ್ಲ ನಾನು ಚಿಕ್ಕ ಚಿಕ್ಕದಾಗಿ ಕಲ್ಪಿಸಿಕೊಟ್ಟೆ. ಹಾಗೆ ಮಕ್ಕಳಿಗೆ ಅವಶ್ಯಕತೆ ಏನಿದೆ ಇದನ್ನು ನಾ ಕೊಟ್ಟಿದ್ದೀನಿ ಅಂತ ನೀ ಇದು ಮಾಡಬೇಡ, ನೀನು ಅಂಥ ಇದೇ ರೀತಿಯಾಗಿ ನಿನ್ನ ಬೇರೆಯವ್ರ ಮಕ್ಕಳಿಗೂ ನೀನು ಮುಂದೆ ಆದರೂ ಕೊಡಬೇಕು, ಇದನ್ನು ನೀನು ನೆನಪಿನಲ್ಲಿ ಇಟ್ಕೊಂಡು ಕಾರ್ಯಗತವಾಗು ಅಂತ ಹೇಳ್ತಾ ಇದ್ದೆ. ಅಂದರೆ ಅವರಿಗೆ ಕಷ್ಟ ಅನ್ನೋದು ನಿನ್ನ ಹೆಂಗೆ ಗೊತ್ತಾಗ್ತದೆ, ಅವ್ರಿಗೂ ಕಷ್ಟ ಬಂದಿರ್ತದೆ, ಕಷ್ಟವನ್ನು ಅನುಭವಿಸಿದವ್ರಿಗೆ ಕಷ್ಟ ಗೊತ್ತಾಗ್ತದೆ. ಅದಕ್ಕಾಗಿ ನೀನು ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋ ಕಲ್ಪನೆ ಅವರಿಗೆ ನೀಡ್ತಾ ಇತ್ತು.
1: ಮೇಡಮ್, ಇನ್ನು ತಾವು ಮನೆ ಮನೆಗಳಲ್ಲಿ ಬಸವ ಭಾವ ಪೂಜೆ ಅನ್ನುವ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಕೂಡ ನಡೆಸ್ತೀರಾ, ಅದು ಯಾವ ಒಂದು ಸಂದೇಶವನ್ನು ನೀಡುತ್ತೆ ಸಮಾಜಕ್ಕೆ ಅಂತ?
0: ನಮ್ಮ ನಾನು ಲಿಂಗಾಯತ ಸಂಘಟನೆಯಲ್ಲಿ 20 ವರ್ಷದಿಂದ ಸದಸ್ಯರಾಗಿದ್ದೆ. ಸರ್ವೀಸಲ್ಲಿ ಇದ್ದಾಗಲೂ ಸಹ ಬಹಳ ಹಂಗೆ ಕಾರ್ಯಕ್ರಮ ಇದ್ದರೆ ರಜಾ ಹಾಕಿ ಬರ್ತಾ ಇದ್ದೆ. ಮತ್ತು ಸಾಯಂಕಾಲ ಕಾರ್ಯಕ್ರಮ ಇರ್ತಾವಲ್ಲ, ನಮ್ಮ ಸ್ಕೂಲ್ 5 ಗಂಟೆಗೆ ಬಿಡ್ತಾ ಇತ್ತು, ಗಾಡಿ ಇತ್ತು, ಮತ್ತು ನಾನು ಹೋಗ್ತಾ ಇದ್ದೆ. ಹೀಗೆ ನಾವು ಯಾವ ಕಾರ್ಯಕ್ರಮವನ್ನು ಲಿಂಗಾಯತ ಸಂಘಟನೆಯಲ್ಲಿ ತಪ್ಪಿಸ್ತಾ ಇರಲಿಲ್ಲ. ಅದಕ್ಕಾಗಿ ಈ ಲಿಂಗಾಯತ ಸಂಘಟನೆ ಸೇರಿದ್ರಿಂದ ಶ್ರಾವಣ ಮಾಸದಲ್ಲಿ ಮನೆ ಮನೆಗೂ, ಅಂದರೆ ನಾವು ಅಲ್ಲೇ ಮಾಡ್ಬೋದು, ಎಲ್ಲರಿಗೂ ಅಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮ ಮನೆ ಸದಾಶಿವನಗರದಲ್ಲಿದೆ, ಸದಾಶಿವನಗರದಲ್ಲಿ ನಾವು ಮಾಡೋದ್ರಿಂದ ಸುತ್ತಮುತ್ತಲು ಮನೆಗಳು ಅವರು ಅಲ್ಲಿ ಬರ್ತಾರೆ. ಶ್ರೀನಗರದಲ್ಲಿ ಮಾಡೋದ್ರಿಂದ ಸುತ್ತಮುತ್ತಲು ಆ ಜನಗಳು ಬರ್ತಾರೆ. ಅವರಿಗೆ ಬಸವ ಸಂದೇಶವನ್ನು ಇರ್ತವೆ, ಬಸವಣ್ಣವರು ಯಾವ ರೀತಿಯಾಗಿ ಎಲ್ಲರನ್ನು ಅಪ್ಪಿದರು, ಒಪ್ಪಿಕೊಂಡರು, ಮತ್ತು ಅನಕ್ಷಿಕರರು ಸತ್ತ ಕೆಳಸ್ತರದವ್ರಿಗೂ ಸದ್ಯಕ್ಕ ನೋಡ್ರಿ, ನಾವಿಷ್ಟೆಲ್ಲ ಓದಿದ್ದೀವಿ, ಬರೆದಿದ್ದೀವಿ, ರೇಡಿಯೋ ಇವನ್ನೆಲ್ಲ ಕೇಳ್ತೀವಿ, ಆದರೆ ನಮಗೆ ಏನೂ ಬರೀಲಿಕ್ಕೆ ಬರೋದಿಲ್ಲ. ಆದರೆ ಅವ್ರು ಏನೂ ಕಲಿದೇ ಇರೋರು ಸಹ ವಚನಗಳನ್ನು ನಿರ್ಮಾಣ ಮಾಡುವಂತೆ ಮಾಡಿದರು ಅಪ್ಪ ಬಸವಣ್ಣವರು. ಅವರ ಆಚಾರ ವಿಚಾರಗಳನ್ನು, ನಡೆ ನುಡಿಗಳನ್ನು ನುಡಿದಂತೆ ನಡೆದರು, ನಡೆದಂತೆ ನುಡಿದರು. ಅದಕ್ಕಾಗಿ ಅವರು ಇಂದಿಗೂ ಎಂದೆಂದಿಗೂ ಪ್ರಸಿದ್ಧರಾಗಿದ್ದಾರೆ. ಹಾಗೆ ನಾವು ಎಲ್ಲರನ್ನು ಮುಂದೆ ತರಬೇಕು, ಎಲ್ಲರಿಗೂ ಬಸವ ತತ್ವಗಳನ್ನು ಹೇಳಬೇಕು. ನಮ್ಮ ಅಪ್ಪನ ನಾವು ನೆನೆದಿದ್ದರೆ ಇನ್ನು ಯಾರು ನೆನೀತಾರೆ? ನಮ್ಮ ಮಾತೃಭಾಷೆಯನ್ನು ಪ್ರೀತಿಸಬೇಕು, ನಮ್ಮ ಮಾತೃಭಾಷೆಯನ್ನು ಉಳಿಸಿ ಬೆಳೆಸಬೇಕು, ಇತರ ಭಾಷೆಗಳನ್ನು ಸಹ ನಾವು ಕಲಿಬೇಕು, ಅವಕ್ಕೂ ನಾವು ಅವಕಾಶ ಕೊಡಬೇಕು. ಅದಕ್ಕಾಗಿ ನಾವು ವಚನಗಳನ್ನು, ವಚನ ವಚಿಸುವುದು, ಚಲಿಸುವುದು, ನಯನಿಸುವುದು, ನಾವು ನುಡಿದಂತೆ ನಡೆಯಬೇಕು, ನಡೆದಂತೆ ನುಡಿಬೇಕು. ಏನೋ ಒಂದು ಅಪ್ಪಿ ತಪ್ಪಿ ಯಾವಾಗಾದ್ರೂ ನಾವು ಮಾಡಿದರೆ ಅದನ್ನು ನಾವು ಮನಸಾರು ಒಪ್ಕೊಂಡು ಆಯ್ತು ಈ ರೀತಿ ಅಂತ, ಬರೀ ಅದನ್ನೇ ತಿಳಿದೆಯೋ ತಿಳಿದೋ ಮಾಡಿದರೂ ಸಹ ಅದನ್ನೇ ನಾವು ಮುಂದುವರಿಸ್ಕೊಂಡು ಹೋಗಬಾರ್ದು. ಶರಣ ನೋಡ್ರಿ, ಸತ್ಯಕ್ಕ ಕಾಳವೇ ಎಲ್ಲರೂ ಸಹ ಕಸ ಹೊಡಿ ಸತ್ಯಕ್ಕ ಸತ್ಯಕ್ಕ ಏನಾದರೂ ಬಿದ್ದಿದ್ರೆ ಇದು ಚೇಳು ಅಂತೇಳಿ ಬಂಗಾರದ ನಾವು ಅದನ್ನು ಮುಚ್ಕೊಂಡು ಒಳಗಿಟ್ಕೋತೀವಿ. ಇಂಥ ಭಾವನೆಯನ್ನು ಬರಬೇಕಾದ ಶರಣರ ತತ್ವಗಳಿಂದ ವಚನಗಳು ಓದೋದ್ರಿಂದ ಅವ್ರ ಮನಸ್ಸಷ್ಟು ಗಟ್ಟಿಯಾಗಿದೆ, ವಚನಗಳು ಓದೋದ್ರಿಂದ ನಾವು ಒಳ್ಳೆಯ ಮಾರ್ಗವನ್ನು ಹಿಡಿಬೇಕೆಂಬ ಮನಸ್ಸು ಆಶಯ ಅವರಲ್ಲಿ ಇದೆ. ಹೀಗೆ ಅವರಲ್ಲಿ ಏನು ಮಾಡ್ತಾರ, ಮಕ್ಕಳಿಗೂ ಓದಾಕ್ ಕಲಿಸ್ರಿ, ದಿನಾ ಒಂದು ವಚನ ಪುಸ್ತಕ ತೆಗೆದಿಡ್ರಿ, ಹೋಗೋ ಮುಂದಂದ್ರೆ ಓದೋದು, ಮಲ್ಕೊಳ್ಳೋ ಮುಂದಂದು ಓದೋದು. ಈಗ ವಚನಗಳನ್ನು ಓದೋದ್ರಿಂದ ಪರಿವರ್ತನೆ ಆಗ್ತದೆ, ಮಕ್ಕಳಲ್ಲಿ ಒಳ್ಳೆ ಸಂಸ್ಕೃತಿ ಬಿಂಬಿಸಿದಂಗೆ ಆಗ್ತದೆ. ಮತ್ತು ನೀವು ವೃದ್ಧಾಶ್ರಮಕ್ಕೆ ಹೋಗೋದಿಲ್ಲ, ನೀವು ದವಾಖಾನೆಯಾಗಿದ್ದರು ಮಕ್ಕಳು ನಿಮ್ಮನ್ನು ಪಾಲಿಸ್ತಾರೆ, ನೋಡ್ತಾರೆ, ಸಾಕು ಸಲಿರ್ತಾರೆ. ನೀವು ಇದನ್ನೆಲ್ಲ ಬಿಟ್ಟರಿ ಮಕ್ಕಳು ನಿಮ್ಮ ಕಡೆ ಬರೋದಿಲ್ಲ, ನೀವೇ ಮಕ್ಕಳನ್ನ ಕಳ್ಕೊಂಡಂಗೆ ಆಗ್ತದೆ, ಎರಡೂ ನಿಮ್ಮಲ್ಲಿದೆ. ಅದಕ್ಕಾಗಿ ನೀವು ವಚನಗಳನ್ನು, ಸಂಸ್ಕೃತಿಯನ್ನು ಆಸ್ತಿ ಮಾಡಬೇಡ್ರಿ, ಆಸ್ತಿಯೆಲ್ಲ ಜೀರೋ. ಈ ಮಕ್ಕಳಿಗೆ ಸಂಸ್ಕೃತಿಯನ್ನು ಕೊಟ್ಟರೆ ಆ ಜೀರೋದ ಹಿಂದೆ ಒಂದಿಟ್ಟರೆ ಲಕ್ಷ ಆಗ್ತೈತೆ.

0: ನಾವು ಅಷ್ಟೇ, ಅಯ್ಯೋ ಲೇಟ್ ಆಯ್ತು ನಮ್ಮ ಪಪ್ಪಿಗೆ ಏನೂ ಹಾಕಿಲ್ಲ ಅಂತ ಹೇಳ್ಕೊಂಡು ಓಡಿ ಬರ್ತಾ ಇದ್ದೇವೆ ಅದ್ರ ಸಲುವಾಗಿ. ಮಕ್ಕಳಿಗಿಂದ ಎಲ್ಲ ನಮ್ಮ ಪಕ್ಕದ ಮನೆಯವರು ಎಷ್ಟು ಪ್ರೀತಿಯಿಂದ ಮಾತಾಡ್ಸಲ್ಲ, ನಮ್ಮ ಮಕ್ಕಳ ಸತೆ ಹಂಗೆ ಮಾತಾಡ್ಸೋದಿಲ್ಲ ನಾವು. ನೀವು ಎಷ್ಟು ಪ್ರೀತಿಯಿಂದ ಕರೀದಿರಲ್ಲ, ಅದಕ್ಕೆ ಅಪ್ಪಿ ಅಂತೀರಿ, ಚಿನ್ನು ಅಂತೀರಿ, ರಾಜು ಅಂತೀರಿ, ಹೀಗೆ ಬಹಳ ಪ್ರೀತಿಯಿಂದ. ನಮ್ಮ ಮಕ್ಕಳು ಸಹ ನಾವು ಪ್ರೀತಿಯಿಂದ ಕರೆಯಲ್ಲ, ಅಷ್ಟು ಪ್ರೀತಿ ಇದೆ ನಿಮ್ಮಲ್ಲಿ ಅಂತಿದ್ರು. ಹೀಗೆ ನಾವು 10-12 ಒಂದಾದ್ಮೇಲೆ ಒಂದಾದ್ಮೇಲೆ ಡಾಕ್ಟರಿಗೆ ಸತೆಗೆ ರಿಕ್ಷಾ ಮಾಡ್ಕೊಂಡು ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದ್ರು ತೋರ್ಸಕ್ಕೆ. ನಾ ಅಂತಿದ್ದೆ ನಾನು ನಡ್ಕೊಂಡು ಹೋಗ್ತಿದ್ನಿ ದವಾಖಾನೆಗೆ, ಅವಕ್ಕೆ ರಿಕ್ಷಾ ಮಾಡ್ಕೊಂಡು ಹೋಗ್ತಿದ್ರು, ಅದರಿಂದ ನಸೀಬ್ ಚಲೋ ಅಲ್ಲ ಅಂತಿದ್ರು. ಮತ್ತೆ ಅವ್ರ ಸಲುವಾಗಿ ನಮ್ಮ ಮನೆಯವ್ರು ಎಲ್ಲಿ ನಿಂದಿರ್ತಾ ಇಲ್ಲ, ಹಾಲ್ಟ್ ಎಲ್ಲಿ ಮಾಡ್ತಾ ಇರ್ಲಿಲ್ಲ. ನಾವು ಬೇಗ ಅದಕ್ಕೆ ಹೋಗ್ಬೇಕು ಅಂತೇಳಿ ಅಕ್ಷತ ಹಾಕಿದ ತಕ್ಷಣ ಊಟ ಮಾಡಿದ ತಕ್ಷಣ ಮೊದಲು ಬಂದ್ಬಿಡೋರು ಊರಿಗೆ. ಹಿಂಗಾಗಿ ಅವ್ರು 10-15 ವರ್ಷ ಯಾವ ಊರಿಗೂ ವಸ್ತಿ ಹೋಗ್ಲೇ ಇಲ್ಲ. ಹೀಗಾಗಿರೋದ್ರಿಂದ ನನ್ನ ಪ್ರಾಣಿಗಳ ಮೇಲೆ ನೋಡ್ರಿ, ನಾಯಿ ಒಂದು ತುತ್ತು ಹಾಕಿರ್ ಬಹಳ ನಿಷ್ಠೆ. ನಾವು ಬರೋವರೆಗೂ ಅದು ಊಟ ಮಾಡ್ತಾ ಇರ್ಲಿಲ್ಲ. ನಮ್ಮ ಮನೆಯವ್ರು ಆರಾಮಿಲ್ಲ ಅಂತ ಮಲ್ಕೊಂಡಿದ್ರು ಸದ್ಯಕ್ಕೆ ಬಂದು ನೋಡ್ತಾ ಇತ್ತದು, ಉಣ್ಣಪ್ಪ ನೀನು ತಿನ್ನು, ನನ್ಗೆ ಆರಾಮಾಗೈತಲ್ಲ, ನಾ ಹಾಲು ಕುಡ್ದಿನ ತಿನ್ನು ಅಂತಂದ್ರೆ ಅದ್ರ ಮುಂದೆ ತಿನ್ನಾಕ ಹತ್ತಿದ್ರೆ ಮಾತ್ರ ಅದು ತಿಂತಾ ಇತ್ತು, ಇಲ್ಲ ತಿಂತಲೇ ಇರಲಿಲ್ಲ. ಹಾಕಿದ್ರು ಹಾಗೆ ಇರ್ತಿತ್ತು 2 ದಿವಸ. ನಾ ಯಾಕೆ ತಿನ್ನಲ್ಲ ನಮ್ಮ ಮೊದಲು ಗೊತ್ತಾಗ್ಲಿಲ್ಲ ಯಾಕೆ ತಿನ್ನೋದಿಲ್ಲ ಅಂತಂದ್ರೆ ಅದ ಥ್ಯಾಂಕ್ಸ್ ಕೊಡ್ತಿತ್ತು. ನಾವು ಏನು ಮಾತು ಕೇಳ್ತೀವಿ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇತ್ತು. ಯಾರು ಬರ್ತಾರೆ ಇದು ಮಾಡಬಾರ್ದು ಸುಮ್ಮನೆ ಕೊಡ್ತಾ ಇತ್ತು. ನಮ್ಮ ಮನೇಲಿ ಫಂಕ್ಷನ್ ಆದರೆ ಪಕ್ಕದ ಮನೇಲಿ ಕಟ್ತೀನಿ ಅಂದರೆ ಅಲ್ಲಿ ಕಟ್ಟಿಸ್ಕೊಳ್ಳಿಲ್ಲ, ಇಲ್ಲ ಇತ್ತು ಸುಮ್ಮನೆ ಇತ್ತು. ಎಲ್ಲರಾದ್ರ ಮುಂದೆ ಚಪ್ಪಲ್ ಬಿಟ್ಟಿದ್ರು ಸಹ ಸುಮ್ಮನೆ ಇರ್ತಾ ಇತ್ತು. ಇಷ್ಟೊಂದು ಅದಕ್ಕೆ ಪ್ರೀತಿಯಿಂದ ಮಮತೆಯನ್ನು ಎಲ್ಲ ಭಾಷೆಗಳನ್ನು ಕಲಿಸಿದ್ವಿ, ಅದರಂತೆ ಅದನ್ನು ನಡೀತಾ ಇತ್ತು. ಅದೇ ಇಲ್ಲ ಅದಕ್ಕೆ ಕೆಲಸ ಒಂದ ಹಚ್ಚಿಲ್ಲ, ನೀ ಎಲ್ಲ ಕೆಲಸ ಬಟ್ಟೆ ತಂದು ಕೊಡೋದು. ಬಂದವರು ನಮ್ಮ ಮನೆಯವ್ರು ಬಸ್ಸಿಗೆ ಹೋಗ್ತಾ ಇದ್ರು ಬಸ್ ಸ್ಟ್ಯಾಂಡ್ಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ತಾ ಇತ್ತು ಕರೆಕ್ಟ್ ಟೈಮ್ ಗೊತ್ತಾಗ್ತಿತ್ತು. ಅವ್ಕೆ ಮಾತು ಬರಲ್ಲ, ಅದ್ರ ವಿಚಾರ ಅವರಲ್ಲಿರೋ ಜ್ಞಾನ ಶಕ್ತಿ ನೆನಪಿನ ಶಕ್ತಿ ನಮ್ಗಿಂತ ಹೆಚ್ಚಿರ್ತದೆ ಅದು.
1: ಮೇಡಮ್ ಹಾಗೇನೆ ತಮ್ಗೆ ಹವ್ಯಾಸ ಅಂದ್ರೆ ಅಡಿಗೆ ಮಾಡೋದ್ರಲ್ಲೂ ಆಸಕ್ತಿ ಇದೆ, ಹೆಣಿಕೆಯಲ್ಲೂ ಆಸಕ್ತಿ ಇದೆ, ಎಲ್ಲದರಲ್ಲೂ ಆಸಕ್ತಿ ಇದೆ. ಇದೆಲ್ಲದರದ ಜೊತೆಗೆ ಒಂದು ಸಾಹಿತ್ಯಾಸಕ್ತಿ ಅನ್ನೋದು ಕೂಡ ಇದೆ. ಈ ಸಾಹಿತ್ಯಾಸಕ್ತಿಗೆ ಹೇಗೆ ಬೆಳೀತು ಮೇಡಮ್, ಒಲವು ಮೂಡಿತು ಯಾವಾಗ ಅಂತ?
0: ಮೇಡಮ್ ಸಾಹಿತ್ಯ ಆಸಕ್ತಿ ಇತ್ತೀಚೆಗೆ ಬಂದಿದೆ. ಈ ವಚನ ಅಧ್ಯಯನ ವೇದಿಕೆ, ಆಮೇಲೆ ಬಸವಾದಿ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಇಲ್ಲಿ ಸೇರಿದ ಮೇಲೆ ನನ್ನ ಸಾಹಿತ್ಯ ಆಸಕ್ತಿ ಬಂತು. ಇತ್ತೀಚೆಗೆ 4-5 ವರ್ಷಗಳಿಂದ ಈ ಸಂಘ ಸಂಸ್ಥೆಗಳ ಹುಟ್ಟು ಹಾಕಿದವರು ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು. ಅವ್ರಿಗೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ಅವರ ಸಹಕಾರ ಪ್ರೋತ್ಸಾಹದಿಂದಲೇ ನಾನು ಮಾತನಾಡಲು, ಭಾಷಣ ಮಾಡಲು, ಉಪನ್ಯಾಸ ಕೊಡಲು ಮತ್ತು ಕೆಲವು ಪುಸ್ತಕ ಸಂಪಾದಕಿಯಾಗಿದ್ದೇನೆ. ಕೆಲವು ಲೇಖನಗಳನ್ನು ನಂಗೆ ಬರೆಯಕ್ ಬರೋದಿಲ್ಲರಿ ಸರ್ ಅಂತ ಹೇಳ್ತಾ ಇದ್ದೆ. ಇಲ್ಲ ನೀವು ಬರೀಕ್ಕೆ ಶುರು ಮಾಡ್ರಿ, ಬರೀತೀರಿ, ಚೆನ್ನಾಗಿ ಬರೀತೀರಿ ಅಂತ ಅವ್ರು ಬಹಳ ಪ್ರೋತ್ಸಾಹ ನೀಡಿದರು. ಆ ಪ್ರೋತ್ಸಾಹದಿಂದಲೇ ನಾನು ಜೇಡರ ದಾಸಿಮಯ್ಯ ವಚನಗಳನ್ನು ಬರೆದು ಲೇಖನ ಹಾಕಿದೆ. ಆಮೇಲೆ ಸಿದ್ದರಾಮೇಶ್ವರದು ಚಂದೈಮ ರಸ, ಆಮೇಲೆ ನೆಕ್ಸ್ಟ್ ಅಕ್ಕ ಮಹಾದೇವಿ, ನಾಗಲಾಂಬಿಕೆ, ಜೇಡರ ದಾಸಿಮಯ್ಯ, ಶಂಕರ ದಾಸಿಮಯ್ಯ, ಉರುಳಿಂಗ ಪೆದ್ದಿ, ಕಾಳವೆ, ಸತ್ಯಕ್ಕ, ಇಂಥವ್ರೆಲ್ಲರ ಶರಣರ ಚರಿತ್ರೆಯನ್ನ ವಚನಗಳ ವಿಶ್ಲೇಷಣೆಯನ್ನ ಲೇಖನಗಳು. ಆಮೇಲೆ ತಾಯಿದ್ರೆ ತವರೆಚ್ಚು ಗ್ರಂಥದಲ್ಲಿ ಅಮ್ಮ ತಂಪು ಅಂಬಲಿ ಎಂಬ ಲೇಖನವನ್ನ ಬರೆದಿದ್ದೀನಿ. ನಂತರ ಹೀಗೆ 2-3 ಲೇಖನ ಬರೆದಿದ್ದೀನಿ. ಈ ಕವನಗಳು ಕನ್ನಡ ಕಾವ್ಯಕೂಟ ಕವನ ಇದೆ, ಆ ಕವನಗಳನ್ನು ನನಗೆ ಬರೆಯಕ ಬರ್ತಿರ್ಲಿಲ್ಲ. ಹಾಗೆ ಬರೀರಿ, ಆ ಬರೆಯೋದಕ್ಕೆ ತಪ್ಪನ್ನು ಹೇಳ್ರಿ ಸರ್, ನಾನು ಸರಿಯಾಗಿ ಬರೀತಾ ಇಲ್ಲ ಅಂತೇಳಿ. ಇದ್ದ ಜಳಕಿ ಮೇಡಮ್ ಅವರು, ಆಮೇಲೆ ಸುಧಾ ಪಾಟೀಲ್ ಮೇಡಮ್, ಇಂದಿರಾ ಮೇಡಮ್, ಹೀಗೆಲ್ಲರೂ ನನಗೆ ಪ್ರೋತ್ಸಾಹ ನೀಡಿದ್ರು. ಅಷ್ಟೇ ಅಲ್ಲದೇ ಈ ಕಾವ್ಯಕೂಟ ನಮ್ಮ ಲೇಖಕಿಯರ ಸಂಘದ ಅದಲ್ಲ, ಆಶಾ ಎಂ ಕನ್ಮರಡಿಯವರು, ಹಮೀದಾ ಮೇಡಮ್, ಆಮೇಲೆ ಸುನೀತಾ ನಂದೇನ್ ಅವರು ಎಲ್ಲರನ್ನ ಪ್ರೋತ್ಸಾಹದಿಂದ ನಾನು ಸ್ವಲ್ಪ ಸ್ವಲ್ಪ ಬರೀತಾ ಇದ್ದೆ. ಸ್ವಲ್ಪ ತಪ್ಪುಗಳನ್ನ ಈ ಕಾವ್ಯಕೂಟದಲ್ಲಿ ಹೇಳ್ತಾ ಇದ್ರು, ಅದನ್ನ ಸ್ವೀಕಾರ ಮಾಡಿ ತಪ್ಪದಂತೆ. ಆದ್ರೂ ಇನ್ನೂ ನನಗೆ ಅಷ್ಟೊಂದು ಸರಿಯಾಗಿ ಬರ್ತಾ ಇಲ್ಲ. ಚುಟುಕಗಳನ್ನ ಬರಿತೀನಿ, ಕವನಗಳನ್ನ ಬರಿತೀವಿ, ಹಾಯ್ಕು, ರುಬಾಯಿ, ಇವನ್ನೆಲ್ಲ ಸಣ್ಣ ಸಣ್ಣ ಬರಿತಾ ಬರಿತಾ ಅದೇನೋ ಗಾದೆ ಹೇಳ್ತಾರಲ್ಲ, ಹಾಡ್ತಾ ಹಾಡ್ತಾ ರಾಗಂತ, ಮಾಡ್ತಾ ಮಾಡ್ತಾ ಕೆಲಸ ಅಂತ. ಹಾಗೆ ನಾನು ಈಗ ಇನ್ನೂ ಒಂದು ಹೆಜ್ಜೆ ಇಡ್ತಾ ಇದ್ದೇನೆ, ತಪ್ಪೆಜ್ಜೆ ಅಂತ ಹೇಳ್ತಾರಲ್ಲ, ಒಂದು ಹೆಜ್ಜೆ ಇಡ್ತಾ ಇದ್ದೇನೆ. ಅದೇ ನನಗೆ ಇನ್ನೂ ಸಂತೃಪ್ತಿ ಸಿಕ್ಕಿಲ್ಲ. ಈ ಅಕ್ಕನ ಅರಿವು ನನಗೆ ಬಹಳ ಸಹಾಯ ಮಾಡಿದೆ, ಅದನ್ನ ನಾವು ಈ ಎಂದೆಂದೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಕ್ಕನ ಅರಿವಿಂದಲೇ ನಾನು ಸಾಹಿತ್ಯ ರಚನೆಯಲ್ಲಿ ಅಭಿರುಚಿ. ನಮ್ಮ ಮನೆಯಲ್ಲಿ ನಿಜವಾಗ್ಲೂ ಯಾರು ಸಾಹಿತಿಗಳು ಅಲ್ಲ, ಹೀಗಾಗಿ ನನಗೆ ಒಲವು. ಓದ್ತಾ ಇದ್ದೆ ಕಾದಂಬರಿಗಳು, ತ್ರಿವೇಣಿ ಅವ್ರದ್ದು, ಅನುಪಮ ನಿರಂಜನ್ ಅವ್ರದ್ದು, ಎಸ್ ಎಲ್ ಭೈರಪ್ಪ ಅವ್ರದ್ದು, ಯಶವಂತ್ ಚಿತ್ತಲ್, ಎಲ್ಲರೂ ಕಾದಂಬರಿ ಪುಸ್ತಕಗಳು. ಸುಧಾ ತರಿಸ್ತಾ ಇದ್ರು ನಮ್ಮ ಚಿಕ್ಕಪ್ಪರು, ಸುಧಾ, ಮಯೂರ, ತುಷಾರ, ಎಲ್ಲವನ್ನೂ ಓದ್ತಾ ಇದ್ದೆ. ಆದರೆ ಬರೀಬೇಕು ಬಂದಿರಲಿಲ್ಲ. ಈ ಅಕ್ಕನ ಅರಿವು ಸೇರಿದ ಮೇಲೆ ಈ ಶಶಿಕಾಂತ್ ಪಟ್ಟಣ್ ಸರ್ ಅವರ ಪ್ರೋತ್ಸಾಹದಿಂದಲೇ ನಾನು ಬರೀಲಿಕ್ಕೆ, ಎಷ್ಟು ನಿಜಕ್ಕೂ ನಾನು ಇಷ್ಟು ಸಾಹಿತ್ಯದಲ್ಲಿ ಅಭಿರುಚಿ ಹುಟ್ಟಿಸಲಿಕ್ಕೆ ಅವರೇ ಕಾರಣ. ಅವರಿಗೆ ಅನಂತ ಅನಂತ ಧನ್ಯಗಳನ್ನು ಈ ಸಂದರ್ಭದಲ್ಲಿ ನಾನು ಅರ್ಪಿಸುತ್ತೇನೆ.
1: ನಮಗಾಗಿ ಯಾವ್ದಾದ್ರೂ ಒಂದು ಕವನ ಅಂದ್ರೆ ಯಾವ ಒಂದು ಕವನವನ್ನು ವಾಚನ ಮಾಡ್ತೀರಾ?
0: ನಾನು ಇತ್ತೀಚೆಗೆ ಕನ್ನಡ ಕಾವ್ಯಕೂಟದಾಗೆ ಒಂದು ಕವನವನ್ನು ಬರೆದಿದ್ದೀನಿ ನೋಡ್ರಿ. ಬಸವನೆಂಬ ಮಾಮರ ಕಂಪು ಸೂಸಿದೆ ಹೆಮ್ಮರ, ಹೂ ಕಾಯಿ ಹಣ್ಣು ಬಿಟ್ಟು ಸಂಭ್ರಮಿಸಿದೆ, ಪಕ್ಷಿಗಳ ಹಣ್ಣು ಸವಿಯುತ್ತ ಆನಂದದಿಂದ ಹಾರಾಡುತ್ತಾ ಹಾಡುತ್ತಾ ಸಂಭ್ರಮಿಸಿದವು. ಬಸವನೆಂಬ ಮಾಮರದ ಅಡಿಯಲ್ಲಿ ರಚಿಸಿದೆವು ವಚನಗಳನ್ನು ಕವನಗಳನ್ನು, ಹಾಡುವೆವು ಭಕ್ತಿಯಿಂದ, ಶರಣರ ಆಶಯಗಳನ್ನು ಬೆಳೆಯಿಸಿ ಉಳಿಸುವೆವು. ದೇಶ ವಿದೇಶಗಳಲ್ಲಿ ಹರಡಿತು ರಸಬಳ್ಳಿ, ಕಂಪು ಸೂಸಿ ಇಂಪು ಪಸರಿಸಿತು ಭಕ್ತಿಯ ಸಾರ, ಹೊರಹೊಮ್ಮಿತು. ಸಮಸಮಾಜ ನಿರ್ಮಿಸಿ ಕಾಯಕ

0: ದಾಸೋಹ ತತ್ವಗಳನ್ನು ಪಾಲಿಸುತ್ತಾ ಬಸವಾ ಬಸವ ಎಂದು ಶರಣೆನ್ನುವವು. ಹೀಗೆ ಈ ಕವನ ನಾನು ಇತ್ತೀಚೆಗೆ ರಚಿಸಲಾಯಿತು.
1: ಮೇಡಮ್, ಇನ್ನು ತಾವು ದೇಶ ಸುತ್ತು ಕೋಶ ಓದು ಅನ್ನುವಂತೆ ತಾವು ಈಗ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಜೊತೆಗೆ ವಿದೇಶಗಳಿಗೂ ಸಹ ಪ್ರಯಾಣವನ್ನ ಮಾಡ್ತೀರಾ, ಆ ಒಂದು ಅನುಭವ ಯಾವ ರೀತಿ?
0: ನಾವು ಹೇಳ್ತಾರಲ್ಲ ದೇಶ ಸುತ್ತು ಕೋಶ ಓದು ಅಂತೇಳಿ, ನನಗೆ ಪ್ರವಾಸ ಮಾಡುವುದು, ಎಲ್ಲಾದರೂ ಹೋಗೋದು. ನಾನು ಇಲ್ಲಾದರೂ ಮನೆಯಲ್ಲಿ ಸುಮ್ಮನೆ ಇರೋದಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಂಡು ನಂದು ನಮ್ಮನೆ ಅಂತ ನೀನು ಗಾಡಿ ಕಲಿಬಾರ್ದಾಗಿತ್ತು ಅಂತ ಹೇಳ್ತಾರೆ. ಕಾರೂ ಹೊಡಿತೀನಿ, ಸ್ಕೂಟಿನೂ ಹೊಡಿತೀನಿ. ಸ್ಕೂಟಿ ಹೊಡಿಲಿಕ್ಕೆ 30 ವರ್ಷ ಆಯಿತು. ಕಾರ್ ಇತ್ತೀಚೆಗೆ ಕಲ್ತಿದ್ದು, ಸ್ವಲ್ಪ ಆಪರೇಷನ್ ಆಗಿದೆ ಅಂಥೇಳಿ ನಾನು ಕಾರ್ ಬಿಟ್ಟಿದ್ದೀನಿ. ಈ ಇರೋದ್ರಿಂದ ನಿಮಗೇನಪ್ಪ ಗಾಡಿ ಇದೆ, ಎಲ್ಲ ಕಡೆಗೂ ಹೋಗ್ತೀರಿ, ಎಲ್ಲ ಫಂಕ್ಷನ್ ಎಲ್ಲರೂ ಅಂತಾರೆ. ಎಂಕನ್ ಮಾಡೋರು ಕೇಳಿರಿ, ಈ ಕಡೆ ಮೇಡಮ್ ಎಲ್ಲ ಫಂಕ್ಷನ್ಗೂ ಹೋಗ್ತಾರೆ, ಒಂದು ಫಂಕ್ಷನ್ಗೂ ಬಿಡಂಗಿಲ್ಲ ಅಂತಾರೆ. ಯಾಕಂತಂದ್ರೆ ನಂಗೆ ಒಬ್ಬರೇ ನನಗೆ ನನ್ನ ಬಗ್ಗೆ ನಾನು ಏನೂ ವಿಚಾರ ಮಾಡೋದಿಲ್ಲ, ಬೇರೆಯವ್ರ ಬಗ್ಗೆ ವಿಚಾರ ಮಾಡೋಕ್ಕೂ ನನ್ನ ಆತ್ಮಸಂತೋಷಕ್ಕಾಗಿ. ಬೇರೆಯವರು ಒಳ್ಳೆಯದಾಗಬೇಕು, ಬೇರೆಯವರನ್ನ ನಾವು ನಗಿಸಬೇಕು. ನಗುವೇ ಒಂದು ಧರ್ಮ. ನಗೋದಕ್ಕೆ ನಾವು ಹಣ ಕೊಡಬೇಕಾಗಿಲ್ಲ. ಅದಕ್ಕೆ ನಮ್ಮ ಸ್ಕೂಲಲ್ಲೂ ಸಹ ನಾವು 10 ನಿಮಿಷ ನಗೋದಕ್ಕೆ ವೇಳೆಯನ್ನು ಮೀಸಲಾಗಿರ್ತಾ ಇದ್ದೀವಿ. ಈಗೆಲ್ಲ ಲಾಫಿಂಗ್ ಕ್ಲಬ್ ಬಂದವು ನೋಡ್ರಿ. ನಗುವೆ ಅದಕ್ಕೆ ನಾವು ಹಣ ಕೊಡಬೇಕಲ್ಲ, ಅದು ನಮ್ಗೆ ಆರೋಗ್ಯವರ್ಧಕ. ಧ್ಯಾನ, ನಗು, ಮಂತ್ರ, ಮುದ್ರಾ ಇವುಗಳೆಲ್ಲ ನಮ್ಮ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀವಿ. ಈಗ ಹೊರದೇಶಕ್ಕೆ ಹೋಗ್ಬೇಕಂತಂದ್ರೆ ನಮ್ಮ ಫ್ರೆಂಡು ನಂದಾ ಬಗಲಿ ಅಂತಿದ್ದಾರೆ, ಅವರು ನಾವು ಇದಕ್ಕೆ ಹೋಗೋಣ, ಸಿಂಗಾಪುರ್ಗೆ ಹೋಗೋಣ ಅಂತಂದರು. ಅದಕ್ಕಾಗಿ ನಂಗೆ ಸಿಂಗಾಪುರ್ ನೋಡಬೇಕಾಗಿತ್ತು. ನಮ್ಮನೆಯವರು ನಾವು ಎಲ್ಲ ಸಿಂಗಾಪುರ್ಗೆ ಹೋಗಿ ಬಂದೀವಿ. ಅಲ್ಲಿ ಒಳ್ಳೆಯ ಎಷ್ಟು ಶಿಸ್ತು ಅಂತಂದರೆ ಬಹಳ ಶಿಸ್ತು. ಅಲ್ಲಿ ಅದಕ್ಕೆ ಅಲ್ಲಿ ಹೋದವರೆಲ್ಲ ಈ ಕಡೆ ಬಿಟ್ಟು ಬರೋದಿಲ್ಲ. ಅನಂತರ ಕೌಲಾಲಂಪುರು, ಮಲೇಷಿಯಾ, ಅಲ್ಲಿರುವಂಥ ಸುತ್ತಮುತ್ತಲು ಎಲ್ಲ ಪ್ರದೇಶಗಳನ್ನು ಈ ಕೇಸರಿ ಟ್ರಾವೆಲ್ಸಿಂದ ಹೋಗಿದ್ದೀವಿ. ಬಹಳ ಚೆನ್ನಾಗಿ ನಮಗೆ ನೋಡಿಕೊಂಡ್ರು. ಮತ್ತು ನಮಗೆ ಏನೇನಾದರೂ ಆರಾಮಿರಲಿದ್ದರೆ ಅವರಿಗೆಲ್ಲ ಬಹಳ ಏನೋ ಎಷ್ಟೊಂದು ತಿಂಡಿ ಊಟ ಯಾವುದಕ್ಕೂ ನಮಗೆ ಕೊರತೆ ಮಾಡಲಿಲ್ಲ. ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಇಳಿಸ್ತಾ ಇದ್ರು, ಮತ್ತು ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದ್ರು. ಹೀಗಾಗಿ ನಾವು ಸಿಂಗಾಪುರ್ ಅದೆಲ್ಲ 15 ದಿವಸ ನಾವು ಟೂರ್ ಹೋಗಿದ್ದೀವಿ ವಿಮಾನದಲ್ಲಿ. ನಾವು ಫಸ್ಟ್ ವಿಮಾನ ಇರಿದ್ದನ್ನೇ ಅವಾಗ 2005 ಇದು 2016. ನಂತರ 18 ಯುರೋಪ್ ಟೂರ್ ಹೋದ್ವಿ. ಮತ್ತೆ ಯುರೋಪ್ ಟೂರ್ಗೆ ಹೋದಲ್ಲ ನಮ್ಮನೆಯವ್ರು ಬರಲಿಲ್ಲ, ಸ್ವಲ್ಪ ಆರಾಮಿಲ್ಲ, ಮತ್ತು ಓಡಾಡಬೇಕಾಗ್ತೈತಿ ಬೇಡ ಅಂತ ತಿಳ್ಕೊಂಡು ನಮ್ಮ ಓರ್ಗಿತ್ತಿ ಅವ್ರ ಮನೇಲಿಟ್ಟು ಮನೆ ನೋಡ್ಕೊಳಗಿಟ್ಟು ನಾವು 15 ದಿವಸ ಯುರೋಪ್ ಟೂರ್ಗೆ ಹೋದ್ವಿ. ಯುರೋಪ್, ಬ್ರಿಟನ್, ಲಂಡನ್, ಆಮೇಲೆ ಜರ್ಮನಿ, ಆಸ್ಟ್ರಿಯಾ, ಆಮೇಲೆ ಇವೆಲ್ಲ ನೋಡೋದ್ರಿಂದ ಬ್ರಿಟನ್ನಲ್ಲಿ ನೋಡಬೇಕು. ನಾವು ಕೇವಲ ಇತಿಹಾಸದಲ್ಲೇ ಮಾತ್ರ ಓದ್ತಿದ್ವಿ, ಆದರೆ ಕಣ್ಣಾರೆ ನೋಡಿದ್ರೆ ಎಷ್ಟು ಇದಾಗ್ತದೆ. ನೀವು ನೋಡ್ರಿ ಜರ್ಮನಿಯಲ್ಲಿ ಎಲ್ಲ ಸ್ವಿಟ್ಜರ್ಲ್ಯಾಂಡ್ ಹಳೆಯ ಗಡಿಯಾರಗಳನ್ನ ಇಟ್ಟಿದ್ದಾರೆ, ನಾವೆಲ್ಲ ಹಳೆಯದಂತೇಳಿ ಬಿಸಾಕ್ತೀವಿ. ಮತ್ತು ಕಂದೀಲ್ಗಳನ್ನ ಇಟ್ಟಿದ್ದಾರೆ, ಬುಟ್ಟಿಗಳನ್ನ ಇಟ್ಟಿದ್ದಾರೆ, ನಾವೇನು ಹಳ್ಳಿಗಳಲ್ಲಿ ಉಪಯೋಗಿಸೋ ಅವನ್ನೆಲ್ಲ ಇಟ್ಟಿದ್ದಾರೆ. ಈ ಗಾಡಿಗಳನ್ನು ಮೊದಲು ವಿನೋದ್ ಖನ್ನಾ ಅವರೆಲ್ಲ ಗಾಡಿಗಳು ಬಳಸ್ತಾ ಇದ್ರು ನೋಡಿ, ದೊಡ್ಡದು ಮುಂದೆ ಇರುತ್ತೆ ಅಂತ ಹಳೆಯ ಗಾಡಿಗಳು ಅಂದರೆ ಯಾವುದೂ ಅವರು ಹಳೆ ಬೇರು ಹೊಸ ಚಿಗುರು ಅನ್ನುವಂತೆ ಎಲ್ಲವನ್ನೂ ಅವರು ಸ್ವೀಕರಿಸ್ತಾರೆ. ಅದಕ್ಕಾಗಿ ಸ್ವಿಟ್ಜರ್ಲೆಂಡನ್ನು ಒಂದೊಂದು ಕಡೆಯಿಂದ ನಾವು ಒಂದೊಂದು ಪಾಠವನ್ನು ಕಲಿಬೇಕಾಗಿತ್ತು. ನಾವು ಏನಾದರೂ ನೋಡಬೇಕಾದ್ರೆ ಮುಂದೆ ಮುಂದೆ ನುಗ್ತಾ ಇರ್ತೀವಿ, ಆತುರ ಪಡ್ತೇವೆ. ಆದರೆ ವಿದೇಶಗಳಲ್ಲಿ ಹಾಗಲ್ಲ, ನಾವು ಸ್ವಲ್ಪ ಹತ್ತಿರ ಬಂದ್ಕೊಳ್ಳೆ ಅವರೇ ದೂರ ಸರಿತಾ ಇದ್ರು, ಅವರೇ ನಮ್ಮ ಜಾಗ ಬಿಟ್ಕೊಡ್ತಾಯಿದ್ರು. ಓ ನಮ್ಮ ಜೊತೆಗಿದ್ದವ್ರು ಅಲ್ಲಿ ಇದ್ದಾರಲ್ಲ ಅಂತೇಳಿ ನಾವು ಸ್ವಲ್ಪ ಮುಂದೆ ಬಂದರೆ ಅವರೇ ಹಿಂದೆ ಸರಿತಾ ಇದ್ರು. ಅಂದರೆ ಅಷ್ಟೊಂದು ನಮಗೆ, ಮತ್ತಲ್ಲಿ ಒಬ್ಬ ರಾಜಂದ ಬರ್ತ್ಡೇ ಇತ್ತಂತ ಅದಕ್ಕಾಗಿ ಏನು ಒಂದೊಂದು ಕಿಲೋಗಂಟ್ಲೆ ಚಾಕ್ಲೇಟ್ಗಳು ಕೊಡ್ತಾ ಇದ್ರು ಎಲ್ಲರಿಗೂ, ಆಮೇಲೆ ಒಂದೊಂದು ಟೀ ಶರ್ಟ್ ಕೊಡ್ತಾ ಇದ್ರು. ಅಂದ್ರೆ ಆ ರಾಜನ ಮೇಲೆ ಎಷ್ಟೊಂದು ಪ್ರೀತಿ. ಕೇಕು ಒಟ್ಟು ಆ ಬೇಕರಿ ಐಟಮ್ಸ್ ಅಂದ್ರೆ ಬಹಳ, ನನಗೆ ಮೊದಲೇ ಬೇಕರಿ ಐಟಮ್ಸ್ ಇರಲ್ಲ, ಸುಮ್ಮನೆ ಒಂದು ಸ್ವಲ್ಪ ಚಾಕ್ಲೇಟ್ ತಗೊಳ್ತಾ ಇದ್ದೀವಿ ಅಷ್ಟೇ, ಅವ್ರು ಮತ್ತೆ ಅವ್ರ ಮನಸ್ಸಿಗೆ ನೋವಾಗಬಾರ್ದಂತ. ಎಲ್ಲ ರಾಜನ ಮೇಲೆ ಎಷ್ಟು ಪ್ರೀತಿ ಇತ್ತು, ಮತ್ತು ಎಷ್ಟು ಅವರಲ್ಲಿ ಗೌರವವನ್ನು ಬಿಂಬಿಸ್ತಿದ್ರೆ ನಾವು ಕಲ್ತ್ಕೋಬೇಕು. ಪ್ರತಿಯೊಬ್ಬರಲ್ಲಿ ಅವರು ಪ್ರೀತಿ, ವಿಶ್ವಾಸ, ಕರುಣೆಯಿಂದ ಕಾಣ್ತಾರೆ. ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಹೆಚ್ಚು ಅವರು ಯಾರಿಗೂ ತೊಂದರೆ ಕೊಡೋದಿಲ್ಲ, ತಮ್ಮಷ್ಟಕ್ಕೆ ತಾವೇ ಇರ್ತಾ ಇದ್ರು. ಆದರೆ ನಮ್ಮಲ್ಲಿ ಇಲ್ಲಿ ಯಾರೋ ಒಬ್ರು ಚೆನ್ನಾಗಿದ್ರೆ ಅವ್ರು ಕಾಲು ಎಳೆಯವರೇ ಜಾಸ್ತಿ ಆಗ್ತಾರೆ, ಹಾಗಿಲ್ಲ. ನಾವು ಅವರಲ್ಲಿ ಇರುವಂಥ ಕೆಲವು ಮೌಲ್ಯಗಳನ್ನು ನಾವು ಅರಿತುಕೊಳ್ಬೇಕಾಗ್ತದೆ. ಅದಕ್ಕೆ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಸಂಸ್ಕೃತಿ, ಸ್ವಿಟ್ಜರ್ಲೆಂಡ್ನಲ್ಲಿ, ಜರ್ಮನ್ನಲ್ಲಿ, ಆಸ್ಟ್ರಿಯಾದಲ್ಲಿ, ಆಮೇಲೆ ಹೀಗೆ ಎಲ್ಲ ದೇಶಗಳ ಒಂದೊಂದು ಸಂಸ್ಕೃತಿಯನ್ನು ಅವನು ಕಲಿಬೇಕು. ನಮ್ಮಲ್ಲಿರುವ ಭಾರತೀಯ ಸಂಸ್ಕೃತಿ ಅಂತಾರೆ ಉತ್ತಮ ನೋಡ್ರಿ. ಸೀರೆಯನ್ನು ಅವ್ರು ಇಷ್ಟಪಡ್ತಾರೆ, ನಮ್ಮ ಸೀರೆನೇ ನೋಡ್ತಾ ಇದ್ರು ಅವರು. ನಾ ಅಲ್ಲಿ ಹೋದ್ರು ವಿಭೂತಿ, ರುದ್ರಾಕ್ಷ ಎಲ್ಲರೂ ಹಣೆ ಮೇಲೆ ಏನಿದು ಅಂತ ಕೇಳ್ತಾ ಇದ್ರು, ವಾಟ್ ಇಸ್ ದಿಸ್ ಅಂತ ಕೇಳ್ತಾರು. ಆಮೇಲೆ ಓನ್ಲಿ 3-5 ದೇರ್ ಇಸ್ ನೋ 5 ಅಂತಿದ್ರು ಅವರು. ಹೀಗೆ ಎಲ್ಲವನ್ನೂ ಅವರು ಚಿಕಿತ್ಸಾ ಬುದ್ಧಿದಿ ಅಂತ ಕೇಳ್ತಾ ಇದ್ರು. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಹೀಗೆ ನಮ್ಮ ಭಾರತೀಯರು, ಓಹೋ ಗಾಂಧೀಜಿ ಅಂತ ಕೇಳ್ತಾ ಇದ್ರು. ಗಾಂಧೀಜಿ ಅವರ ನೆನಪಾಗ್ತಿದ್ರು ಭಾರತ, ಅವರು ಭಾರತ ಮೇಲೆ ಬಹಳ ಪ್ರೀತಿ ಇಟ್ಕೊಂಡಿದ್ದಾರೆ. ಸಂಸ್ಕೃತಿ, ಇಲ್ಲೇ ನಡತೆ, ಅವರಲ್ಲಿರುವಂಥ ಶಾಂತಿ ಗುಣ ಅಂದರೆ ತಾಳ್ಮೆ ಗುಣ, ಈ ತಾಳ್ಮೆ, ಸಹನಾಶಕ್ತಿ, ಸಹನಾಮೂರ್ತಿ, ಹೆಣ್ಣು ಅನ್ನೋದು ಸಹನಾಮೂರ್ತಿ, ಸಹನಾಮೂರ್ತಿ ಇದನ್ನೆಲ್ಲ ಅವರು ಬಹಳ ಒಪ್ಕೊಂಡ್ರು. ಗಾಂಧೀಜಿಯವರು ನಿಮ್ಮ ಭಾರತದಲ್ಲಿ ಕಿತ್ತೂರು ಚೆನ್ನಮ್ಮ ಅಂತ ಕೇಳ್ತಾ ಇದ್ರು. ಹೀಗೆ ಹೀಗೆ ಬೇರೆ ಬೇರೆ ವ್ಯಕ್ತಿಗಳು ಸಹ ಅವ್ರ ಮೇಲೆ ಪರಿಣಾಮವನ್ನು ಬೀರಿದ್ದಾರೆ ಎಂಬುದನ್ನು ನಾವು ಕಂಡುಕೊಂಡಿದ್ದೀವಿ.
1: ಮೇಡಮ್, ಇಷ್ಟೆಲ್ಲ ಕಾರ್ಯಗಳ ನಡುವೆ ಯಾವ ರೀತಿ ಸಮಯ ಸಿಗುತ್ತೆ ಅಂತ ತಮಗೆ, ಮನೆಯವರ ಸಹಕಾರ ಯಾವ ರೀತಿ ಇದೆ?
0: ನಮ್ಮ ಮನೆಯವರು ಬಹಳ ಸಹಕಾರ ಕೊಡ್ತಾ ಇದ್ರು. ಮೊದಲು ನಾನು ಸರ್ವಿಸ್ ಮಾಡ್ತಾ ಇರಬೇಕಾದ್ರೆ ಎಲ್ಲ ರೀತಿಯಿಂದ ಸಹಕಾರ ಮಾಡ್ತಾ ಇದ್ರು. ಮತ್ತೆ ನಾವು ಮೀಟಿಂಗ್ ಅಂದಮೇಲೆ ಗೊತ್ತಲ್ಲ ನಿಮಗೆ, ಲೇಟಾಗಿ ಬರ್ತಾ ಇದ್ದೀವಿ, ಅಷ್ಟೊತ್ತಿಗೆ ತಾವು ಟೀ ಮಾಡ್ಕೊಂಡು ಕುಡಿತಾ ಇದ್ರು. ನಂಗೇನು ಅಷ್ಟು ಹೆಚ್ಚು ಅಂದ್ರೆ ಮನೆಯಲ್ಲೇ ಸೋದರ ಅತ್ತೆ ಮನೆಯಲ್ಲೇ ಮಗಳೆಲ್ಲ ಹೀಗೆ ಬಹಳ ಪ್ರೀತಿ. ಅಕ್ಕಿಗೆ ತೊಂದರೆ ಕೊಡಬಾರ್ದು, ಸರ್ವಿಸ್ ಮಾಡ್ತಾ ಇದ್ದಾಳೆ ಅಂಥೇಳಿ ತಾವೇ ನನಗಿಂತ ಮೊದಲು 10 ವರ್ಷ ಅವರು ದೊಡ್ಡವರು, ಬೇಗ ರಿಟೈರ್ಡ್ ಆದರು. ರಿಟೈರ್ಡ್ ಆದ್ಮೇಲೆ ನಾ ಹೆಡ್ ಮಾಸ್ಟರ್ ಆದ್ಮೇಲೆ ಬಹಳ ಸಹಕಾರ ನೀಡಿದ್ರು. ಮತ್ತೆ ಗಾಡಿಗಳನ್ನ ಕೊಡಿಸಿಕೊಟ್ರು. ನಂತರ ಪ್ರತಿಯೊಂದು ಯಾರಾದರೂ ಮನೆಗೆ ಬಂದರೂ ಸಹ ಅವ್ರಿಗೆ ಸತ್ಕಾರ ಆಧಾರದಿಂದ ಅವ್ರನ್ನ ಕಾಣ್ತಾ ಇದ್ರು. ಮತ್ತೆ ಅವರಿಲ್ಲ ಈಗ ಇರಬೇಡ ಹೋಗ್ರಿ ಅಂತ ಹಾಗೇನಂತ ಇರಲಿಲ್ಲ, ಅವ್ರಿಗೂ ಸಹ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು. ಅವ್ರ ಸಹಕಾರದಿಂದಲೇ ನಾನು ಇಷ್ಟೆಲ್ಲ ಮುಂದೆ ಬರಬೇಕಾಯ್ತು. ಮತ್ತೆ ನಮಗೆ ಏನಾದರೂ ಎಲ್ಲಾದರೂ ದೂರ ಹೋಗ್ಬೇಕಾದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ಮತ್ತೆ ನಮ್ಮ ಜೊತೆಗೆ ಅವ್ರು ಹೆಚ್ಚು ವೇಳೆಯನ್ನು ಕಳೀತಾ ಇರೋದ್ರಿಂದ ರಾತ್ರಿ ಹೊತ್ತು ಹೆಣ್ಮಕ್ಳು ಲೇಟಾಗಿ ಬರ್ತಾರೆ, ತೊಂದರೆ ಆಗಬಾರ್ದಂತ ನಮಗೆ ಅತ್ಯಂತ ಪ್ರೀತಿ ಗೌರವದಿಂದ ನಮಗೆ ಎಲ್ಲ ಕಡೆಗೂ ಕರ್ಕೊಂಡು ಹೋಗಿ ರಾತ್ರಿ ಒಂದೊಂದ್ಸಲ ಮೀಟಿಂಗ್ ಇರ್ತಿತ್ತು. ಎಲ್ಲಾದರೂ ಈಗ ಪ್ರವಾಸಕ್ಕೆ ಹೋದಲ್ಲೂ ಸಹ ಲೇಟಾಗಿ ಬರ್ತಾ ಇದ್ದೀವಿ, ಮಕ್ಕಳನ್ನ ಕರ್ಕೊಂಡು ಶಾಲೆಗೆ ಬಂದು ನಿಂದಿರ್ತಾ ಇದ್ರು. ಒಂದೊಂದ್ಸಲ ಊಟ ಬಿಟ್ಟು ಹೋಗ್ತಾ ಇದ್ದೆ, ರಾಮದೀರ್ ನಗರ ಸ್ಕೂಲ್ ಊಟವನ್ನು ತಂದುಕೊಡ್ತಾ ಇದ್ರು ಚಿಂತಾಮಣಿ ಸ್ಕೂಲ್ಗೆ. ಹೀಗೆ ಅವರ ಸಹಕಾರದಿಂದಲೇ ನಮಗೆ, ಅದಕ್ಕೆ ಹೇಳ್ತಾರಲ್ಲ ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ಹೇಳ್ತಾರಲ್ಲ, ಹಾಗೆ ನಮ್ಮ ಸತಿಪತಿಗಳು ಇದ್ರೂ ಸಹ ಮನೆಯಲ್ಲ ಸೋದರು ಅವ ಇದ್ರ ಜೊತೆ ನಮಗೆ ಚಿಕ್ಕಂದಿನ ಮದುವೆ ಆದ್ರ ಜೊತೆ ನಮ್ಮ ಭಾವನೆಗಳನ್ನ ಅವರ ಭಾವನೆಗಳನ್ನ ನಾನು ಅರಿತುಕೊಳ್ತಾ ಇದ್ದೆ, ನನ್ನ ಭಾವನೆಗಳನ್ನ ಅವ್ರು ಹೇಳ್ತಾ ಇದ್ರು. ಮತ್ತೆ ಎಲ್ಲಾದರೂ ಹೋಗ್ಲಿಕ್ಕೆ ನಿನಗೆ ತ್ರಾಸ ಆಗ್ತದೆ, ಇವತ್ತೊಂದು ದಿನ ರೆಸ್ಟ್ ತಗೋ ಅಂತ ಹೇಳ್ತಾ ಇದ್ರು. ಹೀಗೆ ಪ್ರತಿಯೊಂದರಲ್ಲೂ ಅವರ ಸಹಕಾರವು ನನಗೆ ಶ್ರೀರಕ್ಷೆ ಆಗಿತ್ತು, ಮತ್ತೆ ನನ್ನ ಕಾರ್ಯ ಮಾಡಲಿಕ್ಕೆ ಹೆಚ್ಚು ಅನುಕೂಲವಾಗಿತ್ತು. ಹೀಗೆ ನಾನು ಕಾರ್ಯೋನ್ಮುಖಳಾಗಿದ್ದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಬಹುದು.
1: ಮೇಡಮ್, ಈಗ ತಮ್ಮ ಮುಂದಿನ ಕನಸುಗಳು ಯೋಜನೆಗಳೇನು ಅಂತ?
0: ನನ್ನ ಮುಂದಿನ ಕನಸುಗಳು ಅಂತಂದ್ರೆ ಮಕ್ಕಳಿಗಾಗಿ ಒಂದು ಏನಾದ್ರು ನಿರ್ಮಿಸಬೇಕು, ಸತ್ಸಂಗವನ್ನು ಮಾಡಬೇಕು, ಮತ್ತೆ ಅವರಲ್ಲಿ ಪ್ರತಿಭೆಯನ್ನು ಗುರುತಿಸಿ. ಈಗ ಮುಖ್ಯವಾಗಿ ಆರೋಗ್ಯ ಇದು ಬೇಕಂತ ಹೇಳಿ ನಾವು ನಮ್ಮನೆ ಹತ್ರನೇ ಈಗ ದಿವಸ ನಾನು ಈ ಸ್ವಲ್ಪ ಚಳಿ ಇದೆ ಬರಲ್ಲ ಯೋಗಗಳನ್ನು ತಗೊಳ್ಳಿ. ನಮ್ಮನೆಯನ್ನ ನಾವು 2 ಮನೆ ಬಾಗಿಲಿಗೆ ಕೊಟ್ಟಿದ್ವಿ. ಆ ಬಾಡಿಗೆಯವರು ಅಕ್ಕಪಕ್ಕದವರು ಒಂದು 10-12 ಜನ ಯೋಗವನ್ನು ನಮ್ಮ ಟೆರೆಸ್ ಮೇಲೆ ಮಾಡ್ತೀವಿ. ಆಮೇಲೆ ಮ್ಯಾರೇಜ್ ಇವರು ಅದನ್ನ ವಾಟ್ಸಪ್ ಮುಖಾಂತರನೋ ಅಥವಾ ಎಲ್ಲೋ ಹಿಂಗ ಓದರ್ ಬೆಟ್ಟರಲ್ಲೇ ಫ್ರೀಯಾಗಿ ಮ್ಯಾರೇಜ್ ಮಾಡ್ತೀವಿ. ಆಮೇಲೆ ಅಡಿಗೆಯಲ್ಲಿ ನಾನು ಮೊನ್ನೆ ಕೇಳಿ ಇದರಲ್ಲಿನೂ ಅಡುಗೆ ಇತ್ತು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಅವರು ಏರ್ಪಡಿಸಿದ್ರು, ಅಲ್ಲಿ ಹೋದಾಗ ಅಲ್ಲಿ ಪ್ರೈಸ್ ತಗೊಂಡಿವಿ. ಎಲ್ಲ ನಾನು ಸಿರಿಧಾನ್ಯಗಳನ್ನೇ ಹೆಚ್ಚು ಉಪಯೋಗಿಸ್ತಾ ಇದ್ದೀನಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತ. ಆ ಥರ ಡಿಮಾರ್ಟಲ್ಲಿ ಸ್ಮಾರ್ಟ್ ಸಿಟಿ ಅಲ್ಲಿ ಒಂದು ಇತ್ತೀಚೆಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅಲ್ಲಿ ಸಹ ನಾನು ರಾಗಿ ಉಂಡೆ ಮಾಡಿದ್ವಿ, ರಾಗಿ ಬರ್ಫಿ ಮಾಡಿದ್ದೀವಿ, ಆಮೇಲೆ ನೆವಣಕ್ಕಿಯನ್ನ ಮಾಡಿದ್ವಿ, ಆಮೇಲೆ ಸಾವಿ ಅಕ್ಕಿಯ ಚಿತ್ರಾನ್ನ ಮಾಡಿದ್ದೀವಿ, ಸಾವಿ ಅಕ್ಕಿಯ ಉಂಡೆ ಮಾಡಿದ್ದೀವಿ, ಮತ್ತು ಇದ್ರದ್ದು ಫ್ಲೆಕ್ಸ್ ಅಗಸೆ ಬೀಜದ್ದು ಉಂಡೆ ಮಾಡಿದ್ವಿ, ಅದನ್ನ ಚಟ್ನಿ ಮಾಡಿದ್ದೀವಿ. ಹೀಗೆ ಸಿರಿಧಾನ್ಯಗಳನ್ನು ಹೆಚ್ಚು ಉಪಯೋಗಿಸ್ಬೇಕು ಅಂದ್ರೆ ಅವು ನಮ್ಮಲ್ಲಿ ಶುಗರ್ ಮಟ್ಟವನ್ನ ಕಡಿಮೆ ಮಾಡ್ತದೆ. ಈಗ ಅನ್ನ ಉಂಡ್ರೆ ಇದು ಉಂಡ್ರೆ ಏನಾಗ್ತದೆ, ಶುಗರ್ ಜಾಸ್ತಿ ಆಗ್ತದ. ನಾವು ಮೊದಲಿಂದಾನೆ ಅದನ್ನೇ ಉಣ್ತಾ ಇದ್ವಿ, ಅದೇ ಪ್ರೀತಿ ಅನ್ನಿಸೋದು, ಇದು ಸರಿ ಅನ್ನಿಸಲ್ಲ. ಆದ್ರೂ ಉಂತಾ ಅದ ಏನಾಗ್ತದೆ, ಅದನ್ನ ನಾವು ಸೇವಿಸಿದಾಗೆ ಅದ್ರ ಮೇಲೆ ಹೆಚ್ಚು ಪ್ರೀತಿ ಬರ್ತದೆ. ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಊಟ ಮಾಡಬೇಕು, ವಿನಾ ನಮ್ಮ ಆರೋಗ್ಯಕ್ಕಾಗಿ ಉಣ್ಬೇಕು. ಅದನ್ನ ನಮ್ಮ ನಾಲಿಗೆ ರುಚಿಗಾಗಿ ಉಣ್ಬಾರ್ದು. ಯಾವಾಗಿದ್ರೂ ನಮ್ಮ ನಾಲಿಗೆ ರುಚಿ ಏನ್ ಬೇಕಾದ ಕೇಳ್ತದೆ, ಆದ್ರೆ ನಮ್ಮ ಆರೋಗ್ಯವನ್ನ ನಾವು ನೆನೆಸ್ಕೊಂಡು ಆರೋಗ್ಯ ಚೆನ್ನಾಗಿರಬೇಕು, ಇತರರಿಗೆ ನಾವು ಭಾರ ಆಗೋದಂತೆ ಇರಬೇಕೆಂಬುದೇ ನನ್ನ ಉದ್ದೇಶ.
1: ಮೇಡಮ್, ಇಂದಿನ ಯುವ ಜನತೆಗಾಗಿರ್ಬೋದು, ಶಿಕ್ಷಕರಿಗೆ, ಮಕ್ಕಳಿಗೆ ಯಾವ ಒಂದು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ಕಾರ್ಯಕ್ರಮದ ಮೂಲಕ?
0: ಶಿಕ್ಷಕರು ಮಕ್ಕಳನ್ನ ಬಹಳ ಪ್ರೀತಿಯಿಂದ ನೋಡ್ಕೋಬೇಕು, ಅವರ ಭವಿಷ್ಯವನ್ನ ಚೆನ್ನಾಗಿ ನಿರ್ಮಿಸಬೇಕು, ಮತ್ತು ಅವರ ತಂದೆ ತಾಯಿಗಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗೋದ್ರಿಂದ ಅವರಿಗೆ ಸಹಾಯ ಹಸ್ತವನ್ನ ನೀಡಬೇಕು. ಆಮೇಲೆ ಈ ಜನರು ಏನಂತಂದ್ರೆ ಈ ಜನತೆಗೆ ಅಥವಾ ಅವರಲ್ಲಿ ತಾಳ್ಮೆ ಇರಬೇಕು, ತಾಳ್ಮೆಯನ್ನು ಹುಟ್ಟುವಂತೆ ಕೆಲವು ಯೋಜನೆಗಳನ್ನು ಹಾಕಬೇಕು, ಅವರಲ್ಲಿ ಕೆಲಸದಲ್ಲಿ ಮಗ್ನರಾಗುವಂತೆ ನೋಡ್ಕೋಬೇಕು. ಅದಕ್ಕಾಗಿ ಈ ಗೃಹ ಉಪಯೋಗ ಕೆಲಸವನ್ನು, ಅಂದರೆ ಬಟ್ಟೆ ಕಸೂತಿ ಹೆಣೆಯೋದು, ಆಮೇಲೆ ಬ್ಯಾಗ್ಗಳನ್ನು ಹೆಣೆಯೋದು, ಹಪ್ಪಳ ಸಂದಿಗೆಗಳನ್ನು ಮಾಡುವುದು, ಅನಂತರ ಈ ತಿಂಡಿಗಳನ್ನು ಮಾಡಿ ಇತರರು ಅಂದರೆ ಅವ್ರಿಗೂ ಉದ್ಯೋಗ ಕೊಟ್ಟಂಗೆ ಆಗ್ತದೆ. ಮತ್ತು ಮನೆಯಲ್ಲಿ ಮಾಡಿದಂಗೆ ಮನೆ ರುಚಿನೇ ಬೇರೆ, ಅಮ್ಮನ ಕೈ ತುತ್ತು ಅಂತ ಹೇಳ್ತಾರಲ್ಲ ಹಾಗೆ ಮನೆ ರುಚಿನೇ ಬೇರೆ. ಇಂತಹ ಯೋಜನೆಗಳನ್ನು ಹಾಕ್ಕೊಂಡ್ರೆ ಅವ್ರ ಜೀವನ ಒಳ್ಳೇದಾಗ್ತದೆ, ಒಂದು ಬಾಳೆಗೆ ಒಂದು ನಾವು ಮೆರುಗು ಕೊಟ್ಟಂಗೆ ಆಗ್ತದೆ ಅಂತ.
1: ಮೇಡಮ್, ತಮ್ಮ ಬಾಲ್ಯ ಶಿಕ್ಷಣದಿಂದ ಪ್ರಾರಂಭಿಸಿ ತಮ್ಮ ಕನಸುಗಳಿಂದ ಸಮಾಜಕ್ಕೆ ಬೆಳಕಾಗುವ ತನಕ ತಮ್ಮ ಒಂದು ಪ್ರೇರಣಾದಾಯಕ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು.
0: ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ.
1: ಸ್ನೇಹಿತರೆ, ನಮ್ಮ ಇಂದಿನ ಕಾರ್ಯಕ್ರಮ ನಿಮ್ಮ ಮನಸ್ಸಿಗೆ ಹೊಸ ಚಿಂತನೆ, ಹೊಸ ಸ್ಫೂರ್ತಿ ನೀಡಿದೆ ಅಂತ ಭಾವಿಸ್ತಾ ಹೊಸ ಅತಿಥಿ ಹೊಸ ವಿಚಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೈಯಲ್ಲಿ ಒಣ ಧ್ವನಿ 90.4 FM. ನಮಸ್ಕಾರ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಒಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಓಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಓಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530. ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831248686.
2: बेळगावमधील केएलई बीएम कंकणवाडी आयुर्वेदा हॉस्पिटल आरोग्य क्षेत्रामध्ये उत्कृष्ट सेवा देत आहे. तुमच्या रोगाचे योग्य निदान करून आवश्यक असणारे सर्व उपचार तज्ज्ञ डॉक्टरांकडून दिले जातील. केएलई बीएम कंकणवाडी आयुर्वेदा हॉस्पिटलचा मुख्य उद्देश रोगाचे निदान करणं आणि योग्य उपचार करणं, तुमच्या आरोग्याची काळजी घेणं हेच आमचे ध्येय. तुमच्या आरोग्याच्या तक्रारी दूर करण्यासाठी आयुर्वेदिक उपचार घेण्यासाठी संपर्क करा केएलई बीएम कंकणवाडी आयुर्वेदा हॉस्पिटल आणि महाविद्यालय शहापूर बेळगाव. फोन नंबर 0831248686.
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ನೆಹರು ನಗರ.

ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಭಾವಸಂಗಮ ಕಾರ್ಯಕ್ರಮಕ್ಕೆ ನಿಮ್ಮೊಂದಿಗೆ ನಾನು ಅನುಪಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯ ಇರುವಂತಹ ಕವಿ ಎಂ ಗೋಪಾಲಕೃಷ್ಣ ಅಡಿಗರು. ಈ ಕಾರ್ಯಕ್ರಮದಲ್ಲಿ ಗೋಪಾಲಕೃಷ್ಣ ಅಡಿಗರ ಕಿರು ಪರಿಚಯ, ಹಾಗೆಯೇ ಕೆಲವೊಂದಷ್ಟು ಹಾಡುಗಳು ನಿಮಗಾಗಿ ನಿಮ್ಮ ವೇಣುಧ್ವನಿಯಲ್ಲಿ. ಇದು 90.4 FM KLE ಕನಸು.

ಕಾರ್ಯಕ್ರಮಕ್ಕೆ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ, ಇದು 90.4 FM. ಅಡಿಗರು ಕರದ ಕಾವ್ಯ ಕ್ಷೇತ್ರಗಳಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನ ನೀಡಿ ಯುಗ ಪ್ರವರ್ತ ಕವಿಯಾದ್ರು. ನವ್ಯದ ಸಾಹಿತ್ಯದ ನಾಯಕವನ್ನ ವಹಿಸಿ ಸುಮಾರು ಕಾಲು ಶತಮಾನಗಳ ಕಾಲ ಅಡಿಗರು ಕನ್ನಡ ಕಾವ್ಯ ಲೋಕದ ಶಿಖರದಲ್ಲಿದ್ರು. ಕಾವ್ಯದಲ್ಲಿ ಅವರು ಮಾಡಿದ ಕ್ರಾಂತಿಕಾರಿ ಪರಿವರ್ತನೆ, ಕತೆ, ಕಾದಂಬರಿ, ನಾಟಕ, ವಿಮರ್ಶೆ ಮುಂತಾದ ಇತರ ಸಾಹಿತ್ಯ ಪ್ರಕಾರಗಳ ಮೇಲೂ ಪ್ರಭಾವವನ್ನು ಬೀರಿ ಸಮಗ್ರ ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮವನ್ನು ನೀಡಿದರು. ಅಡಿಗರು ಕನ್ನಡ ವಿಮರ್ಶೆಯಲ್ಲಿಯೂ ಸಹ ಪ್ರಬುದ್ಧತೆಯನ್ನು ತಂದರು. ಸಾಕ್ಷಿ ಎಂಬ ಉನ್ನತ ಮಟ್ಟದ ಸಾಹಿತ್ಯ ಪತ್ರಿಕೆಯನ್ನು ಸುಮಾರು 20 ವರ್ಷಗಳ ಕಾಲ ನಡೆಸಿ ಹೊಸ ಸಂವೇದನೆಯನ್ನು ಹೊಸ ಲೇಖಕರನ್ನು ಪ್ರೋತ್ಸಾಹಿಸಿದರು. ತಮ್ಮ ಕಾವ್ಯ, ಗದ್ದೆ, ವೈಚಾರಿಕತೆ, ವ್ಯಕ್ತಿತ್ವ, ಪ್ರಭಾವ, ಮಾರ್ಗದರ್ಶನಗಳ ಮೂಲಕ ಅಡಿಗರು ಮಾಡಿದಂತಹ ಸಾರಸ್ವತ್ವ ಸಾಧನೆ ಅನನ್ಯವಾಗಿದೆ. ಸಾಹಿತ್ಯ, ಸಂಸ್ಕೃತಿ, ಶಿಕ್ಷಣ, ರಾಜಕೀಯ ಹೀಗೆ ವಿವಿಧ ವಿಷಯಗಳ ಬಗ್ಗೆ ಅಡಿಗರು ಅನೇಕ ಲೇಖಕಗಳನ್ನು ಬರೆದಿದ್ದಾರೆ. ಇವರು ಫೆಬ್ರವರಿ 18, 1918 ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಮುಗೇರಿಯಲ್ಲಿ ರಾಮಪ್ಪ ಹಾಗೂ ಗೌರಮ್ಮನ ಮಗನಾಗಿ ಜನಿಸಿದರು. ಅಮೃತ ವಾಹಿನಿಯೊಂದು

ಮತ್ತೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ವೇಣು ಧ್ವನಿ. ಇದು 90.4 FM KLE ಕನಸು ಕಾರ್ಯಕ್ರಮವಿದು ಭಾವಸಂಗಮ. ಒಂದು ಸಾರಿ ಅಡಿಗರು ಮೆಟ್ಟಲೇರಿ ಹೋಗ್ತಾ ಇದ್ರಂತೆ. ಸುತ್ತು ಕಡೆಯಿಂದ ನಮ್ಮ ವೇಣುಧ್ವನಿ ತರದ್ದೆ ರೇಡಿಯೋ ಕೇಳಿಸ್ತಾ ಇತ್ತಂತೆ. ಮೆಟ್ಲು ಹತ್ತುತ್ತಿದ್ದಂತೆ ಅವರಿಗೆ ಅಚಾನಕ್ ಆಗಿ ಅಲ್ಲಿ ಕರೆಂಟ್ ಹೋಗಿದ್ದರಿಂದ ಅವರಿಗೆ ಆ ಧ್ವನಿ ಕೇಳದಂತಾಯಿತಂತೆ. ಆ ಸಂದರ್ಭದಲ್ಲಿ ದೂರದಲ್ಲೆಲ್ಲೋ ಕೊಳಲು ಊದುವ ಧ್ವನಿ ಕೇಳಿಸ್ತಂತೆ. ಆಗ ಅವರ ತಲೆಯಲ್ಲಿ ಹೊಳೆದ ಕವಿತೆಯೇ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಈ ಕೊಳಲ ಧ್ವನಿ ಅವರಿಗೆ ಪ್ರೇರಣೆಯನ್ನ ಕೊಡ್ತಂತೆ. ಹಾಗೆ ಆ ಸಾಲುಗಳನ್ನು ಬಳಸಿ ಇಡೀ ಜೀವನ ತತ್ವಗಳನ್ನು ಅದರಲ್ಲಿ ತುಂಬಿ ಅತ್ಯಂತ ಮನೋಜ್ಞವಾಗಿ ಕಾವ್ಯ ರಚನೆ ಮಾಡ್ತಾರೆ. ಅದರಲ್ಲಿ ಬುದ್ಧನ ತತ್ವ ಇದೆ, ಬುದ್ಧ ಸನ್ಯಾಸತ್ವವನ್ನು ಸ್ವೀಕರಿಸಿದ ಬಗೆ ಇದೆ. ಹಾಗೆಯೇ ಇರುವುದೆಲ್ಲವ ಬಿಟ್ಟು ಇರದುದರ ಕಡೆಗೆ ತುಡಿಯುವುದೇ ಜೀವನ ಅನ್ನೋದನ್ನು ಅದರಲ್ಲಿ ಮನೋಜ್ಞವಾಗಿ ವಿವರಿಸಿದ್ದಾರೆ. ಈಗ ಕಾರ್ಯಕ್ರಮದಲ್ಲಿ ನಿಮಗಾಗಿ, ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಕಾರ್ಯಕ್ರಮದಲ್ಲಿ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ಇದು ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. ಗೋಪಾಲಕೃಷ್ಣ ಅಡಿಗರಿಗೆ ಸಂದ ಪ್ರಶಸ್ತಿ ಪುರಸ್ಕಾರಗಳು ಅಪಾರ. ಅದರಲ್ಲಿ 1974 ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1957 ಅಡಿಗರಿಗೆ ವರ್ಧಮಾನ ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹಾಗೆಯೇ 1979 ಕೇರಳದ ಪ್ರತಿಷ್ಠಿತ ಕುಮಾರ್ ಸನ್ಮಾನ್ ಪ್ರಶಸ್ತಿ, ಹಾಗೆಯೇ 1979 ಧರ್ಮಸ್ಥಳದಲ್ಲಿ ನಡೆದ 51ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ, 1980 ಸಮಗ್ರ ಕಾವ್ಯಕ್ಕೆ ಮೂಡುಬಿದ್ರೆಯ ವರ್ಧಮಾನ ಪ್ರಶಸ್ತಿ, 1982 ಪ್ಯಾರಿಸ್ ಯುಗೋಸ್ಲೋವಿಯಾಗಳಲ್ಲಿ ನಡೆದ ವಿಶ್ವಕಲಾ ಸಮ್ಮೇಳನದಲ್ಲಿ ಆಹ್ವಾನಿತರಾಗಿದ್ದರು. ಹಾಗೆಯೇ 1986 ಮಧ್ಯಪ್ರದೇಶ ಸರ್ಕಾರ ಆರಂಭಿಸಿದ ಪ್ರಥಮ ಕಬೀರ್ ಸನ್ಮಾನ ಪ್ರಶಸ್ತಿ, 1986 ರಾಜ್ಯೋತ್ಸವ ಪ್ರಶಸ್ತಿ, 1988 ಥೈಲ್ಯಾಂಡಿನ ಬ್ಯಾಂಕಾಕ್ ನಗರದಲ್ಲಿ ನಡೆದ ಜಾಗತಿಕ ಕವಿ ಸಮ್ಮೇಳನದಲ್ಲಿ ವರ್ಲ್ಡ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಕಲ್ಚರ್ ಸಂಸ್ಥೆ ಅವರಿಗೆ ಡಾಕ್ಟರೇಟ್ ಮತ್ತು ಲಿಟ್ರೇಚರ್ ಪ್ರಶಸ್ತಿ ನೀಡಿ ಗೌರವಿಸಿತು. ಅಡಿಗರ ಮೊದಲ ಕವನ ಸಂಕಲನ ಭಾವತರಂಗ ಪ್ರಕಟವಾದದ್ದು 1946. ನಂತರದಲ್ಲಿ ಅವರ 11 ಕವನ ಸಂಕಲನಗಳು ಪ್ರಕಟವಾದವು. ಕಟ್ಟುವೆವು ನಾವು, ನಡೆದು ಬಂದ ದಾರಿ, ಚಂಟೆ ಮದ್ದಳೆ, ಭೂಮಿಗೀತ, ವರ್ಧಮಾನ, ಇದನ್ನು ಬಯಸಿರಲಿಲ್ಲ, ಮೂಲಕ ಮಹಾಶಯರು, ಬತ್ತಲಾರದ ಗಂಗೆ, ಚಿಂತಾಮಣಿಯಲ್ಲಿ ಕಂಡ ಮುಖ, ಸುವರ್ಣ ಪುತ್ತಳಿ ಹಾಗೂ ಬಾ ಇತ್ತ ಇತ್ತ. ಅಡಿಗರು ಅನಾಥ, ಆಕಾಶದೀಪ ಎಂಬ ಎರಡು ಕಾದಂಬರಿಗಳನ್ನು ಸಹ ಬರೆದಿದ್ದಾರೆ. ಕಾರ್ಯಕ್ರಮದಲ್ಲಿ ಈಗೊಂದು

ಮತ್ತೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇದ್ದೀರಾ ಇದು ವೇಣುಧ್ವನಿ 90.4 FM KLE ಕನಸು. ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಾ ಇದ್ದೆ ಗೋಪಾಲಕೃಷ್ಣ ಅಡಿಗರ ಬಗ್ಗೆ. ಸ್ವಾತಂತ್ರ್ಯ ಪೂರ್ವದ ಬಹುತೇಕ ಕನ್ನಡದ ಸಾಹಿತಿಗಳು ಪೌರಾಣಿಕ ಇತಿಹಾಸ ಹಾಗೇನೆ ಕೆಲವೊಬ್ರು ಸಾಮಾಜಿಕ ವಿಷಯಗಳನ್ನ ತಮ್ಮ ಬಹುತೇಕ ಬರಹಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರೆ, ಅಡಿಗರು ಮಾತ್ರ ಕನ್ನಡ ಕಾವ್ಯ ಕ್ಷೇತ್ರದಲ್ಲಿ ನವ್ಯತೆ ಎಂಬ ಹೊಸ ಸಂಪ್ರದಾಯವನ್ನ ಬೆಳೆಸಿದ್ರು. ಬೇಂದ್ರೆ ಕಾರಂತರಂತಹ ದಿಗ್ಗಜರುಗಳೇ ಅವರ ಕಾವ್ಯ ಸೃಷ್ಟಿಗೆ ಮಾರು ಹೋಗಿದ್ದರು. ನವ್ಯ ಸಾಹಿತ್ಯದ ಮುಂದಾಳತ್ವವನ್ನು ವಹಿಸಿ ತಾವೂ ಬರೆದಿದ್ದಲ್ಲದೆ ಇನ್ನೂ ನೂರಾರು ಲೇಖಕರಿಗೆ ಪ್ರೋತ್ಸಾಹ ನೀಡುತ್ತಾ ದಾರಿದೀಪವಾದ ಶ್ರೀ ಎಂ ಗೋಪಾಲಕೃಷ್ಣ ಅಡಿಗರು ನಿಜವಾಗ್ಲೂ ನಮ್ಮ ಹೆಮ್ಮೆಯ ಕನ್ನಡದ ಕವಿಗಳು ಅಂತ ಹೇಳ್ತಾ, ಮತ್ತೊಬ್ಬ ಕವಿ ಮತ್ತಷ್ಟು ಗೀತೆಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ KLE ವೇಣುಧ್ವನಿಯನ್ನ. ಇದು 90

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಕಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ ಇದು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ಮಹೇಶ್ ಫೌಂಡೇಶನ್ ಡೈರೆಕ್ಟರ್ ಹಾಗೂ ಪ್ರಯತ್ನ ಫೌಂಡೇಶನ್ ಪ್ರೆಸಿಡೆಂಟ್ ಆದ ಶ್ರೀ ಮಧು ಮಹೇಶ್ ಜಾಧವ್ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ತೆ ಸರ್.
0: ಎಸ್, ಪ್ರಾರಂಭ ಮಾಡೋಣ ಈ ಯುವ ಧ್ವನಿ ಕಾರ್ಯಕ್ರಮದ ಉದ್ದೇಶ. ಈ ಉದ್ದೇಶ ಬರೋ ಅತಿಥಿ ಅವರ ಜೀವನ, ಅವರ ಜೀವನದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಂಕ್ಷಿಪ್ತವಾಗಿ ಸಂದರ್ಶನದಲ್ಲಿ. ತಮ್ಮ ಬಾಲ್ಯದ ಜೀವನ, ತಾವು ಹುಟ್ಟೂರು ಯಾವುದು, ಅಲ್ಲಿಂದ ಪ್ರಾರಂಭ ಮಾಡೋಣ.
1: ನಂದು ಹುಟ್ಟೂರು ಬಂದು ಗೋಕಾಕ್ ರೀ, ಇಲ್ಲೇ ಬೆಳಗಾವ್ ಜಿಲ್ಲಾ. ಆಮೇಲೆ ನಂದು ಬಾಲ್ಯ ಅನ್ನೋದೆಲ್ಲ ಬೆಳಗಾವ್ ಒಳಗನೇ ಆಯಿತು. ಪಪ್ಪ ಇಲ್ಲೇ ಬ್ಯಾಂಕ್ ಒಳಗೆ ವರ್ಕ್ ಮಾಡ್ತಾರೆ. ಸೊ ನಮ್ದೆಲ್ಲ ಎಜುಕೇಷನ್ ಎಲ್ಲ ಆಗಿದ್ದು ಬೆಳಗಾವ್ ಒಳಗೆ ರೀ. ನಂದು ಸ್ಕೂಲ್ ಉಷಾ ತಾಯಿಗೆ ಹೋಗ್ತೆ, ಗರ್ಲ್ಸ್ ಹೈಸ್ಕೂಲ್. ಅಲ್ಲಿಂದ ನಾವು ಇಲ್ಲೇ ಮರಾಠ ಮಂಡಳ ಕಾಲೇಜ್ ಒಳಗೆ ನಾನು ಡಿಗ್ರಿ ಮುಗಿಸ್ಕೊಂಡಿ ರೀ. ಆಮೇಲೆ ಎಂ ಕಾಮ್ ಮಾಡ್ಕೊಂಡು ಅಷ್ಟಾದ್ಮೇಲೆ ಮದುವೆ ಆಗ್ಬಿಡ್ತು.
0: ಫ್ಯಾಂಟಾಸ್ಟಿಕ್. ವಾಪಸ್ ನಾನು ಸ್ಕೂಲಿಗೆ ಹೋಗ್ತೇನೆ. ತಮ್ಮ ಬಹಳ ಮುಖ್ಯವಾಗಿ ಆಸಕ್ತಿಯಲ್ಲಿ ಯಾವ ಒಂದು ಸಬ್ಜೆಕ್ಟ್ ಇರಲಿ, ಕ್ರೀಡೆ ಬಗ್ಗೆ ಸ್ವಲ್ಪ ತಿಳಿಸಿ. ಅದ್ರ ಬಗ್ಗೆ
1: ಕ್ರೀಡೆ ಒಳಗೆ ಸರ್ ಹೇಗಿತ್ತಂದ್ರೆ, ನನ್ನ ಕ್ರೀಡೆ ಒಳಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ನಂದು ಡ್ರಾಯಿಂಗ್, ಪೇಂಟಿಂಗ್ ಮತ್ತು ಡ್ಯಾನ್ಸ್ ಒಳಗೆ ನಾನು ಭಾಳ ಆಕ್ಟಿವ್ ಇದ್ದೆ ರೀ. ಮ್ಯಾಥ್ಸ್, ಸೈನ್ಸ್ ಇವೆಲ್ಲ ಭಾಳ ಇಂಟ್ರೆಸ್ಟೆಡ್ ಸಬ್ಜೆಕ್ಟ್ಸ್ ಇದ್ದು. ಬಟ್ ನನಗೆ ಅಡ್ಮಿಷನ್ಗೆ ಹೋಗಿದ್ದೆ ರೀ ಕಾಲೇಜ್ಗೆ, ಸೈನ್ಸ್ ಮಾಡಕ್ಕೆ ಹೋಗಿದ್ದೆ. ಅಲ್ಲಿ ಏನು ಚೇಂಜ್ ಆಯ್ತು ಗೊತ್ತಿಲ್ಲ, ಕಾಮರ್ಸ್ ಫೀಲ್ ಮಾಡಿ ಬಂದಿದ್ದೆ ರೀ. ಆಮೇಲೆ ನಾನು ಕಾಮರ್ಸ್ ಒಳಗನೆ ಬೆಳೆದ್ಬಿ.
0: ಏನು ಚೇಂಜ್ ಆಯಿತು, ಏಕೆಂದರೆ ಎಲ್ಲರ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ ವಿತ್ ರೆಸ್ಪೆಕ್ಟ್ ಟು ತಮ್ಮ ಒಂದು ಪೋಸ್ಟ್. ಮಹೇಶ್ ಫೌಂಡೇಶನ್ ಡೈರೆಕ್ಟರ್ ಹಾಗೂ ಪ್ರಯತ್ನ ಫೌಂಡೇಶನ್ ಪ್ರೆಸಿಡೆಂಟ್, ಈಗ ಈ ಫೌಂಡೇಶನ್ ಮುಖಾಂತರ ಸಹಾಯ ಅಂತ ಮಾಡಿರ್ತೀರ. ಸಹಾಯ ಮಾಡೋ ಒಂದು ಆ ಒಂದು ಏನೊಂದು ಗುಣ ಬಾಲ್ಯದಿಂದ ಇತ್ತ, ಹೇಗೆ, ಅದ್ರ ಬಗ್ಗೆ ಸ್ವಲ್ಪ.
1: ಬೈ ಬಿಗ್ನಿಂಗ್ ಸರ್, ನಮ್ದು ಹೇಗಿತ್ತಂದ್ರೆ ನಮ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇತ್ತು. ನಾವು ಹೀಗಿರ್ಲಿಲ್ಲ, ಹೋಗಿ ಯಾರಿಗಾದ್ರು ಹೆಲ್ಪ್ ಮಾಡ್ಬೇಕಂತ ನಮ್ಗೆ ಅಂದ್ರೆ ಅಷ್ಟು ನಮ್ಮ ಕಡೆನೂ ಎಲ್ಲ ಇರ್ತಿರ್ಲಿಲ್ಲ. ಸೊ ಬಟ್ ಯಾರಿಗಾದ್ರೂ ಏನಾದ್ರು ಹೆಲ್ಪ್ ಮಾಡ್ಬೇಕಂದ್ರೆ ಬಹಳ ಖುಷಿ ಆಗುತ್ತೆ. ಆಮೇಲೆ ನನ್ನ ಪೇರೆಂಟ್ಸ್ನೂ ಅಲ್ಲ, ಪ್ರತಿಯೊಂದು ವಿಷಯದಾಗೂ ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಅವ್ರು ಹಿಂಗೆ ಯಾರ ಬಡ ಜನ ಇರಲಿ, ಯಾರೇ ಇರಲಿ, ಅವ್ರಿಗೆ ನಾವು ಹೆಲ್ಪ್ ಮಾಡ್ಕೊಂತಿರ್ಬೇಕು, ಮಾಡ್ಬೇಕು. ಇದು ಭಾಳ ಚಲೋ ತಿಳುವಳಿಕೆ ನಾವು ಸಣ್ಣವರಿದ್ದಾಗಿಂದ ಬಂದಿತ್ರಿ ನಮ್ಮೊಳಗೆ. ಆಮೇಲೆ ಇದು ಅಪರ್ಚುನಿಟಿ ಸಿಕ್ತಲ್ಲ, ಒಂದು ಸೋಷಿಯಲ್ ಎನ್ ಜಿ ಒ ಒಳಗೆ ನಾವು ಕೆಲಸ ಮಾಡಬೇಕು, ಒಂದು ಸೋಷಿಯಲ್ ಫ್ಯಾಕ್ಟರ್ ಒಳಗೆ ನಾವು ಬರ್ಬೇಕಂತಂದ್ರೆ ಇವೆಲ್ಲ ಕ್ವಾಲಿಟೀಸ್ ಬೇಕಾಗ್ತೈತ್ರಿ. ಅದು ನನಗೆ ಭಾಳ ಚಲೋ ಅನಿಸಿತ್ತು. ಇಲ್ಲೇ ನಮ್ಮ ಕೈ ಅಂದ್ರೆ ನಾವು ಮಾಡೋಕ್ಕಾಗಲಿಲ್ಲ, ಬಟ್ ಇದು ಮಹೇಶ್ ಫೌಂಡೇಶನ್ ಥ್ರೂ ನಾವು ಬಹಳ ಮಂದಿಗೆ ಸಹಾಯ ಮಾಡಬಹುದು ಅಂತೇಳಿ ನಾನಲ್ಲೇ ಜಾಬ್ಗೆ ಅಪಾಯಿಂಟ್ ಆಗಿದ್ದೆ ರೀ.
0: ಆಲ್ರೈಟ್, ನೀವು ಆರಂಭ ಜಾಬ್ದಿಂದ ಮಾಡಿದ್ರಿ.
1: ಹೌದ್ರಿ ಸರ್.
0: ದೆನ್ ಯು ಹ್ಯಾವ್ ಬಿಕಮ್ ಅ ಡೈರೆಕ್ಟರ್ ಆಫ್ ಮಹೇಶ್ ಫೌಂಡೇಶನ್. ಜಾಬ್ ಅಲ್ಲಿ ಮಾಡುವ ಆಸಕ್ತಿ ಹೇಗ್ ಬಂತು, ಆಸೆ ಹೇಗ್ ಬಂತು, ಅದ್ರ ಬಗ್ಗೆ ಸರ್.
1: ನಂದು ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಸರ್, ನನ್ನ ಮನೆಯೊಳಗೆ ಎಲ್ಲಿ ಬೇರೆ ಊರಿಗೆಲ್ಲ ಎಲ್ಲೇ ನನಗೆ ಜಾಬ್ಗದು ಕಳಿಸ್ತಿಲ್ಲ. ನಾನು ಬ್ಯಾಂಕಿಂಗ್ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ರೀ ನಂದು. ಆಮೇಲೆ ನಮ್ದು ಏರಿಯಾ ಒಳಗನ ಮಹೇಶ್ ಫೌಂಡೇಶನ್ ಇತ್ತು. ಈಗ ಮಹೇಶ್ ಫೌಂಡೇಶನ್ ಭಾಳ ದೊಡ್ಡದ ಇದೆ ರೀ. ಆ ಟೈಮ್ದಾಗ ಚಿಕ್ಕದ ಒಂದು ಫ್ಲಾಟ್ ಒಳಗೆ ಮಹೇಶ್ ಫೌಂಡೇಶನ್ ನಡೀತಿತ್ತು. ಅವಾಗ 30 ಚಿಲ್ಡ್ರನ್ಸ್ ಇದ್ರು ನಮ್ಮ ಕಡೆ ಎಚ್ ಐ ವಿ ಇನ್ಫೆಕ್ಟೆಡ್. ಅದ್ರದ ಇಂಟರ್ವ್ಯೂಸ್ ಎಲ್ಲ ನಡೆದಿದ್ದು, ನಾನು ಅಲ್ಲಿ ಹೋದ್ನೆ ಮತ್ತು ನನಗಲ್ಲೇ ಜಾಬ್ ಸಿಕ್ತೆ ಅಕೌಂಟೆಂಟ್ ಅಂತ ಹೇಳಿ. ನಾವು ಹಾರ್ಡ್ಲಿ 15 ಸ್ಟಾಫ್ಸ್ ಇದ್ದು ರೀ ಆ ಟೈಮ್ದಾಗ. ಮತ್ತಲ್ಲಿ ಲೇಡೀಸ್ ಜಾಸ್ತಿ ಇದ್ರು. ನಮ್ಮ ಪೇರೆಂಟ್ಸ್ ಅದು ಬಹಳ ನೋಡ್ತಿದ್ರು, ಕಂಫರ್ಟ್ ಎಲ್ಲೈತಿ ಅಲ್ಲಿ ಹೋಗ್ಬೇಕು ಅಂತ ಹೇಳಿ. ನಂದು ನನ್ನ ಏಜ್ 22 ಏಜ್ಗೆ ನಾನು ಅಲ್ಲೇ ಹೋಗಿದ್ದೆ, ಅಲ್ಲೇ ಮದ್ವೆ ಆಯ್ತು ರೀ.
0: ಎಚ್ ಐ ವಿ ಪೇಷಂಟ್ಸ್ಗಳ ಬಗ್ಗೆ ಹೇಳಿದ್ರಿ, ಅದರ ಅನುಭವ ಸ್ವಲ್ಪ ತಿಳಿಸಿ.
1: ನಾನು ಫಸ್ಟ್ ಟೈಮ್ ಮಹೇಶ್ ಫೌಂಡೇಶನ್ ವಿಸಿಟ್ ಮಾಡಿದ್ದೆ ಅಲ್ಲ ರೀ. ಅಂದ್ರೆ ನಾನು ಜಸ್ಟ್ ಕಾಲೇಜ್ ಲೈಫ್ ಮುಗಿದ್ನ ಬಂದಿದ್ವಿ. ಅದು ನನ್ನ ಸಿಸ್ಟರ್ದ ಬರ್ಡೇ ಇತ್ತು. ಸೊ ನಾವು ಡೊನೇಷನ್ ಕೊಡಕಂತ ಹೇಳಿ ಮಹೇಶ್ ಫೌಂಡೇಶನ್ ವಿಸಿಟ್ ಮಾಡಿದ್ವಿ. ಆ ಟೈಮ್ ಒಳಗೆ ಏನಾಯ್ತು, ಅಲ್ಲಿ ಚಿಕ್ಕ ಮಕ್ಕಳು ನಮ್ಗೆ ಬರ್ಡೇ ವಿಶ್ ಮಾಡಿದ್ರು, ಅಲ್ಲಿ ಸ್ವೀಟ್ಸ್ ಎಲ್ಲ ನಾವು ಅವ್ರಿಗೆ ಕೊಟ್ವಿ. ಅದೆಲ್ಲ ಮಾಡುವಾಗಲ್ಲ ಅವ್ರ ಊಟ ಟೈಮ್ ಇತ್ರಿ, ಅದು ಆಕ್ಚುಲಿ ನಾವು ಇವ್ನಿಂಗ್ ಹೋಗಿದ್ವಿ. ಅವರು ಊಟ ಮಾಡೋ ಟೈಮ್ದಾಗ ಅದೆಲ್ಲ ಮೆಡಿಸಿನ್ ಎಲ್ಲ ಕೊಟ್ಟರಲ್ಲ, ಅದು ಬಹಳ ಫೀಲ್ ಆಗ್ಬಿಡ್ತು. ಅಂದ್ರೆ ಆ ಮಕ್ಕಳು ಆ ಮೆಡಿಸಿನ್ ಮೇಲೆ ಬದುಕಿರ್ತಾರ ಅನ್ನೋದು ಒಂದು ಫೀಲ್ ಎಲ್ಲ ಬಹಳ ಕಾಡಿತ್ರಿ. ಬಹಳ ಕೆಟ್ಟ ಅನ್ಸಿತ್ತು ಆ ಮಕ್ಕಳಿಗೆಲ್ಲ ನೋಡಿ. ನಮಗ ಅಂದ್ರ ನಮ್ಗ ದೇವ್ರ ಇಷ್ಟೆಲ್ಲ ಚಲೋ ಕೊಟ್ಟಿದ್ದಾನ, ಆ ಮಕ್ಕಳ ಕಡೆ ಅದ ಜೀವ ಅನ್ನೋದು ಏನಿರ್ತೈತಿ ಅದೇ ಗಟ್ಟಿಲ್ಲ. ಸೊ ಅದೆಲ್ಲ ಫೀಲ್ ಬಹಳ ಆಗಿತ್ತು. ಆಮೇಲೆ ಲಕ್ಕಿಲಿ ನನಗಲ್ಲೇ ಜಾಬ್ ಮಾಡೋ ಅಪರ್ಚುನಿಟಿ ಸಿಕ್ತಾನ ಅಂತಲೇ ನನಗೆ ಬಹಳ ಖುಷಿ ಆಯ್ತು ಅಲ್ಲೇ ಕೆಲಸ ಮಾಡಕ್ಕ.
0: ಎಚ್ ಐ ವಿ ಪೇಷಂಟ್ಸ್ಗಳ ಬಗ್ಗೆ ನಾವು ಮಕ್ಕಳ ಬಗ್ಗೆ ಮಾತನಾಡಿದ್ವಿ, ಅವರ ಒಂದು ಏನಂತಾರೆ ಮಾನಸಿಕ ಸ್ಥಿತಿ ಹೇಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಬೋದು
1: ಸರ್? ಹೇಗಿರುತ್ತೆ, ನಾವು ಈಗ ಆ ಹುಡುಗಾಗ ಅಥವಾ ಆ ಹುಡುಗಿಗೆ ಎಚ್ ಐ ವಿ ಇದೆ ಅಂತಂದ್ರೆ ನಾವು ಅದನ್ನ ಅವ್ರಿಗೆ ಹೇಳಿ ಹೇಳಿ ತೋರಿಸ್ಬಾರ್ದ್ರಿ. ಆ್ಯಕ್ಚುಲಿ ನಾವು ಅವ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಬೇಕು. ನಾವು ಮಕ್ಕಳಿಗೆಲ್ಲ ಅವ್ರಿಗೆ ಎಚ್ ಐ ವಿ ಐತಿ, ಅವರು ಸ್ಪೆಷಲ್ ಕಿಡ್ಸ್ ಇದಾರಂತ ನಾವು ಟ್ರೀಟ್ ಮಾಡೋದಿಲ್ಲ. ನಾರ್ಮಲ್ ನಮ್ಮ ಮಕ್ಕಳು ಹೇಗಲ್ಲ ಹಾಗಿರಿ ಅವ್ರು ನಮ್ಮ ಮಕ್ಕಳಿದ್ದಂಗೆ. ಈಗ ಆ ಹುಡುಗರ್ಗೆ ಮೆಡಿಸಿನ್ ಟೈಮ್ ಟು ಟೈಮ್ ಕೊಟ್ಟರೆ ಅವ್ರು ನಮ್ಮ ಮಕ್ಕಳ ಗತೆನೇ ನಾರ್ಮಲ್ ಇರ್ತಾರೆ. ಬಟ್ ಏನೋ ಮೆಡಿಕಲ್ ಅವ್ರಿಗೆ ಕರೆಕ್ಟ್ ಇರಬೇಕು. ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಕರೆಕ್ಟ್ ಅವ್ರಿಗೆ ಹೋಗ್ಕೊಂತಿದ್ರೆ ಅವ್ರು ಆರಾಮನೇ ಇರ್ತಾರೆ.
0: ಅಂತ ಸಂದರ್ಭದಲ್ಲಿ ಯಾವೆಲ್ಲ ಚಾಲೆಂಜಸ್ ನೀವು ಎದುರಿಸ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಅಂದ್ರೆ ಸರ್, ಒಮ್ಮೊಮ್ಮೆ ಅವರಿಗೆ HIV ಅಂತಂದ್ರೆ ನಮ್ಮ ಬಾಡಿ ಒಳಗಿಂದ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗುತ್ತೆ ಸರ್, ವೈಟ್ ಬ್ಲಡ್ ಸೆಲ್ಸ್ ಕಮ್ಮಿ ಆಗುತ್ತೆ. ಆ ಮಕ್ಳಿಗೆ ಬಹಳ ಕಮ್ಮಿ ಇರುತ್ತೆ ಅದು. ಈಗ ಒಂದು ಜ್ವರ ಅವ್ರಿಗೆ ಬಂತಂದ್ರೆ, ಈಗ ನಮ್ಮ ಮಕ್ಳಿಗಾಗ್ಲಿ ಅಥವಾ ನಮಗಾಗ್ಲಿ 3-4 days ಒಳಗೆ ನಾವು ಮತ್ತೆ ಬೆಟರ್ ಆಗ್ತೀವಿ, ಬಟ್ ಆ ಮಕ್ಳಿಗೆಲ್ಲ ಬಹಳ ಟೈಮ್ ತಗೋಳ್ತೈತ್ರಿ ಅವ್ರ ಕ್ಯೂರ್ ಆಗಾಕ. ಅಲ್ಲಿ ಒಮ್ಮೊಮ್ಮೆ ಅವ್ರಿಗೆ ಹೆಲ್ತ್ ಒಳಗೆ ಹೆಚ್ಚು ಕಮ್ಮಿ ಆಗ್ತೈತಿ, ಆ ಟೈಮ್ದಾಗ ನಾವು ಅಡ್ಮಿಟ್ ಮಾಡ್ಬೇಕಾಗ್ತೈತಿ. ಆಮೇಲೆ ಹೀಗಿಲ್ಲ ರೀ, ನಾನು ಯಾವುದೋ ಹಾಸ್ಪಿಟಲ್ ಹೋಗಿ ನಾ ಮಕ್ಳಿಗೆ ಇಂಜೆಕ್ಷನ್ ಮಾಡಿಸ್ಕೊಂಡು ಬರ್ತೇನೆ ಅಥವಾ ಅಡ್ಮಿಟ್ ಮಾಡ್ತೇನೆ, ಹಾಗಿಲ್ಲ. HIV ಮಕ್ಳಿಗೆ ಅಂತ ಹೇಳಿ ಪರ್ಟಿಕ್ಯುಲರ್ ಸ್ವಲ್ಪ ಹಾಸ್ಪಿಟಲ್ಸ್ ಇದಾವ್ರಿ, ಅಲ್ಲೇ ಅವರು ಅಡ್ಮಿಟ್ ಆಗ್ತಾರೆ, ಅಲ್ಲೇ ಅವ್ರು ಇದು ಮಾಡ್ತಾರೆ. ಎಲ್ಲ ಕಡೆನೂ ಹೋಗಿ ಪ್ರತಿಯೊಬ್ಬರು ಡಾಕ್ಟರ್ ಅವ್ರಿಗೆ ತಗೊಳ್ಳೋದಿಲ್ಲ, ಹಿಡಿಯೋದಿಲ್ಲ. ಅಂದ್ರೆ ಅದು ರೋಗಣ ಆಗಿರುತ್ತಂತಂದ್ರೆ ಅದೇನು ಮಾಡಕ್ ಬರುವುದಿಲ್ಲ.
0: ಖಂಡಿತ. ಇದರ ಕೇರ್ ಬಗ್ಗೆ, ಕಾಳಜಿ ಬಗ್ಗೆ ತಮ್ಮ ಕಡೆಯಿಂದ ಇನ್ನೊಂದ್ ಸ್ವಲ್ಪ ಮಾಹಿತಿ ತಗೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ, ಇದು 90.4 FM KLE ಕನಸು, ಯುವ ಧ್ವನಿ ಕಾರ್ಯಕ್ರಮ ಇದು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಒಂದು ಚಿಕ್ಕ ವಿರಾಮದ ನಂತರ ಕಾರ್ಯಕ್ರಮ ಪ್ರಾರಂಭ ಮಾಡೋಣ.
2: ರೇಡಿಯೋ ಯಾವತ್ತು ಅದು ಯಾವುದೇ ಅಭಿವ್ಯಕ್ತಿಗೆ ಇರುವ ಎಲ್ಲ ಆವರಣಗಳು, ಎಷ್ಟೊಂದು ಜನರಿಗೆ ಅಭಿವ್ಯಕ್ತಿಗೆ ಒಂದು ಅವಕಾಶ ಆವರಣವೇ ಇಲ್ಲ. ಆ ಒಂದು ಸಮಾಜದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು, ಆದರೂ ಈಗಲೂ ಕೂಡ ಒಂದು ಹೆಣ್ಣು ಮಾತಾಡಿದರೆ ಅವಳು ಮಾತಾಡಿದಳು ಅನ್ನೋದೇ ಅವಳ ಅಪರಾಧ ಅನ್ನೋ ಥರ ನೋಡುವಂಥ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯ ಒಂದು ಪುರುಷ ಠೇಂಕಾರದ ಸಮಾಜದಲ್ಲಿ ನಾವಿದ್ದೀವಿ. ಅಂದರೆ ಈ ಸಿಟಿಯಲ್ಲಿ ಎಜುಕೇಷನ್ ಆದದ್ದು ಅವ್ರದ್ದು ಬಿಡಿ, ಆದರೆ ನೀವು ಇಂಟೀರಿಯರ್ಸ್ ಹೋದರೆ ಇನ್ನೂ ಕೂಡ ಎಂಥ ಒಂದು ಅಸಮಾನತೆಯಲ್ಲಿ ಒಂದು ಹೆಣ್ಣನ್ನ ಕೇವಲ ಒಂದು ತೊತ್ತಿನ ಒಂದು ವಸ್ತುವಾಗಿ, ದಾಸಿಯಂತೆ, ಒಂದು ಕೆಲಸಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುವಂತೆ ನೋಡುವಂಥ ಒಂದು ದೃಷ್ಟಿಕೋನ ಇರುವಂಥ ಪರಿಪಾಠ ಇನ್ನೂ ಇದ್ದಾಗ ಇಂಥ ಅಭಿವ್ಯಕ್ತಿ ವೇದಿಕೆಗಳು ಜಾಸ್ತಿ ಆಗಬೇಕು. ಅದರ ಮೂಲಕ ನಾವು ಸಮಾನತೆಯ ಒಂದು ಮೌಲ್ಯವನ್ನು ವಿಸ್ತರಿಸಿ ಹೇಳಬೇಕು. ಅದಕ್ಕಾಗಿ ಈ ಒಂದು ವೇಣು ಧ್ವನಿಯ ಮೂಲಕ ನೀವು ಈ ಬೆಳಗಾವಿಯ ಸೀಮೆಯಲ್ಲಿ ಒಂದು ಅಭಿವ್ಯಕ್ತಿಗೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿರೋದು ಬಹಳ ಮಹತ್ವದ ವಿಷಯ. ಏನಾಗಿದೆ ಅಂದರೆ ಬಹಿರಂಗವಾಗಿ ಮಾತಾಡೋದು ಬಹಳ ಮುಖ್ಯ, ಅದನ್ನು ಹಂಚ್ಕೊಳ್ಳೋದು ಮುಖ್ಯ. ಈಗ ಟೆಕ್ನಾಲಜಿ ಬಂದುಬಿಟ್ಟಿದೆ, ಎಲ್ಲ ಮೊಬೈಲಲ್ಲಿ SMS ಮಾಡ್ತಾರೆ, ಮೊಬೈಲಲ್ಲಿ ಏನೋ ಮಾಡ್ತಾರೆ, ಅದು ಬೇರೆ, ಅದು ಅಲ್ಲಲ್ಲಿ ಗುಸುಗುಸುಗುಸು ಆದಂಗೆ ಅದು ಅದಲ್ಲ. ಅದು ಇದು ಒಂದು ಮುಕ್ತವಾಗಿ ಎಲ್ಲರೆದುರಿಗೆ ಅಂತರಂಗ ಬಹಿರಂಗ ಬೇರೆ ಆಗದಂಥ ಒಂದು ಆವರಣ ಇದು ರೇಡಿಯೋ ಅನ್ನೋದು. ಹೀಗಾಗಿ ರೇಡಿಯೋ ಬಹಳ ಮಹತ್ವದ್ದು. ರೇಡಿಯೋದಿಂದನೇ ನಮ್ಮ ಇಡೀ ಒಂದು ಕಾಲದಲ್ಲಿ ಗಾಂಧೀಜಿಯವರ ಮಾತುಗಳನ್ನು ರೇಡಿಯೋದಲ್ಲಿ ಕೇಳಿ, ಊರಿನ ಚೌಕಗಳಲ್ಲಿ ಯಾರದೋ ಒಬ್ಬರ ಮನೆಯಲ್ಲಿ ರೇಡಿಯೋ ಇತ್ತು, ಆ ರೇಡಿಯೋ ಸುತ್ತ ನೂರಾರು ಜನ ಕೇಳಿ ಮಾಡಿ ಇಡೀ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಆಂದೋಲನದ ಜಾಗೃತಿ ಮೂಡಿಸಿತ್ತು ಒಂದು ಕಾಲದಲ್ಲಿ. ಮತ್ತು ನಮ್ಮ ನಾಡಿನ ಎಲ್ಲ ಮಹತ್ವದ ಗಾಯಕರು ಮೊದಲು ಹಾಡಿದ್ದು ರೇಡಿಯೋದಲ್ಲಿ. ಯಾರೇ ಇರಲಿ, ಅವರು ಎಲ್ಲಿನ ಮಲ್ಲಿಕಾರ್ಜುನ್ ಮನ್ಸೂರರು ಇರ್ಬೋದು, ಆಮಿರ್ ಖಾನ್ ಸಾಹೇಬರು ಇರ್ಬೋದು, ಬಿಸ್ಮಿಲ್ಲಾ ಖಾನ್ ಇರ್ಬೋದು, ಎಲ್ಲರ ನಿಜವಾದ ಧ್ವನಿ ನಾವು ಕೇಳಿದ್ದು ರೇಡಿಯೋದಲ್ಲಿ. ಹೀಗಾಗಿ ರೇಡಿಯೋ ಅನ್ನೋದು ಪ್ರತಿಯೊಬ್ಬನನ್ನು ಏಕಕಾಲಕ್ಕೆ ತಲುಪುವ, ಬಡವ ಬಲ್ಲಿದ ಎನ್ನುವ ಭೇದ ಮಾಡದೆ, ನೀವೇ ಹೇಳದಂಗೆ ಯಾವ ಲಿಂಗ ಭೇದ, ಜಾತಿ ಭೇದ, ಧರ್ಮ ಭೇದ ಮಾಡದೆ ಎಲ್ಲರನ್ನು ಡೆಮೊಕ್ರೆಟಿಕ್ ಆಗಿ ತಲುಪುವಂಥ ಒಂದು ಮಾಧ್ಯಮ. ಹೀಗಾಗಿ ರೇಡಿಯೋದ ಸಾಧ್ಯತೆಗಳು ಬಹಳ ಬಲವಾದದ್ದು, ಆದರೆ ಅದನ್ನು ಬಳಕೆ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಮಾಡಬೇಕು. ರೇಡಿಯೋ ಇದೆ ಅಂದ್ಕೊಂಡು ನಾವು ನಮಗೆ ಬೇಕಾದ ವಿಚಾರ ಪ್ರಣಾಳಿಕೆಗಳನ್ನು ಮಾತ್ರ ಬಿತ್ತರಿಸೋದಕ್ಕೆ ಅದನ್ನು ಬಳಸ್ಕೊಂಡ್ರೆ, ಕೆಲವು ರಾಜಕೀಯ ಪ್ರಣಾಳಿಕೆಗಳಿಗಾಗಿ ಮಾತ್ರ ಅದನ್ನು ಬಳಸ್ಕೊಂಡ್ಬಿಟ್ರೆ ಅದು ಅದರ ದುರ್ಬಳಕೆ ಆಗಿಬಿಡುತ್ತದೆ. ಸಮಾನತೆ, ಸಮತೆ ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯ ಹಕ್ಕು ಬಾಧ್ಯತೆ, ಇದಕ್ಕಾಗಿ ಒಂದು ಆವರಣವನ್ನು ಸೃಷ್ಟಿಸುವುದು ರೇಡಿಯೋದ ಕೆಲಸ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಬಳಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ಯುವ ಧ್ವನಿ ಕಾರ್ಯಕ್ರಮ. ಇದು ಕಾರ್ಯಕ್ರಮದಲ್ಲಿ ಇವತ್ತಿನ ಅತಿಥಿ ಮಹೇಶ್ ಫೌಂಡೇಶನ್ ಡೈರೆಕ್ಟರ್ ಹಾಗೂ ಪ್ರಯತ್ನ ಫೌಂಡೇಶನ್ ಪ್ರೆಸಿಡೆಂಟ್ ಆದ ಶ್ರೀಮತಿ ಮಧು ಮಹೇಶ್ ಜಾಧವ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬ್ರೇಕ್ ನ ಮುಂಚೆ ನಾನು ಕೇಳಿದೆ, ಯಾವೆಲ್ಲ ಕಾಳಜಿ ನಾವು ವಹಿಸಬೇಕು ವಿತ್ ರೆಸ್ಪೆಕ್ಟ್ ಟು ಎಚ್ ಐ ವಿ ಮಕ್ಕಳು, ಅದ್ರ ಬಗ್ಗೆ?
2: ಎಚ್ ಐ ವಿ ಮಕ್ಕಳಿಗೆ ನ್ಯೂಟ್ರಿಷನ್ ಫುಡ್ ಬಹಳ ಇಂಪಾರ್ಟೆಂಟ್ ಇರುತ್ತೆ ರೀ. ಅವ್ರಿಗೆ ಫುಡ್ ಚಲೋ ಇತ್ತ, ಎನ್ವೈರ್ಮೆಂಟ್ ಚಲೋ ಇತ್ತಂತಂದ್ರೆ ಅವರು ನಮ್ಮ ಹಂಗನ ನಾರ್ಮಲ್ ಇರ್ತಾರೆ. ಅವ್ರಿಗೆ ಇದೆ ಅಂದ್ರೆ ಹೇಗಿರುತ್ತೆ ರೀ, ಎಚ್ ಐ ವಿ ಇದೆ ಅಂತ ಆರ್ಫನ್ ಇರ್ತಾರೆ, ಸ್ಪೆಷಲಿ ಆ ಮಕ್ಕಳು ಆರ್ಫನ್ ಇರ್ತಾರೆ, ಅವ್ರ ಕೇರ್ ಟೇಕರ್ಸ್ ಯಾರು ಇರುವುದಿಲ್ಲ. ಇಲ್ಲಿ ನಮ್ಮ ಫೌಂಡೇಶನ್ ಒಳಗಾಗ್ಲಿ, ಈಗ ನಮ್ಮ ಕಡೆ ಅವ್ರು ಇದಾರಲ್ಲ, ಅಲ್ಲೇ ಹೌಸ್ ಮದರ್ ಕೇರ್ ಟೇಕರ್ಸ್ ಇದಾರೆ, ಹೌಸ್ ಮದರ್ ಹೌಸ್ ಫಾದರ್ಸ್ ಅಂತ ಹೇಳಿ ಕೇರ್ ಟೇಕರ್ ಇದಾರೆ. ಅವ್ರವ್ರ ಟೈಮ್ ಟು ಟೈಮ್ ಊಟ, ಅವ್ರ ನ್ಯೂಟ್ರಿಷನ್ಸ್ ಏನೇನ್ ಬೇಕು, ಅವ್ರಿಗೆ ಏನೇನ್ ಪ್ರೋಟೀನ್ಸ್ ಬೇಕು, ಅವ್ರದ್ದು ಯಾವ ಟೈಮ್ ಅವ್ರು ಮಲಗಬೇಕು, ಇಷ್ಟೊತ್ತನ ಮಲಗಬೇಕು ಅಂತ ಹೇಳಿ ಎಲ್ಲಾನು ಅವ್ರಿಗೆ ಶೆಡ್ಯೂಲ್ ಐತಿ. ಆ ಶೆಡ್ಯೂಲ್ ಪ್ರಕಾರ ಅವ್ರ ಮಕ್ಕಳಿಗೆಲ್ಲ ಮಾಡ್ಕೊಂತ ಹೋಗ್ತಾರೆ.
1: ಬಹಳ ಮುಖ್ಯವಾಗಿ ಈ ಒಂದು ಸಂದರ್ಭವನ್ನ ನೀವು ಎದುರಿಸುವಾಗ ಹೌ ಇಸ್ ಯುವರ್ ಮೆಂಟಲ್ ಸ್ಟೇಟಸ್, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ? ಯಾಕೆಂದ್ರೆ ಒಂದಿನದ ಒಂದು ಇವೆಂಟ್ ಅಲ್ಲ ಇದು, ನೀವು ಕಂಪ್ಲೀಟ್ ಇನ್ವಾಲ್ವ್ಡ್ ಆಗಿದ್ದೀರಾ ವಿತ್ ರೆಸ್ಪೆಕ್ಟ್ ಟು ಈ ಒಂದು ಸಹಾಯ ಎಚ್ ಐ ವಿ ಮಕ್ಕಳಿಗೆ ಟೇಕ್ ಕೇರ್ ಮಾಡುವಾಗ. ಹೌ ವಿಲ್ ಯು ಹ್ಯಾಂಡಲ್, ನಿಮ್ಮ ಮಾನಸಿಕ ಪರಿಸ್ಥಿತಿ ಹೇಗಿರುತ್ತೆ ಸ್ವಲ್ಪ ತಿಳಿಸಬಹುದಾ?
2: ಅಂದ್ರೆ ಸರ್, ಈಗ ಇಷ್ಟು ಮೊದಲು ಹೇಗಿತ್ತು, ನಾನಾಗ್ಲಿ ನನ್ನ ಹಸ್ಬೆಂಡ್ ಆಗ್ಲಿ, ಇದು ಮಹೇಶ್ ಫೌಂಡೇಶನ್ ನನ್ನ ಹಸ್ಬೆಂಡ್ ನೋಡ್ಕೊಂಡು ಹೋಗ್ತಾರೆ, ಮಹೇಶ್ ಜಾಧವ್ ಅವರು, ಅವರು ಇದನ್ನೆಲ್ಲ ಮಾಡ್ಕೊಂಡಾಗ ಅವ್ರ ಜೊತೆ ನನ್ ಕೈ ಜೋಡಿಸಿದಿರಿ. ಅಲ್ಲಿಂದ ಏನ್ ಸ್ಟಾರ್ಟ್ ಆಯ್ತು, ನನ್ಗ ನನ್ನ ಸ್ವಂತ ಮಗು ಆಗುತ್ತನ ನನ್ಗ ಅದು ಗೊತ್ತಾಗ್ತಿರ್ಲಿಲ್ಲ. ಆ ಮುಂದಿನ ಮಕ್ಕಳದ್ ಏನ್ ತ್ರಾಸ ಇರುತ್ತೆ ಅಥವಾ ಏನ್ ಪ್ರಾಬ್ಲಮ್ ಇದೆ ಅನ್ನೋದು ನಮ್ಮ ಮಕ್ಕಳಾದ್ಮೇಲೆ ನಮಗೆ ಗೊತ್ತಾಗುತ್ತೆ. ಅವ್ರ ಕೇರ್ ಟೇಕ್ ಹೆಂಗ್ ತಗೋಬೇಕು ನಾವ ಅಂದ್ರೆ ಆ ಮಕ್ಕಳ ಬಗ್ಗೆ ಇನ್ನೂ ಕಾಳಜಿ ಹೆಚ್ಚಾಯ್ತು. ಯಾಕಂದ್ರ ನಮ್ಮ ಮಕ್ಕಳಿಗೆ ಒಂದು ಶೀತ ಆತಂದ್ರು ನಾವ್ ಏನೇನೆಲ್ಲ ವಿಚಾರ ಮಾಡ್ತೀವಿ. ಆ ಮಕ್ಕಳು ಆರ್ಫನ್ ಇರ್ತಾರೆ, ಅವ್ರಿಗೂ ಕೇರ್ ಟೇಕರ್ ಬೇಕು ಅಂದ್ರೆ ಅಲ್ಲಿಂದ ನಮ್ದು ಇನ್ನು ಸ್ಟ್ರಾಂಗ್ ಆಯ್ತ್ರಿ, ಬಂದ ಮಕ್ಕಳ ಜೊತೆ ರಿಲೇಷನ್ ಅಲ್ಲ ಸ್ಟ್ರಾಂಗ್ ಆಯ್ತು. ಆಮೇಲೆ ಅವ್ರಿಗೂ ನಮ್ ಜೊತೆ ಹೇಗಿದ್ದಾರೆ ಅಂತಂದ್ರ ನನ್ ಮಕ್ಕಳ ತರಾನ ಇದಾರ್ರಿ ಅವರೆಲ್ಲ, ನಾ ಆಗ್ಲಿ ಮಹೇಶ್ ಆಗ್ಲಿ ನಾವಿಬ್ರು ಹಸ್ಬೆಂಡ್ ವೈಫದ ಅವ್ರು ನಮ್ ಮಕ್ಳು ಇದ್ದಂಗನ. ಎದ್ರಾಗೂ ಮಹೇಶ್ ಅವ್ರದ್ದು ಯಾವ್ದೇ ಟೈಮ್ ಒಳಗ್ ಮಕ್ಕಳಿಗೆ ಏನ ಎಮರ್ಜೆನ್ಸಿ ಬರ್ಲಿ, ಏನೇ ಹೆಲ್ತ್ ಇಶ್ಯೂ ಬರ್ಲಿ, ಅವ್ರು ರಾತ್ರಿ 2 ಗಂಟೆಗೆ ಒಮ್ಮೊಮ್ಮೆ ಕಾಲ್ ಬರ್ತೈತಿ, ಒಮ್ಮೊಮ್ಮೆ ಬೆಳಿಗ್ಗೆ 5 ಗಂಟೆ ಕಾಲ್ ಬರ್ತೈತಿ, ಏನೇ ಇರ್ಲಿ ಎಮರ್ಜೆನ್ಸಿ ಅವ್ರು ಎದ್ದು ಹೋಗ್ತಾರ. ಅದಕ್ಕೆಲ್ಲ ನಾವು ಸಪೋರ್ಟನ್ನು ಮಾಡಿರ್ತೇವಿ, ನಾವು ಅದಕ್ಕೆ ಇದ್ಯಾಕ ಈ ಟೈಮ್ ಯಾಕೆ ಅದೆಲ್ಲ ಇಲ್ಲ, ಮಕ್ಕಳ ಇಂಪಾರ್ಟೆಂಟ್ ರೀ.
1: ಆ ಮಕ್ಕಳನ್ನ ತಮ್ಮ ಮಕ್ಕಳು ಮಾಡಿದ್ರೇನೆ ಈ ತರದ ಕೆಲಸ ಆಗ್ಬೋದು. ಅದೇ ನಿಮ್ಮ ಉತ್ತರದ ಮುಖಾಂತರ ನನಗೆ ಸಿಗ್ತಾ ಇದೆ. ಸ್ನೇಹಿತರೆ, ಇದು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಧು ಮಹೇಶ್ ಜಾಧವ್ ಅವರು ಮಹೇಶ್ ಫೌಂಡೇಶನ್ ಡೈರೆಕ್ಟರ್ ಹಾಗೂ ಪ್ರಯತ್ನ ಫೌಂಡೇಶನ್ ಪ್ರೆಸಿಡೆಂಟ್ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅದರೊಂದಿಗೆ ತಮ್ಮ ಉತ್ತರದ ಮುಖಾಂತರ ಆಚೆ ಕೇಳುಗರಿಗೆ ಬಹಳಷ್ಟು ಲೆಸನ್ಸ್ ಪಾಠಗಳು ಸಿಗ್ತಾ ಇದೆ. ಬನ್ನಿ ಫೌಂಡೇಶನ್ ಬಗ್ಗೆ ಮಾತನಾಡೋಣ. ಮಹೇಶ್ ಫೌಂಡೇಶನ್ ಡೈರೆಕ್ಟರ್, ನೀವು ಈ ಫೌಂಡೇಶನ್ ಬಗ್ಗೆ ಸ್ವಲ್ಪ ಸಮರೈಸ್ ವರ್ಷನ್ ಹೇಳ್ಬೋದಾ?
2: ಮಹೇಶ್ ಫೌಂಡೇಶನ್ ರೀ ಇದು 18 ಇಯರ್ಸ್ ಆಯ್ತ್ರಿ ಸ್ಟಾರ್ಟ್ ಆಗಿ. ಇದು ಸ್ಟಾರ್ಟ್ ಆಗೋಗಿತ್ತ ಮುಂಚೆ ಮಹೇಶ್ ಅವರ ಬಿಸ್ನೆಸ್ ಒಳಗಿದ್ರು. ಆಮೇಲೆ ಒಂದಿನ ಅವರು ಸಿವಿಲ್ ಹೋಗಿದ್ರು ಅಂದ್ರೆ ಅವ್ರ ಬರ್ಡೇಗ ಫ್ರೂಟ್ಸ್ ಕೊಡಾಕ ಅಂತ ಹೇಳಿ ಸಿವಿಲ್ ಹಾಸ್ಪಿಟಲ್, ಸಿವಿಲ್ ಹಾಸ್ಪಿಟಲ್ ಹೋಗಿದ್ರು. ಹೋದಾಗ ಅಲ್ಲಿ ಅವ್ರಿಗೆ ಎಚ್ ಐ ವಿ ಒಂದ್ ಮಗು ಕಾಣಿಸಿತ್ತು. ಆ ಮಗು ಬಹಳ ಅಂದ್ರ ಬಹಳ ಪ್ರಾಬ್ಲಮ್ ಒಳಗಿದ್ದ ಅವನು, ಅಂದ್ರೆ ಅವನ್ದು ಅವ್ನು ಬದುಕ್ತಾನೋ ಇಲ್ಲೋ ಅನ್ನೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರ ತಾಯಿದ ಡೆತ್ ಆಗಿತ್ತ ಆ ಟೈಮ್ದಾಗ ಆ ಹುಡುಗನ ತಾಯಿದ. ಸೊ ಅವರು ಅದ್ರೊಳಗ ಆ ಹುಡುಗಗ್ ನೋಡಿದ್ರು, ಆಮೇಲೆ ಡಾಕ್ಟರ್ ಜೊತೆ ಮಾತಾಡಿದ್ರು, ಈ ಹುಡುಗ ಇಲ್ಲ ಕುಂತಾನ, ಎದ್ ಕಳಾಕತಾನ, ಏನೈತ ಅವ್ನ ಪ್ರಾಬ್ಲಮ್. ಸೊ ಡಾಕ್ಟರ್ ಎಲ್ಲ ಅದ ಡಿಸ್ಕ್ರೈಬ್ ಮಾಡಿದ್ರು, ಇಲ್ಲ ಅವ್ರ ತಾಯಿ ತೀರ್ಕೊಂಡ್ರು, ಅವ್ನ್ಗೆ ಎಚ್ ಐ ವಿ ಐತಿ, ಅವನು ಇನ್ನು 1 ವೀಕ್ ಒಳಗದು ಅವನು ಡೆತ್ ಆಗ್ತೈತಿ ಅಂತ ಹೇಳಿದ್ರು. ಅದನ್ ಮುಗಿಸಿ ಸರ್ ಅಂದ್ರೆ ಮಹೇಶ್ ಅವ್ರ ಏನ್ ಮನೆಗ್ ಬಂದ್ರಲ್ಲ, ಬಂದ್ಮೇಲೆ ಅವ್ರಿಗದು ತಲೆಯೊಳಗ್ ಬಹಳ ಇದಾಗೈತ್ರಿ, ಏನ್ ಇರ್ಬೋದು ಇದು ಎಚ್ ಐ ವಿ ಅಂದ್ರೆ ಏನ್ ಇರ್ಬೋದು, ಹಿಂಗ್ ಯಾಕೆ ಆಗ್ತೈತಿ ಅಂತ ಹೇಳಿ. ಆಮೇಲೆ ನೆಕ್ಸ್ಟ್ ಡೇ ಅವ್ರ ಆ ಹುಡುಗನ್ ಕರ್ಕೊಂಡು ಹೋಗಿ ಮನೆಗ್ ತಗೊಂಡ್ ಬಂದ್ರು. ಅದೇನೋ ಅದ್ ನೈಟ್ ಅವ್ರದ್ ಏನ್ ಚೇಂಜಸ್ ಆದ್ ಗೊತ್ತಿಲ್ಲ, ಆ ಹುಡ್ಗಾಗ್ ತಗೊಂಡ್ ನೆಕ್ಸ್ಟ್ ಡೇ ಮನೆಗ್ ಬಂದ್ರು. ಇವನ್ ಮನೆ ಒಳಗೂ ಅವ್ರು ನಮ್ಮ ಅತ್ತೆ ಅವ್ರ ಜೊತೆ ಅಂದ್ರೆ ಅವ್ರ ತಾಯಿ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದ್ರು, ಮಾಡಿ ಹುಡುಗಂದು ಹಿಂಗ್ ಪ್ರಾಬ್ಲಮ್ ಐತಿ, ಅವ್ರ ತಾಯಿ ಇಲ್ಲ, ಆರ್ಫನ್ ಇದಾನ, ಸೊ ಅವ್ನ ಕೇರ್ ನಾವು ಮಾಡೂನು, ಅವ್ನ ಎಷ್ಟು ದಿನ ಬದುಕ್ತಾನ ಬದುಕ್ಲಿ ಅಂತ. ಅವ್ನ್ ಚಲೋ ಫುಡ್ ಕೊಡಾಕತ್ರು, ಅವ್ನ್ ಚಲೋ ಹಾಸ್ಪಿಟಲ್ ಎಲ್ಲ ತೋರಿಸಿದ್ರು, ಅವ್ನ ಆರಾಮಾಗಕತ್ತ ಅವ್ನ್ ಕ್ಯೂರ್ ಆದ. ಸೊ ಆಮೇಲೆ ಮಹೇಶಗ್ ಗೊತ್ತಾಯ್ತು, ತಲೆ ಒಳಗ್ ಬಂತು ಈ ತರ ಇನ್ನೂ ಮಕ್ಳು ಇರ್ತಾರ, ಅವ್ರಿಗೂ ನಾವು ಹುಡುಕ್ಬೇಕು ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತ್ರಿ ಈ ಜರ್ನಿ, ಮಹೇಶ್ ಫೌಂಡೇಶನ್ ಜರ್ನಿ, ಎಚ್ ಐ ವಿ ಮಕ್ಕಳ ಸಲುವಾಗಿ ಕೆಲಸ ಮಾಡೋದು. ಆ ದಿನದಿಂದ ಅವ್ರ ತಲೆ ಒಳಗ್ ಬಂತು. ಅದಾದ್ಮೇಲೆ ಸಿಗಾಕತ್ರ ನಮ್ಗೆ ಮಕ್ಕಳು ಒಂದು ಸಿಕ್ತು.

0: ಎರಡು ಸಿಕ್ತು ಮೂರು ಸಿಕ್ತು, ಈಗ ಕಂಟಿನ್ಯೂ ಸಿಗಾಕತ್ರು ನಮ್ಗೆ ಎಚ್ ಐ ವಿ ಇನ್ಫೆಕ್ಟೆಡ್ ಮಕ್ಳು. ಆಮೇಲೆ ಮಹೇಶ್ ಮನೆಯೊಳಗನ ಅವ್ರ ತಾಯಿ ಎಲ್ಲರೂ ಕೂಡಿ ಅವ್ರು ಅಡ್ಗೆ ಮಾಡ್ಕೊಡ್ತಿದ್ರು, ಅದ ಮನೆಯೊಳಗನ ಅವ್ರು ಇರಾಕತ್ರು. ಬಟ್ ಇರಾಕತ್ರು ಅದು ನೇಬರ್ಸಿಂದ ಪ್ರಾಬ್ಲಮ್ ಬರಾಕತ್ತ, ಅಂದ್ರೆ ಎಚ್ ಐ ವಿ ಮಕ್ಕಳನ್ನ ಇವ್ರು ಇಟ್ಕೊಂಡಾರ ಅಂತ ಹೇಳೆಲ್ಲ ಪ್ರಾಬ್ಲಮ್ ಬರಾಕತ್ತಿತ್ತು.
1: ಹೌ ಡಿಡ್ ಯು ಫೇಸ್ ದಟ್ ಚಾಲೆಂಜಸ್, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಹಾ, ಆ ಟೈಮ್ದಾಗ ಸರ್ ನನ್ನ ಮದ್ವೆ ಆಗಿರ್ಲಿಲ್ಲ ಇನ್ನು, ಆ ಟೈಮ್ದಾಗೆಲ್ಲ ಮಹೇಶ್ ಅವ್ರು ಸಫರ್ ಮಾಡಿದ್ರು. ಸೊ ಅವ್ರು ಅವಾಗ ಏನು ಮಾಡಿದ್ರು, ಬಾಜುಕೊಂದು ರೆಂಟೆಡ್ ಹೌಸ್ ತೊಗೊಂಡ್ರು. ಹೌಸ್ ತೊಗೊಂಡು ಅಲ್ಲೇ ಆ ಮಕ್ಕಳಿಗಿಟ್ರು, ಎಲ್ಲ ಅಲ್ಲೇ ರೆಸಿಡೆಂಟ್ಸ್ ಎಲ್ಲ ಅಲ್ಲೇ ಮಾಡಿದ್ವಿ. ಅವ್ರ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲೇ ಸ್ಟಾರ್ಟ್ ಆಯ್ತು, ಅವ್ರಿಗೆ ಟ್ಯೂಷನ್ಸ್ ಎಲ್ಲ ನಾವು ತೊಗೊಳಕ್ ಸ್ಟಾರ್ಟ್ ಮಾಡಿದ್ವಿ. ಅದು ಬರ್ತಾ ಅದು ಎಲ್ಲೇ ನಾವು ರೆಂಟಲ್ಲಿ ಹೋಗ್ತಿದ್ವಿಲ್ಲ ಅಲ್ಲಿ ನೇಬರ್ಸಿಂದ ಪ್ರಾಬ್ಲಮ್ ಬರಾಕತ್ತಿತ್ತು. ಮಕ್ಕಳ ಅವಾಜ್ ಬರಾಕತ್ತೈತಿ, ಮಕ್ಕಳು ಕೂಗಾಡು ಅವಾಜ್ ಬರಾಕತ್ತೈತಿ. ಈಗ ಒಂದು 18 ಮಕ್ಕಳಲ್ಲಿ ಇದಾರಂದ್ರೆ ಅದು ಅವಾಜ್ ಬರುವುದು. ಸೊ ಅದೆಲ್ಲ ಪ್ರಾಬ್ಲಮ್ ಆಗಾಕತ್ತಿತ್ತು. ಆಮೇಲೆ ಮಹೇಶ್ ಅವ್ರ ಸೋಷಿಯಲ್ ಇದ್ರೊಳಗೆ ಬಂದ್ರಲ್ಲ, ಬಂದ ತಕ್ಷಣ ಆ ಮಕ್ಕಳನ್ನ ನೋಡಾಕ ಸ್ವಲ್ಪ ಮಂದಿ ಬರಾಕತ್ರ, ಅಂದ್ರ ಬೆಳಗಾವ್ ಒಳಗಿನ ಸ್ವಲ್ಪ ಚಲೋ ಮಂದಿಗಳು ಹೊರಗಡೆ ಬಂದ, ಈ ಮಕ್ಕಳಿಗೆ ಇದಿಷ್ಟ ಅಮೌಂಟ್ ಅಂತ ತಗೋರಿ, ಡೊನೇಷನ್ ಅಂತ ತಗೋರಿ ಅಂತೇಳಿ ಅಲ್ಲಿಂದ ಡೊನೇಷನ್ಸ್ ಎಲ್ಲ ಸ್ಟಾರ್ಟ್ ಆಗಾಕತ್ತಿತ್ತು. ಚಲೋ ಚಲೋ ಕಂಪ್ನಿಗಳು ಕೈ ಜೋಡಿಸಿದ್ವಿ ರೀ. ಹೀಗಾಗಿ ಮಹೇಶ್ ಫೌಂಡೇಶನ್ ಸ್ಟಾರ್ಟ್ ಆಯ್ತು. ಆಮೇಲೆ ಡೊನೇಷನ್ ಮೇಲೆ ಮಕ್ಕಳಿಗೆ ನಾವು ಚಲೋ ಹೆಲ್ತ್ ಕೇರ್ ಕೊಡಾಕತ್ವಿ. ಹಾ, ಚಲೋ ಅವ್ರಿಗೆ ಎಲ್ಲ ಬಟ್ಟೆ ಅನ್ರಿ, ಅವ್ರಿಗೆ ಹೆಲ್ತ್ ಕೇರ್ ಅನ್ರಿ, ಎಜುಕೇಶನ್ ಅನ್ರಿ, ಅಲ್ಲೆಲ್ಲ ಇಂಪ್ರೂವ್ಮೆಂಟ್ ಚಲೋ ಆಗಾಕತ್ತಿತ್ತು.
1: ಬಹಳ ಮುಖ್ಯವಾಗಿ ಇಂಥ ಸಂದರ್ಭದಲ್ಲಿ ಹಣ ಆರ್ಥಿಕವಾಗಿ ಒಂದು ಸಹಾಯ ಜನರು ಬಂದ್ರಲ್ಲ ಅದು ಮುಖ್ಯ. ಆದರೆ ಆರಂಭದಲ್ಲಿ ನೀವು ಮಹೇಶ್ ಅವರು ಫೇಸ್ ಮಾಡಿರುವ ಚಾಲೆಂಜ್ ಅದನ್ನು ಕೇಳಿ ನಾನಲ್ಲ ಕೇಳುಗರು ಆಚೆ ಇಮೋಷನಲ್ ಆಗಿರ್ಬೋದು. ಇದು ಬರೀ ಇಮೋಷನಲ್ ಸ್ಟೋರಿ ಅಲ್ಲ, ಮೋಟಿವೇಟಿಂಗ್ ಸ್ಟೋರಿ. ಮಾನವೀಯತೆ ಹೇಗೆ ತೋರಿಸ್ಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ತಾವು, ಆ್ಯಂಡ್ ಅಫ್ಕೋರ್ಸ್ ಮಹೇಶ್ ಜಾಧವ್ ಸರ್ ಅವರು ಕೂಡ. ಸೊ ಸ್ನೇಹಿತರೆ, ಯುವಧ್ವನಿ ಕಾರ್ಯಕ್ರಮ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಧು ಮಹೇಶ್ ಜಾಧವ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನೋಡ್ಲಿಕ್ಕೆ ಹೋದರೆ ಮಾನವೀಯತೆ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ತಮ್ಮ ಕತೆ, ತಮ್ಮ ಇನ್ಸಿಡೆಂಟ್ಸ್, ತಮ್ಮ ಒಂದು ನೆನಪಿನ ಮುಖಾಂತರ. ಮುಂದಿನ ಒಂದು ಪ್ರಶ್ನೆ ಏನಂದ್ರೆ, ಇನ್ಯಾವೆಲ್ಲ ಆಕ್ಟಿವಿಟೀಸ್ ಮಹೇಶ್ ಫೌಂಡೇಶನ್ ದಿಂದ ಆಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಮಹೇಶ್ ಫೌಂಡೇಶನ್ ಒಳಗೆ ಸರ್ ಬಹಳಷ್ಟು ಪ್ರೋಗ್ರಾಮ್ಸ್ ಇದಾವ್ರಿ. ಲೈಕ್ ಈಗ ನಾವು ಲಾಸ್ಟ್ 3 ಇಯರ್ಸ್ ಇಂದ 2 ಬ್ಲಡ್ ಬ್ಯಾಂಕ್ ಸ್ಟಾರ್ಟ್ ಮಾಡಿದೇವ್ರಿ. ಒಂದು ಹುಬ್ಳಿ ಒಳಗಿದೆ ರೀ, ಒಂದ್ ಇಲ್ಲೇ ನಮ್ಮ ಮಹೇಶ್ ಫೌಂಡೇಶನ್ ಒಳಗಿದೆ. ಆಮೇಲೆ ಆಧಾರ್ ಮಹಿಳಾ ಉದ್ಯೋಗ ಅಂತ ಹೇಳಿ ಮಹಿಳೆಯರ ಸಲುವಾಗಿ ಲೈವ್ಲಿಹುಡ್ ಸಲುವಾಗಿ ಒಂದ್ ಪ್ರೋಗ್ರಾಮ್ ಇದೆ ರೀ. ಆಮೇಲೆ ಗ್ರಾಮೀಣ್ ಕಾರ್ಟ್ ಅಂತ ಹೇಳಿ ಅದ ಹ್ಯಾಂಡ್ಲೂಮ್ ಸಾರೀಸ್, ಪಾಟ್ರೀಸ್ ಮತ್ತೆ ಹ್ಯಾಂಡಿಕ್ರಾಫ್ಟ್ಸ್ ಸಾಮಾನ್ ಸಲುವಾಗಿ ಒಂದು ಎಕ್ಸಿಬಿಷನ್ ಹಾಲ್ ಇದೆ ರೀ. ಆಮೇಲೆ ಅದ್ರ ಜೊತೆ ಉತ್ಕರ್ಷ ಸ್ಕೂಲ್ ಅಂತ ಹೇಳಿ ಬಡ ಮಕ್ಕಳ ಸಲುವಾಗಿ ಒಂದ್ ಉತ್ಕರ್ಷ ಸ್ಕೂಲ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೇವೆ. ಆಮೇಲೆ ಈಗ ಅದ್ರ ಜೊತೆ ಪ್ರಯತ್ನ ಅಂತ ಹೇಳಿ ಒಂದು ನನ್ನ ಸಲುವಾಗಿ ನಂದ್ ಅಂತ ಹೇಳಿ ಒಂದು ಫೌಂಡೇಶನ್ ನಾನು ಸ್ಟಾರ್ಟ್ ಮಾಡ್ಕೊಂಡಿರಿ. ಈಗ 4 ಇಯರ್ಸ್ ಆಯ್ತು ಅದಕ್ಕೆ. ಅದ್ರೊಳಗು ನಾವು ಮಹಿಳೆಯರ ಸಲುವಾಗಿನೇ ಕೆಲಸ ಮಾಡ್ತೇವೆ.
1: ಫ್ಯಾಂಟಾಸ್ಟಿಕ್. ಪ್ರಯತ್ನ ಫೌಂಡೇಶನ್ ಅಂತ ನೀವು ಹೇಳಿದ್ರೆ, ಅಫ್ಕೋರ್ಸ್ ತಾವು ಪ್ರೆಸಿಡೆಂಟ್ ಆಫ್ ಪ್ರಯತ್ನ ಫೌಂಡೇಶನ್, ಅದರ ಚಟುವಟಿಕೆ, ಅದರ ಒಂದು ಆ ಫೌಂಡೇಶನ್ ಸ್ಥಾಪಿಸಲಿಕ್ಕೆ ಕಾರಣ, ಅದರ ಬಗ್ಗೆ ತಮ್ಮ ಕಡೆಯಿಂದ ಮಾಹಿತಿ ತಗೊಳ್ಳೋಣ. ಆದರೆ ಕಾರ್ಯಕ್ರಮದಲ್ಲಿ ಅದರಿಗಿಂತ ಮುಂಚೆ ಒಂದು ಚಿಕ್ಕ ವಿರಾಮ. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ. ವೇಣುಧ್ವನಿ ಕೆಎಲ್ಇಯವರ ಕನಸು, ಧ್ವನಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣುಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳಗಾನ ಇದೆಯಲ್ಲ, ಇದು ಮಧುರ ಮಧುರವಿ ಮಂಗಳಗಾನ. ಈ ವೇಣುಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತದೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೆ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು ನನಗೆ ಜ್ಞಾಪಕ ಇದೆ. ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಆವಾಗೊಂದು ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುದ್ದಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗ್ಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ ಕೇಲಿ ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯನ್ನು ಆಗಿರ್ತಕ್ಕಂಥದ್ದು ಕೇಲಿ ಸೊಸೈಟಿ ಅಂತ. ನಾನು ಇವತ್ತು ಕೇಲಿ ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. ಕೇಲಿ ಸೊಸೈಟಿಯನ್ನು ಇಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೇಲಿ ಸೊಸೈಟಿ ಆಗಿದೆ. ಹಾಗಾಗಿ ಕೇಲಿ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಭಾಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.

0: ವಿರಾಮದ ನಂತರ ತಮ್ಮೆಲ್ಲರಿಗೂ ಸ್ವಾಗತ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಯುವ ಧ್ವನಿ ಕಾರ್ಯಕ್ರಮ. ಸ್ನೇಹಿತರೆ, ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಶ್ರೀಮತಿ ಮಧು ಮಹೇಶ್ ಯಾದವ್ ಅವರು ಮಹೇಶ್ ಫೌಂಡೇಶನ್ ಹಾಗೂ ಪ್ರಯತ್ನ ಫೌಂಡೇಶನ್ ಅದರ ಬಗ್ಗೆ ತಿಳಿಸ್ತಾ ಇದ್ರು. ಕಾರ್ಯಕ್ರಮದಲ್ಲಿ ಬ್ರೇಕ್ನ ಮುಂಚೆ, ವಿರಾಮದ ಮುಂಚೆ ನಾನು ನಿಮ್ಗೆ ಕೇಳಿದೆ ಪ್ರಯತ್ನ ಫೌಂಡೇಶನ್ ಸ್ಥಾಪಿಸಲು ಕಾರಣ, ಅದರ ಬಗ್ಗೆ ತಿಳಿಸಿ.
1: ಅಂದ್ರೆ ಸರ್, ಸಮಾಜದೊಳಗ ಬಹಳಷ್ಟು ಹೆಣ್ಮಕ್ಳು ಇದಾರ್ರಿ, ಅವ್ರ ಮುಂದ್ಗಡೆ ಬಂದ್ ಕೆಲಸ ಮಾಡಕ್ ಆಗುದಿಲ್ಲ, ಬಹಳಷ್ಟು ಪ್ರಾಬ್ಲಮ್ಸ್ ಇದಾವ್ರಿ. ಅವ್ರ ವಿಧವೆ ಇರಬಹುದು, ಅಥವಾ ಫ್ಯಾಮಿಲಿ ಒಳಗ್ ಬಹಳ ಪ್ರಾಬ್ಲಮ್ ಒಳಗ್ ಇರಬಹುದು, ಅಥವಾ ಅವ್ರ ಹಸ್ಬೆಂಡ್ ಗಳ್ ಕುಡಿದ್ ಬಂದ್ ಅವ್ರಿಗೆ ಟಾರ್ಚರ್ ಕೊಡ್ತಾ ಇರ್ಬೋದು, ಇದೆಲ್ಲ ಸಮಾಜ ಒಳಗ್ ನಾವ್ ನೋಡ್ತಿರ್ತೇವಿ. ಅಂತ ಮಹಿಳೆಯರ ಸಲುವಾಗಿ ಏನಾದ್ರೂ ಒಂದ್ ಹೆಲ್ಪ್ ಮಾಡ್ಬೇಕನ್ನೋದ್ ನಮ್ ತಲೆ ಒಳಗ್ ಬಂತ. ಸೊ ನಾವು ಒಂದು ಪ್ರಯತ್ನ ಅಂತ ಹೇಳಿ ನಮ್ದೊಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಅದ್ರೊಳಗ್ರಿ ನಾವ್ ಸ್ವಲ್ಪ ಹೆಣ್ಮಕ್ಳಿಗೆ ಸ್ಟೇಷನರಿ ಶಾಪ್ಸ್ ಹಾಕೊಟ್ವಿ, ಸ್ವಲ್ಪ ಕಿರಾಣಿ ಸ್ಟಾಪ್ಸ್ ಹಾಕೊಟ್ವಿ. ಅಂದ್ರೆ ಆ ಶಾಪ್ಸ್ ಒಳಗಿಂದ ಅವ್ರಿಗೆ ಇನ್ಕಮ್ ಬರ್ತೈತಿ, ಅವ್ರಿಗ ಆಗ್ಲಿ. ಯಾಕಂದ್ರೆ ಅವ್ರಿಗ ಏನು ಎಲ್ಲಿಂದನು ಇನ್ಕಮ್ ಇರ್ಲಿಲ್ಲ, ಅದು ಸ್ವಲ್ಪ ಮಂದಿಗೆ ಹಾಗ್ ಮಾಡ್ಕೊಟ್ವಿ. ಇನ್ನೊಂದು ಸ್ವಲ್ಪ ಬಡ ಹೆಣ್ಮಕ್ಳಿಗೆ ನಾವ್ ಮಷಿನ್ಸ್ ಎಲ್ಲ ಕೊಟ್ವಿ, ಟೇಲರಿಂಗ್ ಮಷಿನ್ಸ್ ಕೊಟ್ಟು ಅವ್ರಿಗ ಉದ್ಯೋಗ ಅವಕಾಶ ಮಾಡ್ಕೊಟ್ವಿ ರೀ ಅಲ್ಲೇ. ಆಮೇಲೆ ಸ್ವಲ್ಪ ಈ ತರ ಕಾಲೇಜ್ ಹುಡುಗಿಯರ್ ಇದಾರ್ರಿ, ಅವ್ರಿಗ ಕಲಿಯೋ ಇಚ್ಛೆ ಬಹಳ ಇರ್ತೈತಿ, ಅವ್ರಿಗ ಮುಂದ್ ಕಲಿಬೇಕನ್ನೋದಿರ್ತೈತಿ. ಆದ್ರೆ ಪೇರೆಂಟ್ಸ್ ಕಡೆ ಅದು ಫೀಸ್ ತುಂಬಾಕ್ ಆಗುದಿಲ್ಲ, ಅವ್ರಿಗೆ ಬೇಕಾಗಿದ್ ಲ್ಯಾಪ್ಟಾಪ್ಸ್ ತಗೋರಿ, ಅವ್ರಿಗೆ ಎಲ್ಲಾದ್ರೂ ಬೇರೆ ಹೈಯರ್ ಎಜುಕೇಶನ್ ಮಾಡೋದಿರ್ತೈತಿ, ಅದಕ್ಕೆ ಫೀಸ್ ಎಲ್ಲ ಕೊಡಕ್ ಆಗುದಿಲ್ಲ. ಅದನ್ನ ಪ್ರಯತ್ನ ಕಾರ್ಯಕ್ರಮ ಮುಖಾಂತರ ನಾವು ಬಹಳ ಮಂದಿಗೆ ಮಾಡ್ಕೊಟ್ವಿ ರೀ.
0: ಪ್ರಯತ್ನ ಫೌಂಡೇಶನ್ ವಿತ್ ರೆಸ್ಪೆಕ್ಟ್ ಮಹಿಳೆಯರಿಗೆ ಅಷ್ಟೇನಾ ಅಥವಾ?
1: ಇಲ್ಲ ಸರ್, ಸಮಾಜದ ಸಲುವಾಗಿ ಅಂತಾನೆ ಇದೆ ರೀ. ಆದ್ರೆ ನಾನು ಮಾಡಿದ್ದು ಪ್ರಾಜೆಕ್ಟ್ಸ್ 90% ಎಲ್ಲ ಮಹಿಳೆಯರ ಸಲುವಾಗಿನ ಇತ್ತು.
0: ಫ್ಯಾಂಟಾಸ್ಟಿಕ್. ಬ್ರೇಕ್ ನ ಮುಂಚೆ ಮಹೇಶ್ ಫೌಂಡೇಶನ್ ಸ್ಥಾಪಿಸಲು ಆ ಒಂದು ಕಾರಣದ ಬಗ್ಗೆ, ಸಿವಿಲ್ ಆಸ್ಪತ್ರೆಯಲ್ಲಿ ಆ ಮಗು HIV ಇನ್ಫೆಕ್ಟೆಡ್ ಮಗು, ಬಹಳಷ್ಟು ಕೇಳುಗರು ಈ ಮಾತನ್ನ ಕೇಳಿ ಮುಂದೇನಾಯ್ತು, ಯಾಕೆಂದ್ರೆ ಹುಡುಗ ಕ್ಯೂರ್ ಆಗಿದ್ದಾನೆ ಅಂತ ಹೇಳಿದ್ರೆ.
1: ಈಗ್ರಿ ಆ ಹುಡುಗ 18+ ಇದಾನ, ವರ್ಕ್ ಮಾಡ್ತಾನ್ರಿ. ಅವ್ನ ಫೋಟೋಗ್ರಾಫಿ ಒಳಗೆಲ್ಲ ಬಹಳ ಇಂಟ್ರೆಸ್ಟ್ ಐತಿ, ಅವ್ನ್ ಚಲೋ ಫ್ಯೂಚರ್ ಮಾಡ್ಕೊಳಕತ್ತಾನ. ಅವ್ನ್ ನೋಡಿದ್ರ ನಾವ್ ಬಹಳ ಸಕ್ಸಸ್ಫುಲ್ ಅಂತ ಅನಸ್ತೈತಿ. ಅವ್ನ್ ನೋಡಿದ್ವಿ ಅಂತಂದ್ರ ಅವನು ಒಂದ್ ಮೋಟಿವೇಶನ್ ರೀ. ಇದ್ ಫೌಂಡೇಶನ್ ನಡಕರ್ದ ಮೋಟಿವೇಶನ್ ಅಂದ್ರನ ಆ ಹುಡುಗ, ಅವ್ನಿಗ್ ಚಲೋ ತನ್ನ ಫ್ಯೂಚರ್ ಮಾಡ್ಕೊಳಕತ್ತಾನ. ಆಮೇಲೆ ಈಗ ಸ್ಟಾರ್ಟ್ ಆಗಿ ನಮ್ದು 18 years ಆಯ್ತ್ರಿ, ನಮ್ದು ಫೌಂಡೇಶನ್ ಸ್ಟಾರ್ಟ್ ಆಗಿ. ನಮ್ ಕಡೆ ಇನ್ನೂ ತನ ಒಂದ್ ಮಗುನು ನಾವ್ ಕಳ್ಕೊಂಡಿಲ್ಲ ರೀ. ಅಂದ್ರೆ ಒಂದ್ ಮಕ್ಳದ್ನು ಡೆತ್ ಆಗಿಲ್ಲ. ಎಷ್ಟೋ ಮಕ್ಳು ಎಂತೆಂತ ಎಮರ್ಜೆನ್ಸಿ ಒಳಗ, ಎಷ್ಟೋ ಬಹಳ ಕ್ರಿಟಿಕಲ್ ಕಂಡೀಷನ್ ಒಳಗ ಮಕ್ಳ ಬಂದಿದಾರಿ ನಮ್ ಕಡೆ. ಬಟ್ ಅವ್ರು ಕ್ಯೂರ್ ಆಗಿ ಚಲೋ ಇದಾರ್ರಿ, ಹೆಲ್ದಿ ಇದಾರ. ಇನ್ನು ತನ ಒನ್ ಡೆತ್ ನಮ್ ಕಡೆಯಿಂದ ನಾವು ನೋಡಿಲ್ಲ, ಆಗಿಲ್ಲ ರೀ.
0: ಅಂಡ್ ಅಂತ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ತಮ್ಮ ಈ ಒಂದು ಡೆಸಿಗ್ನೇಷನ್ ನೋಡಿ, ತಾವು ಮಾಡಿರುವ ಕಾರ್ಯ ನೋಡಿ, ಮಾನವೀಯತೆ ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗ್ತಾ ಇದೆ. ಸಹಾಯ ಅನ್ನೋದು ಬರೇ ಒಂದು ಏನಂತಾರೆ ಸೋಷಿಯಲ್ ಮೀಡಿಯಾ ಕ್ಲಿಕ್ಗೋಸ್ಕರ, ಕ್ಯಾಪ್ಚರ್ಗೋಸ್ಕರ, ಫೋಟೋಗೋಸ್ಕರ ಆಗುತ್ತೆ. ಮಾನವೀಯತೆ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಬಹಳ ಕಮ್ಮಿ ಆಗಿದೆ, ಮಾನವೀಯತೆ ತೋರಿಸೋದೇ ಇಲ್ಲ. ತಾವು ಅದನ್ನ ಕೆಲಸವಾಗಿ ಮಾಡ್ತಾ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಒಂದು ವಿಷಯದ ಕುರಿತು?
1: ಸರ್, ಈಗ ಹೀಗೂ ಇದೆ ಅಲ್ಲ ರೀ, ನಾವೀಗ ಒಂದು ಏನೋ ಪ್ರಾಬ್ಲಮ್ ಐತಿ, ಅದನ್ನ ಪಿಕ್ಚರೈಸ್ ಮಾಡಿ ನಾವು ಎಲ್ಲೋ ಸೋಷಿಯಲ್ ಮೀಡಿಯಾದಾಗ ಹಾಕಿದ್ರೆ ಬಹಳ ಮಂದಿ ಹೀಗಂತಾರಲ್ಲ, ನೀವು ಹೆಲ್ಪ್

0: ಯಾಕಂದ್ರೆ ಇದು ಸೋಷಿಯಲ್ ಫ್ಯಾಕ್ಟರ್, ಬಹಳ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗು ಇರ್ತಾವ್ರಿ ಆಜು ಬಾಜು ಕಡೆಯಿಂದ. ಸೊ ನಾವು ಕ್ಲಿಯರ್ ಇರ್ಬೇಕು, ಟ್ರಾನ್ಸ್ಪರೆಂಟ್ ಇರ್ಬೇಕು. ಅಂತಂದ್ರೆ ನಾವು ಏನ್ ಮಾಡಾಕತ್ತೇವಿ, ಎಲ್ಲಿ ನಾವು ಅದ ಬಂದಿದ್ದ ಡೊನೇಷನ್ ಎಲ್ಲಿ ಯುಟಿಲೈಸ್ ಮಾಡಾಕತ್ತೇವಲ್ಲ ಅದ ತೋರಿಸ್ಬೇಕಾಗ್ತೈತಿ. ಅದ್ರ ಸಲುವಾಗಿ ನಾವು ಪ್ರತಿಯೊಂದನ್ನು ಪಿಕ್ಚರೈಸ್ ಮಾಡಿರ್ತೇವಿ, ಪ್ರತಿಯೊಂದನ್ನು ನಾವು ಪೋಸ್ಟರ್ಸ್ ಎಲ್ಲ ಮಾಡಿ, ಟೆಂಪ್ಲೇಟ್ಸ್ ಎಲ್ಲ ಮಾಡಿ ನಾವು ನಮ್ಮ ಸೋಷಿಯಲ್ ಮೀಡಿಯಾದಾಗ ಹಾಕಿರ್ತೀವಿ.
1: ಆ ಟ್ರಾನ್ಸ್ಪರೆನ್ಸಿ ಇದೆ ಅಂತಾನೆ ಈ ತರದ ಒಂದು ರಿಸಲ್ಟ್ಸ್ ಬರ್ತಾ ಇದೆ. 18 ಇಯರ್ಸ್ ಆಗಿದೆ ಆ ಹುಡುಗನಿಗೆ ಸ್ಥಾಪನೆ, ಆ ಹುಡುಗ ಯಾವ ಒಂದು ಕಾರಣಕ್ಕೆ ಈ ಒಂದು ಫೌಂಡೇಶನ್ ಒಂದು ಬಿಗಿನಿಂಗ್ ಆಯ್ತು, ಆರಂಭವಾಯಿತು, ಅದಕ್ಕೇನೆ ಈ ಒಂದು ರಿಸಲ್ಟ್ ಆಗಿ ಬಂದಿದೆ. ಆನ್ಲೈನ್ ಬಗ್ಗೆ ತಾವು ಹೇಳ್ತಾ ಇದ್ರಿ, ಆನ್ಲೈನ್ ನಲ್ಲಿ ಈ ತರದ ವಿರೋಧ ಅಂತ ಹೇಳುದಿಲ್ಲ, ಆನ್ಲೈನ್ ನಲ್ಲಿ ಒಂದು ಫಾರ್ ನೋ ರೀಸನ್ ಕ್ರೋಧ ತೋರಿಸ್ತಿರ್ತಾರೆ, ಯಾಕೆ ತೋರಿಸೋದು ಇದು ಅದು, ಹೌ ಡು ಯು ಫೇಸ್? ಯಾಕಂದ್ರೆ ನೀವು ಮಾಡ್ತಾ ಇದ್ರೆ ಒಂದು ಪುಣ್ಯದ ಕೆಲಸ, ಆಚೆ ಜನ ಹಿಂಗೆ ಮಾತಾಡ್ತಾರೆ. ಲೈಫ್ ಅಲ್ಲಿ ಎರಡು ತರದ ಜನ ಇದ್ದೇ ಇರ್ತಾರೆ, ವಿ ಹ್ಯಾವ್ ಟು ಫೇಸ್. ವೈಯಕ್ತಿಕವಾಗಿ ನೀವು ಹೇಗೆ ಫೇಸ್ ಮಾಡ್ತಾ ಇದ್ರಿ?
0: ಸರ್, ನಾನೇನಂತೀನಿ, ನಾವು ಒಂದು ಪೋಸ್ಟ್ ನಾವು ನೋಡಾಕತ್ತೇವ ಅಂತಂದ್ರ ಅದ್ರೊಳಗ ಏನ್ ಚಲೋ ಇರ್ತೈತಲ್ಲ ಅದನ್ನ ನಾವು ತಗೊಳ್ಬೇಕಾಗ್ತೈತ್ರಿ. ಅದ ಆ ನೀಡಿ ಪರ್ಸನ್ ನಾವಲ್ಲಿ ತೋರಿಸ್ಲಿಲ್ಲ ಅಂದ್ರೆ ಅವ್ನಿಗೆ ನೀಡೈತ ಅನ್ನೋದು ಎಲ್ಲೂ ಗೊತ್ತಾಗೋದಿಲ್ಲ. ಯಾವುದು ಮನುಷ್ಯ ಪ್ರತಿಯೊಬ್ಬರು ಮಂದಿ ಹೋಗಿ ಪ್ರತಿಯೊಂದು ಮನೆಗೆ ಹೋಗಿ ನೋಡೋದಿಲ್ಲ ಎಲ್ಲಿ ಏನು ಪ್ರಾಬ್ಲಮ್ ನಡೆದೈತೆ ಅಂತ. ಎಲ್ಲೋ ಒಂದು ಕಡೆ ನಮ್ಗೆ ಅದು ಕಾಣಾಕತ್ತೈತೆ ಅಂದ್ರೆ ನಾವು ಹೋಗಿ ಹೆಲ್ಪ್ ಮಾಡಬೇಕಾಗ್ತೈತಿ. ಅದು ಹೆಲ್ಪ್ ನಾವು ನನಗೆ ಮಾಡ್ರಿ, ನಮ್ಮಿಂದನ ಮಾಡ್ರಿ ಅಂತ ನಾವು ಹೇಳೋದಿಲ್ಲ. ಬೇಕಾದ್ರೆ ನೀವು ಅವ್ರ ಅಡ್ರೆಸ್ ತಗೋರಿ, ಅಲ್ಲಿ ಹೋಗಿ ಮಾಡ್ರಿ. ಬಟ್ ಹೆಲ್ಪ್, ಮಾನವೀಯತೆ ಅನ್ನೋದು ಇಂಪಾರ್ಟೆಂಟ್ ಇರ್ತೈತ್ರಿ. ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾ ಒಳಗೆ ಒಂದು ಹೆಲ್ಪ್ ಮಾಡಾಕತ್ತೇವಂತ ಒಂದು ಪೋಸ್ಟ್ ಹಾಕಾಕತ್ತೇವಿ ಅಂತಂತಂದ್ರೆ ಅದ ಒಂದು ನಮ್ದು ಆಟಿಟ್ಯೂಡ್ ತೋರ್ಸಾಕಂತಲ್ಲ, ಒಂದು ನಮ್ದು ಶೋಆಫ್ ಮಾಡಾಕತ್ತೇವಂತ ಇರುವುದಿಲ್ಲ. ಅಂದ್ರೆ ಅದರಿಂದ ಮುಂದಿನ ಮನುಷ್ಯನು ಮೋಟಿವೇಟ್ ಆಗ್ಲಿ, ಮುಂದಿನ ಮನುಷ್ಯಗೂ ಅದ್ರ ಬಗ್ಗೆ ಗೊತ್ತಾಗ್ಲಿ ಅಂತ ಹೇಳಿ ನಾ ಸೋಷಿಯಲ್ ಮೀಡಿಯಾ ನಾವು ಒಳಗೆ ಭಾಳ ನ್ಯೂಸ್ ನೋಡ್ತೇವ್ರಿ. ಬಟ್ ಅದ್ರಾಗ ನಾವು ಕ್ಯಾರಿ ಮಾಡೋದು ಸ್ವಲ್ಪ ಇರ್ತೈತಲ್ಲ, ಅದ್ರಾಗ ನಾವು ಪಾಸಿಟಿವ್ನೆಸ್ ತಗೊಳ್ಳೋಣ. ಬಹಳ ನೆಗೆಟಿವ್ ನೋಡ್ತಿರ್ತೇವೆ, ಎಷ್ಟೋ ಮಂದಿಗೆ ಏನೇನೋ ಏನೇನೋ ಕಮೆಂಟ್ಸ್ ಮಾಡಕ್ ಟೈಮ್ ಇರ್ತೈತಿ. ಬಟ್ ಬಂದ ಎಲ್ಲಿ ಪ್ರಾಬ್ಲಮ್ ನಡೆದೈತಿ, ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ಇರುದಿಲ್ಲ.
1: ಈ ಪ್ರಶ್ನೆ ಕೇಳಿರೋ ಕಾರಣ ಎಷ್ಟೋ ಜನರು ಫೇಸ್ ಮಾಡ್ತಾರೆ, ಫೈನಲಿ ಬಿಟ್ಟು ಬಿಡಪ್ಪ ಈ ಸೋಷಿಯಲ್ ಮೀಡಿಯಾನೇ ಬಿಟ್ಬಿಡೋಣ ಅಂತಾರೆ. ನಿಮ್ಮ ಕಡೆಯಿಂದ ಈ ಉತ್ತರ ಎಷ್ಟೋ ಜನರಿಗೆ ಸಹಾಯವಾಗುತ್ತೆ. ನೀವು ಹೇಳಿದ್ರೆ ಏನ್ ಬೇಕು ಅದನ್ನ ತಗೊಂಡು ಹಾಕಿ ಒಮಿಟ್ ಮಾಡಿ, ಡಿಲೀಟ್ ಮಾಡಿ ಅಂತ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ ಮೇಡಮ್. ಇಲ್ಲಿವರೆಗೂ ತಾವು ಫೌಂಡೇಶನ್ ಬಗ್ಗೆ, ಸಹಾಯದ ಬಗ್ಗೆ, ಮಾನವೀಯತೆ ಬಗ್ಗೆ, ತಮ್ಮ ಎಲ್ಲ ಬಾಲ್ಯದ ಬಗ್ಗೆ ತಾವು ಹೇಳಿದ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ, ಕೇಳುಗರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀರಾ?
0: ಈಗ ನಾವಿರೋ ಫ್ಯಾಕ್ಟರ್ ಅಂತಂತಂದ್ರೆ ನಾವು ನಡೆಸ್ತಾ ಇರೋ ಅನಾಥಾಶ್ರಮ ಎಚ್ ಐ ವಿ ಇನ್ಫೆಕ್ಟೆಡ್ ಮಕ್ಕಳ ಬಗ್ಗೆ ಅಂದ್ರೆ ನಾನು ಅದ್ರ ಬಗ್ಗೆ ಹೇಳಕ್ ಚಲೋ ಅನಿಸ್ತೈತಿ. ಯಾಕಂದ್ರೆ ನಾವು ಒಂದ್ ಮನುಷ್ಯಗ್ ಏನೋ ಒಂದ್ ರೋಗ ಐತಂತಂದ್ರ ಆ ರೋಗ ನಿನಗ ಐತಿ ಐತಿ ಅಂತ ನಾವು ಡೈಲಿ ಅವ್ರಿಗೆ ಹೇಳಿದ್ರ ಅವ್ರು ಅದ್ ಐತಿ ಅಂತ ಮಾನಸಿಕವಾಗಿ ಅದನ್ನ ತಗೊಂಡನ ಅರ್ಧ ಅಲ್ಲಿನ ಡೆತ್ ಆಗಿರ್ತೈತ್ರಿ ಅವ್ರು. ಅವ್ರ ನಾವು ಅವ್ರ ವಿಲ್ ಪವರ್ ಸ್ಟ್ರಾಂಗ್ ಮಾಡ್ಬೇಕು, ಅವ್ರನ್ನ ನಾರ್ಮಲ್ ಗತೆ ನೋಡ್ಬೇಕು. ಪ್ರತಿಯೊಂದು ಮನುಷ್ಯಗೂ ಒಂದಿಲ್ಲ ಒಂದ್ ಪ್ರಾಬ್ಲಮ್ ಇರ್ತೈತ್ರಿ, ಪ್ರತಿಯೊಂದು ಮನುಷ್ಯಗೂ ಇರ್ತೈತಿ. ಆ ಪ್ರಾಬ್ಲಮ್ ಐತಿ ಅಂತ ಹೇಳಕ್ ಕೂಡಬಾರ್ದ. ನಮ್ಮ ಮಕ್ಕಳಿಗೆ ನೋಡಿ ಡೈಲಿ ನಾವು ನಮ್ಮ ಫೌಂಡೇಶನ್ಗೆ ಹೋದ್ಮೇಲೆ ಆ ಮಕ್ಕಳಿಗೆ ನೋಡಿ ನಮಗ್ ತಿಳಿಯೋದು ಅದು ಒಂದಲ್ಲ, ಅವ್ರ ಕಡೆ ಇಷ್ಟ ಅವ್ರ ಕಡೆ ಅವ್ರದ್ದು ಜೀವನ ಸ್ಮಾಲ್ ಐತಿ. ಬಟ್ ಅವ್ರು ಇರುವುದು ಅವ್ರ ವಿಲ್ ಪವರ್ ಸ್ಟ್ರಾಂಗ್ ಐತಲ್ಲ ಅದನ್ನ ನೋಡಿ ಕಲಿಯೋದು ಇರ್ತೈತ್ರಿ. ಸೊ ಪ್ರಾಬ್ಲಮ್ಸ್ ಎಲ್ಲರಿಗೂ ಇರ್ತೈತಿ, ಅದನ್ನ ಎದುರಿಸ್ ಮುಂದ್ ಬರ್ಬೇಕು ನಾವು.
1: ಫ್ಯಾಂಟಾಸ್ಟಿಕ್, ಬಹಳ ಉತ್ತಮವಾಗಿ ತಿಳಿಸಿದ್ರಿ. ಕಾರ್ಯಕ್ರಮದ ಇವತ್ತಿನ ವಿಷಯದ ಕುರಿತು, ತಮ್ಮ ಫೌಂಡೇಶನ್ ಕುರಿತು ವಿವರವಾದ ಮಾಹಿತಿ ಅಂಡ್ ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
1: ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಮತಿ ಮಧು ಮಹೇಶ್ ಜಾಧವ್ ಅವರು, ಮಹೇಶ್ ಫೌಂಡೇಶನ್ ಡೈರೆಕ್ಟರ್ ಹಾಗೂ ಪ್ರಯತ್ನ ಫೌಂಡೇಶನ್ ಪ್ರೆಸಿಡೆಂಟ್ ಇವರು, ಕಾರ್ಯಕ್ರಮದಲ್ಲಿ ತಮ್ಮ ವಿವರವಾದ ಮಾಹಿತಿ ಅಂಡ್ ಮೋಟಿವೇಶನಲ್ ಸ್ಪೀಚ್ ಅವರು ಕೊಟ್ಟಿದ್ದಾರೆ. ಸೊ ಐ ಹೋಪ್ ಇದರಿಂದ ಏನಾದರೂ ನಾವು ತಕ್ಕ ಪಾಠ

ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ. ಇದು 90.4 FM KLE ಕನಸು ಬೆಳಕು, ಕಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: Attention all aspiring health leaders. Here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a five-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our two-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit CAHED JNMC Campus, Nehru Nagar, Belagavi or call 0831-244-444, extension 4327.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-1530 ಮತ್ತು 0831-247-3777, ಎಕ್ಸ್ಟೆನ್ಷನ್ 1530.

0: केली कॅन्सर हॉस्पिटल नेहरू नगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरू नगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಇಂದೇ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444.

0: ಎಲ್ ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केली अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवन कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: केली संस्थेचे नूतन हॉर्टिकल्चर विज्ञान महाविद्यालय मत्तिको बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026-27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक तत्वे तसेच

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145 ಹಾಗೂ 8123871607.

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ರೇಣು ಧ್ವನಿ 90.4 FM KL ಈ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ರೋಲ್ ಆಫ್ ಪ್ರಿಡೇಟರಿ ಗ್ರೀನ್ ಲೇಸ್ ಸ್ವಿಂಗ್ ಇನ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಬೈ ಬಯೋಲಾಜಿಕಲ್ ಮೆಥಡ್. ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ ಕೇಲಿ ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈ ಲಾಂಗಲ್ ಅಸಿಸ್ಟೆಂಟ್ ಪ್ರೊಫೆಸರ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ ಸರ್.
0: ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಅಲ್ಲಿಂದ ಪ್ರಾರಂಭ ಮಾಡೋಣ. ಪರಭಕ್ಷಕ ಕೀಟ ಎಂದರೇನು?
1: ಎಸ್ ನೋಡಿ ಸರ್, ಪರಭಕ್ಷಕ ಕೀಟ ಅಂದ್ರೆ ನಾವು ಇದಕ್ಕೆ ಇಂಗ್ಲಿಷ್ ಅಲ್ಲಿ ಪ್ರಿಡೇಟರ್ಸ್ ಅಂತೀವಿ. ಏನಂದ್ರೆ ಇದೊಂದು ಕೀಟವಾಗಿದ್ದು ಸಾಮಾನ್ಯ ಕೀಟದ ತರನೇ ಇದು

0: ಒಂದು ಕೀಟ ಆಗಿದ್ದು. ಬಟ್ ಏನಾಗುತ್ತೆ, ಸಾಮಾನ್ಯ ಕೀಟಗಳು ನಮ್ಮ ಬೆಳೆಗಳನ್ನು ನಾಶ ಮಾಡಿ ಅವು ತಿಂದು ಬೆಳೆಗಳನ್ನ ತಿಂದು ತಾವು ಬದುಕೊಂತವೆ. ಬಟ್ ಈ ಪರಭಕ್ಷ ಕೀಟ ಅಂದ್ರೆ ನಮ್ಮ ಬೆಳೆಗಳನ್ನು ಯಾವ ನಾಶ ಮಾಡಲು ಬರುತ್ತವೆಯೋ ಅಂತ ಕೀಟವನ್ನು ಈ ಕೀಟವು ತಿಂದು ತನ್ನ ಒಂದು ಜೀವನ ಚರಿತ್ರೆಯನ್ನು ಮುನ್ನಡೆಸುತ್ತದೆ. ಈಗ ನಮಗೆ ಇಲ್ಲಿ ಏನು ಲಾಭ ಅಂದ್ರೆ, ಈ ಪರಭಕ್ಷ ಕೀಟವು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನೇ ತಿಂದು ಬಿಡುತ್ತೆ. ಆವಾಗ ನಮಗೆ ಏನಾಗುತ್ತೆ, ಇದರಿಂದ ಉಪಯೋಗವಾಗುತ್ತೆ. ಅದಕ್ಕೆ ಪರಭಕ್ಷ ಕೀಟಗಳನ್ನು ಹತೋಟಿ ಮಾಡುವಲ್ಲಿ ತುಂಬಾ ಮಹತ್ವದ ಪಾತ್ರವಿದೆ, ಎಸ್ಪೆಷಲಿ ಕೃಷಿಯಲ್ಲಿ. ಅದಕ್ಕಾಗಿ ಇದು ತುಂಬಾ ತುಂಬಾ ಇತ್ತೀಚಿನ ದಿನಗಳಲ್ಲಿ ಮಹತ್ವವನ್ನು ಪಡೆಯುತ್ತಿದೆ ಸರ್.
1: ಅಂತಹ ಸಂದರ್ಭದಲ್ಲಿ ಇದನ್ನ ರೈತರು ಕೃಷಿಯಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ.
0: ಓಕೆ ಸರ್. ಈಗ ನೋಡಿ ಸರ್, ಏನಾಗಿದೆ ಅಂದ್ರೆ ಪ್ರೆಸೆಂಟ್ ಒಂದು ಕೃಷಿಯಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಒಂದು ದೊಡ್ಡ ತಪ್ಪು. ಈಗ ಬೆಳೆಗಳಿಗೆ ಒಂದು ರೋಗ ಬರಲಿ ಅಥವಾ ಯಾವುದೋ ಒಂದು ಕೀಟ ಬರಲಿ, ಅವ್ರು ಮೊದಲನೇ ಒಂದು ಕ್ರಮ ತೆಗೆದುಕೊಳ್ಳೋದು ಪಟ್ಟಂತಂದು ಕೀಟನಾಶಕಗಳ ಅಂಗಡಿಗೆ ಓಡಿ ಹೋಗೋದು. ಅವರ ತಲೆಯಲ್ಲಿ ಏನಿರುತ್ತಂದ್ರೆ ಇವತ್ತು ಕೀಟ ನೋಡಿಬಿಟ್ರೆ ಮರುದಿನ ಅದು ಇರಲೇಬಾರದು ಅವ್ರ ಬೆಳೆಗಳಲ್ಲಿ. ಅವ್ರ ಈ ಒಂದು ತಳ್ಕೊಳ್ಳುವಂತ ಪುರುಸೊತ್ತು ಇಲ್ಲ, ತಾಕತ್ತು ಇಲ್ಲ. ಹೋಗಿ ಏನ್ ಮಾಡೋದಂದ್ರೆ ಫಸ್ಟ್ ಡಿಫೆನ್ಸ್ ಅನ್ನೋದು ಅವರು ಏನಂದ್ರೆ ಕೀಟನಾಶಕ ಅಂಗಡಿಗಳಿಗೆ ಹೋಗೋದು, ಒಂದು 1500, 2000, 2500 ಕೊಟ್ಟು ತಂದ್ಬಿಡೋದು. ತಂದ್ಬಿಟ್ಟು ಅವರ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿಬಿಡೋದು. ಅವ್ರು ಮಾಡ್ತಾರೆ ಆ ಕೀಟಗಳನ್ನ, ಅದನ್ನೇನ್ ಮಾಡ್ತಂದ್ರೆ ಸಾಯ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ ಅಂದ್ರೆ ಆ ಕೀಟನಾಶಕ ಏನ್ ಬೆಳೆಯಲ್ಲಿ ಮಾಡಿರ್ತಾರೆ, ಉಪಯೋಗ ಮಾಡಿರ್ತಾರಲ್ಲ, ಅದು ತುಂಬಾ ವಿಷಕಾರಿ ಇರುತ್ತೆ. ಅದನ್ನ ನಾವು ನೀವು ಎಲ್ಲರೂ ತಿಂತೀವಿ. ತಿಂದಾಗ ಕೆಲವ್ರು ಹೇಳ್ತಾ ಇರ್ತಾರೆ, ಒಂದು ಅಡಿಕೆ ಹುಳನ್ನ ಹಾಕಿಲ್ಲ ಅವ್ನಿಗೆ ಹೆಂಗೆ ಕ್ಯಾನ್ಸರ್ ಬಂತು, ಒಂದು ಅಡಿಕೆ ಹುಳನ್ನ ತಿಂದಲ್ಲ ಯಾಕೆ ತರ ಇದಾಯ್ತು. ಬಟ್ ಒಳಗಡೆ ಏನಾಗಿರುತ್ತಂದ್ರೆ ಈ ಒಂದು ಕೀಟನಾಶಕ ರಾಸಾಯನಿಕ ವಸ್ತು ಬೆಳೆಗಳ ಮೈಯಲ್ಲಿ ಹೋಗ್ಬಿಟ್ಟು ಅದನ್ನ ನಾವು ತಿಂದು ನಮಗೆ ಸುಮಾರು ರೋಗ ರುಜಿನಗಳು ಬರುತ್ತವೆ. ಸೊ ಈ ಒಂದು ಎಲ್ಲ ವ್ಯವಸ್ಥೆ ನೋಡಿಬಿಟ್ಟು ನಾವು ಪರಭಕ್ಷ ಕೀಟವನ್ನು ಯೂಸ್ ಮಾಡಬೇಕು ಅಥವಾ ಉಪಯೋಗ ಮಾಡಬೇಕು. ಇಲ್ಲಿ ಏನಾಗುತ್ತಂದ್ರೆ ಪರಭಕ್ಷ ಕೀಟದ ಉಪಯೋಗದಿಂದ ಇಂಥ ಎಲ್ಲ ಒಂದು ರಾಸಾಯನಿಕ ವಸ್ತುಗಳು ನಾವು ನಮ್ಮ ಬೆಳೆಗಳ ಮೇಲೆ ಹಾಕೋದು ಆಗೋದಿಲ್ಲ. ಅವಾಗ ಏನಾಗುತ್ತೆ, ನಾವು ವಿಷಪೂರಿತ ಆಹಾರವನ್ನು ಬಿಟ್ಟು ಸ್ವಪ್ರೇರಿತ ಅತ್ಯಂತ ಅತ್ಯುತ್ತಮವಾದ ಆಹಾರವನ್ನು ನಾವು ಉಪಯೋಗ ಮಾಡ್ಕೋಬಹುದು. ಅದಕ್ಕೆ ಪರಭಕ್ಷ ಕೀಟ ತುಂಬಾ ಸಹಾಯ ಮಾಡುತ್ತೆ ನಮ್ಮ ರೈತ ಬಾಂಧವರಿಗೂ ಹಾಗೂ ಜನಸಾಮಾನ್ಯರಿಗೂ. ಅದಕ್ಕೆ ಇದರ ಮಹತ್ವ ತುಂಬಾ ಇದೆ ಸರ್.
1: ಬಹಳ ಮುಖ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಬಹಳ ಆದ್ಯತೆ ಕೊಡಲಾಗುತ್ತದೆ.
0: ಹೌದು.
1: ಅಂತ ಸಂದರ್ಭದಲ್ಲಿ ಈಗ ಇರೋ ಪರಿಸ್ಥಿತಿಯಲ್ಲಿ ರೈತರು ಇದನ್ನ ಎಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಿದ್ದಾರೆ ಅದ್ರ ಬಗ್ಗೆ ತಿಳಿಸಿ, ಅಂಡ್ ಎಷ್ಟು ಅವೇರ್ ಆಗಿದ್ದಾರೆ, ಎಷ್ಟು ಜಾಗೃತರಾಗಿದ್ದಾರೆ ಅದ್ರ ಬಗ್ಗೆ ತಿಳಿಸಿ.
0: ಓಕೆ ನೋಡಿ ಸರ್, ಈಗ ನಿಮ್ಮ ಒಂದು ಪ್ರಶ್ನೆಗೆ ತಕ್ಕಂತೆ ಉತ್ತರ ಏನಂದ್ರೆ, ನಮ್ಮ ದೇಶದಲ್ಲಿ ಸುಮಾರು ಏನಂದ್ರೆ ರಿಸರ್ಚ್ ಆಕ್ಟಿವಿಟೀಸ್ ಆಗುತ್ತೆ, ಎಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿರ್ಬೋದು ಅಥವಾ ಪ್ರಯೋಗಾಲಯದಲ್ಲಿರ್ಬೋದು. ಅಲ್ಲಿ ಆದಂತ ಒಂದು ರಿಸಲ್ಟ್ ಈ ರೈತರ ಲೆವೆಲ್ಗೆ ತಂದು ಕೊಡುವಂತ ಒಂದು ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ. ಅದಕ್ಕೆ ನಾವು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಎಕ್ಸ್ಟೆನ್ಷನ್ ಆಫೀಸರ್ಗಳೇ ತುಂಬಾ ಕಡಿಮೆ ಇದ್ದಾರೆ. ಓಕೆ, ಎಕ್ಸ್ಟೆನ್ಷನ್ ಆಫೀಸರ್ ನಾವು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಮಾಡಿಬಿಟ್ಟು ಆ ಒಂದು ವಿಷಯವನ್ನು ರೈತರಿಗೆ ತಲುಪಿಸಬೇಕು. ಆಕ್ಚುಲಿ ನಿಜ ಹೇಳಬೇಕಂದ್ರೆ ಈ ಪರಭಕ್ಷ ಕೀಟದ ಒಂದು ಮಹತ್ವ ನಮ್ಮ ರೈತರಿಗೆ ತುಂಬಾ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ, ಈ ಒಂದು ಪ್ರಯೋಗ ಅಥವಾ ಒಂದು ಪರಭಕ್ಷ ಕೀಟದ ಉತ್ಪಾದನೆ ಇದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೀಮಿತವಾಗಿದೆ, ಅಥವಾ ಪ್ರೋಗ್ರೆಸಿವ್ ಫಾರ್ಮರ್ಸ್ ಅಂತ ನಾವು ತಿಳಿದಿರುವಂತ ರೈತರು ಅವ್ರಿಗಷ್ಟೇ ಸೀಮಿತವಾಗಿದೆ. ಈಗ ನೋಡಿ ನಮ್ಮ ದೇಶದಲ್ಲಿ 50% ರೈತರು ಇದ್ದಾರೆ. ಈಗ ಅಂದ್ರೆ ಉದ್ಯೋಗ ಅವಕಾಶ ನೋಡಿದ್ರೆ 50% ರೈತ ಆಕ್ಟಿವಿಟಿಯಲ್ಲಿ ಬಿಜಿ ಆಗಿದ್ದಾರೆ. ಇವರಿಗೆ ಯಾವ್ದು ಇದ್ರ ಬಗ್ಗೆ ನಾಲೆಜ್ ಇಲ್ಲ, ತಿಳುವಳಿಕೆ ಇಲ್ಲ. ಯಾಕೆ ತಿಳುವಳಿಕೆ ಇಲ್ಲ ಅಂದ್ರೆ, ಲ್ಯಾಬ್ ಅಲ್ಲಿ ಆಗ್ತಾ ಇರುವಂತ ಒಂದು ರಿಸರ್ಚ್ ಆಕ್ಟಿವಿಟಿ ಆಗ್ಬೋದು ಅಥವಾ ಇದು ಪರಭಕ್ಷ ಕೀಟದ ಪ್ರೊಡಕ್ಷನ್ ಆಗುತ್ತೆ, ಅದು ರೈತರಿಗೆ ವಿಷಯ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದ್ರೆ, ಇಲ್ಲಿ ವಿಸ್ತರಣಾ ಅಧಿಕಾರಿಗಳ ಕೊರತೆ ತುಂಬಾ ಇದೆ. ಬಟ್ ಕೆಲವೊಂದು ರೈತರು ತುಂಬಾ ಚೆನ್ನಾಗಿ ಉಪಯೋಗ ಮಾಡ್ತಿದ್ದಾರೆ. ಸೊ ಅದಕ್ಕೆ ನಮ್ಮ ಒಂದು ಅಗ್ರಿಕಲ್ಚರ್ ವಿಭಾಗಕ್ಕೆ ನಾನು ಒಂದು ಮನವಿ ಮಾಡ್ಕೊಂತ ಇದ್ದೇನೆ, ದಯವಿಟ್ಟು ತಾವು ವಿಸ್ತರಣಾಧಿಕಾರಿಗಳನ್ನು ಹೆಚ್ಚಿಸಿ. ಸೊ ನಾವು ಏನು ಕೃಷಿ ವಿಷಯದಲ್ಲಿ ಒಂದು ಈ ಪ್ರಯೋಗ ಮಾಡ್ತಾ ಇದ್ದೀವಿ, ಪರಭಕ್ಷ ಕೀಟಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ, ಈ ಒಂದು ಜ್ಞಾನವನ್ನು ತಾವು ರೈತರಿಗೆ ತಿಳಿಸಬೇಕು. ಮೊದಲನೇದು ರೈತರಿಗೆ ಇದರ ಬಗ್ಗೆ ಜಾಸ್ತಿ ವಿಷಯ ಗೊತ್ತಿಲ್ಲ. ಎರಡನೇದು ಗೊತ್ತಿದ್ರು ತುಂಬಾ ಕಡಿಮೆ ರೈತರಿಗೆ ಗೊತ್ತಿದೆ. ಎಂಥವ್ರಿಗೆ ಅಂದ್ರೆ, ಕೆಲವೊಬ್ರು ಉದ್ಯೋಗವನ್ನು ಬಿಟ್ಟು ಬಂದು ರೈತಾಪಿ ಮಾಡ್ತಾ ಇದ್ದಾರೆ, ಅಂಥವ್ರು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಮನವಿ ಏನಂದ್ರೆ, ವಿಸ್ತರಣಾಧಿಕಾರಿಗಳಿಗೆ ಜಾಸ್ತಿ ಒಂದು ರಿಕ್ರೂಟ್ಮೆಂಟ್ ಮಾಡಿಕೊಂಡು ನಮ್ಮ ಲ್ಯಾಬಲ್ಲಿ ನಡೆಯುವಂತ ಒಂದು ಪರಭಕ್ಷ ಕೀಟದ ಉತ್ಪಾದನೆಯನ್ನು ರೈತರಿಗೆ ತಲುಪಿಸಿ, ಡೆಫಿನೆಟ್ಲಿ ಅವರು ಈ ಒಂದು ಪರಭಕ್ಷ ಕೀಟದ ಒಂದು ಉಪಯೋಗ ಮಾಡ್ಕೋತಾರೆ, ಮಾಡಿಕೊಂಡು ತಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೋತಾರಂತ ಇದೊಂದು ನನ್ನ ಅಭಿಪ್ರಾಯವಾಗಿದೆ ಸರ್.
1: ಬಹಳ ಮುಖ್ಯವಾಗಿ ಈಗ ಈ ಪರಭಕ್ಷಕ ಕೀಟದ ಮಹತ್ವದ ಬಗ್ಗೆ ತಾವು ತಿಳಿಸಿದ್ರೆ ರೈತರಿಗೆ ಯಾವ ರೀತಿಯ ಲಾಭ ಇದೆ ಅದ್ರ ಬಗ್ಗೆ ನಿಮ್ ಕಡೆ ತಿಳ್ಕೊಳ್ಳೋಣ. ಅದ್ರಗಿಂತ ಮುಂಚೆ ಜೀವನ ಚರಿತ್ರೆ ಆಫ್ ಪರಭಕ್ಷಕ ಕೀಟ ಅದ್ರ ಬಗ್ಗೆ ಸ್ವಲ್ಪ
0: ಸರ್. ಈಗ ನಾನು ಮಾತಾಡೋಂತ ಪರಭಕ್ಷ ಕೀಟ ಅಂದ್ರೆ ಅದು ಕ್ರೈಸೋಪರ್ಲಾ ಜಸ್ಟ್ರವಿಸ್ ಎಲೆಮಿ ಅಂತಂದು, ಇದೊಂದು ಪ್ರಿಡೇಟರ್ ಅಥವಾ ಪರಭಕ್ಷ ಕೀಟ ಆಗಿದ್ದು, ಇದನ್ನ ನಾವು ಕನ್ನಡದಲ್ಲಿ ಹಸಿರು ಪರಭಕ್ಷಕ ಕೀಟ ಅಂತೀವಿ ಸರ್. ಓಕೆ, ಸೊ ಇದರ ಜೀವನ ಚರಿತ್ರೆ ಯಾವ ತರ ಇದೆ ಅಂದ್ರೆ, ಮೊದಲನೇದು ಇದು ಮೊಟ್ಟೆ ಇರುತ್ತದೆ. ಮೊಟ್ಟೆ ಸುಮಾರು ಇದು ಒಂದು ಹೆಣ್ಣು ತಾಯಿ 250-500 ಮೊಟ್ಟೆಗಳನ್ನು ಇಡುತ್ತದೆ. ಎಲ್ಲಿ ಇಡುತ್ತದೆ ಅಂದ್ರೆ, ಗಿಡಗಳ ಎಲೆಗಳ ಮೇಲೆ ಆಗಿರ್ಬೋದು, ಗಿಡಗಳ ಎಲೆಗಳ ಕೆಳಗಡೆ ಆಗಿರ್ಬೋದು, ಯಾವ ಗಿಡ ಅಥವಾ ಯಾವ ಕ್ರಾಪ್ ಅಂದ್ರೆ ಕಾಟನ್ ಆಗಿರ್ಬೋದು, ಯಾವುದೇ ಒಂದು ನಾವು ಗದ್ದೆಯಲ್ಲಿ ಬೆಳೆತುವಂತ ಪಲ್ಸ್ ದ್ವಿದಳ ಧಾನ್ಯಗಳು ಆಗಿರ್ಬೋದು ಅಥವಾ ಏಕದಳ ಧಾನ್ಯಗಳಾಗಿರ್ಬೋದು, ಎಲೆಗಳ ಮೇಲೆ ಅಥವಾ ಎಲೆಗಳ ಕೆಳಗೆ ಮೊಟ್ಟೆ ಇಡುತ್ತದೆ. ಆ ಮೊಟ್ಟೆ ಒಡೆಯಲು 3-4 ದಿವಸ ಬೇಕು. ಮೊಟ್ಟೆ ಒಡೆದ ತಕ್ಷಣ ಲಕ್ಷಣ ಏನಾಗುತ್ತೆ ಅಂದ್ರೆ ಮರಿ ಹುಳು ಹೊರಗಡೆ ಬರುತ್ತದೆ. ಮರಿ ಹುಳುವಿನಲ್ಲಿ ಮೂರು ವಿಧದ ಹಂತಗಳು. ಒಂದನೆಯ ಮರಿ ಹುಳು 3 ದಿವಸ ಬದುಕುತ್ತದೆ, ಎರಡನೆಯ ಮರಿ ಹುಳು 4 ದಿವಸ ಬದುಕುತ್ತದೆ, ಐದನೇ ಮರಿ ಹುಳು 4 ರಿಂದ 5 ದಿವಸ ಬದುಕುತ್ತದೆ. ಸೊ ಹೀಗೆ ಮೂರು ರೀತಿಯ ಜೀವನ ಚಕ್ರ ಮರಿ ಹುಳುವಿನಲ್ಲಿ, ಅದಕ್ಕೆ ನಾವು ಪ್ರಿಡೇಟರಿ ಲಾರ್ವಾ ಅಂತೀವಿ. ಸೊ ಒಟ್ಟಾರೆಯಾಗಿ ಮರುಳಿನ ಜೀವನ ಚಕ್ರ ಎಷ್ಟಂದ್ರೆ ಸುಮಾರು 8 ರಿಂದ 11 ದಿವಸ ಇರುತ್ತದೆ. ಇದೇ ಒಂದು ಪರಭಕ್ಷ ಕೀಟದ ಜೀವನ ಚರಿತ್ರೆ. ತಾಯಿ ಹುಳನ್ನು ಪರಭಕ್ಷಕಲ್ಲ, ಮೊಟ್ಟೆನೂ ಪರಭಕ್ಷಕನಲ್ಲ, ಆನಂತರ ಕೋಶವಾಸನು ಪರಭಕ್ಷಕನಲ್ಲ, ಒಂದೇ ಮರಿ ಹುಳು ಅಷ್ಟೇ ಇದು ಏನಂದ್ರೆ ಪರಭಕ್ಷಕ. ಈ ಮೂರು ವಿವಿಧ ಹಂತಗಳಲ್ಲಿದೆಲ್ಲ ಇದೇನಾಗುತ್ತಂದ್ರೆ ಒಂದು ಮರಿ ಹುಳು 3 ತರಹದ ಜೀವನ ಚರಿತ್ರೆ ಇಲ್ಲ, ಇದು ಟೋಟಲ್ ತನ್ನ ಜೀವನ ವ್ಯವಸ್ಥೆಯಲ್ಲಿ ಸುಮಾರು 150 ರಿಂದ 250 ಸಸ್ಯಗಳನ್ನು ತಿನ್ನುತ್ತದೆ. ಆನಂತರ ವೈಟ್ ತಿನ್ನುತ್ತದೆ. ಆನಂತರ ನಾವು ಕೆಲವೊಂದು ಹೇಳ್ತೀವಿ ಲೆಪಿಡಾಪ್ಟರ್ನ ಎಗ್ಸ್ ಇರುತ್ತೆ, ಆ ಲೆಪಿಡಾಪ್ಟರ್ನ ಎಗ್ಸ್ ಅಂತ ತಿನ್ನುತ್ತೆ. ಸೊ ಇದು ಮರಿ ಹುಳು ಆಯ್ತು. ಮರಿ ಹುಳು ಆದ ತಕ್ಷಣ ನೆಕ್ಸ್ಟ್ ಬರೋ ಒಂದು ಜೀವನ ಚರಿತ್ರೆ ಅಂದ್ರೆ ಕೋಶಾವಸ್ಥೆ, ನಾವು ಅದಕ್ಕೆ ಪೀಪೆ ಅಂತೀವಿ. ಓಕೆ, ಸೊ ಇದು ಸುಮಾರು 8 ದಿವಸ ತಗೊಳ್ಳುತ್ತದೆ. ಆ ಪೀಪೆ ಬಡಿದು ಹೊರಗೆ ತಾಯಿ ಬರುತ್ತದೆ ಅಥವಾ ತಂದೆ ಬರುತ್ತದೆ, ಗಂಡು ಹುಳು ಅಥವಾ ಹೆಣ್ಣು ಹುಳು ಬರುತ್ತೆ. ಆ ಗಂಡು ಅಥವಾ ಹೆಣ್ಣು ಹುಳು ಸುಮಾರಾಗಿ 7 ರಿಂದ 8 ದಿವಸ ಬದುಕುತ್ತದೆ. ಸೊ ಒಟ್ಟಾರೆಯಾಗಿ ನಾವು ಹೇಳುವುದಾದರೆ ಈ ಒಂದು ಪರಭಕ್ಷ ಕೀಟ ಗ್ರೀನ್ ಲೇಸ್ ವಿಂಗಿನ ಪರಭಕ್ಷ ಕೀಟದ ಜೀವನ ಚರಿತ್ರೆ 21 ರಿಂದ 28 ದಿವಸ ಆಗಿರುತ್ತದೆ.
1: ಬಹಳ ವಿವರವಾಗಿ ತಾವು ಅದರ ಬಗ್ಗೆ ತಿಳಿಸಿದ್ರಿ. ಈಗ ಸಾಕಾಣಿಕೆ ಕ್ರಮದ ಬಗ್ಗೆ ತಿಳಿಸ್ಕೊಳ್ಳಿ
0: ಸರ್. ಸಾಕಾಣಿಕೆ ಕ್ರಮ ಅಂದ್ರೆ 2 ರೀತಿಯಾಗಿ ನಾವು ಸಾಕಾಣಿಕೆ ಮಾಡಬಹುದು. ಒಂದನೆಯದು ಆರ್ಟಿಫಿಷಿಯಲ್ ಡಯಟ್ಸ್ ಅಂತೀವಿ ನಾವು, ಅಂದ್ರೆ ಕೃತಕವಾಗಿ ಆಹಾರನ್ನು ತಯಾರು ಮಾಡೋದು. ಈ ಒಂದು ವ್ಯವಸ್ಥೆ ಯಾವಾಗ ಬರುತ್ತದೆ ಅಂದ್ರೆ ಅಕಸ್ಮಾತ್ ಆಗಿ ನಮಗೆ ಈ ಪರಭಕ್ಷ ಕೀಟದ ಆಹಾರ ನೈಸರ್ಗಿಕವಾಗಿ ಸಿಗದೇ ಇದ್ದಾಗ. ಈ ಪರಭಕ್ಷ ಕೀಟದ ಮುಖ್ಯ ಆಹಾರವೆಂದರೆ ರಸ ಇರುವ ಕೀಟಗಳು. ಅವು ಯಾವಂದ್ರೆ ಸಸ್ಯನಾಗಿರ್ಬೋದು, ಅದಕ್ಕೆ ಪಿಡ್ಸ್ ಅಂತೀವಿ, ವೈಟ್ ಫ್ಲೈ ಅಂತೀವಿ ಅಂದ್ರೆ ಬಿಳಿ ಹುಳು ಆಗಿರ್ಬೋದು, ಲೀಪ್ ಹಾಪರ್ ಅಂತೀವಿ ಹಸಿರು ಜೀವಿ ಹುಳು ಅಂತೀವಿ, ಅಥವಾ ಲೆಪಿಡಾಪ್ಟರ್ನ್ ಇನ್ಸೆಕ್ಟದ ಮೊಟ್ಟೆಗಳು. ಇವು 4 ಅಕಸ್ಮಾತ್ ಆಗಿ ನಿಸರ್ಗದಲ್ಲಿ ಸಿಗದೇ ಇದ್ದಾಗ ನಾವೇ ನಮ್ಮ ಕೃತಕ ಲ್ಯಾಬೊರೇಟರಿಯಲ್ಲಿ ನಾವು ಇದರ ಆಹಾರವನ್ನು ತಯಾರು ಮಾಡಬಹುದು. ಅದಕ್ಕೆ ನಾವು ಏನನ್ನು ಉಪಯೋಗಿಸಬೇಕಂದ್ರೆ, ಒಂದನೇದಾಗಿ ಯಾವ್ದಾದ್ರು ಪೀಪಾ ಅಂತೀವಿ, ಎಕ್ಸಾಂಪಲ್ ನೀವು ತಗೊಳ್ಳಿ ಯಾವ್ದಾದ್ರು ಕೀಟದ ಪೀಪಾ ತಗೊಳ್ಳಿ, ಆ ಪೀಪಾನ ಒಣಗಿಸಬೇಕು, ಒಣಗಿಸಿ ಪುಡಿ ಮಾಡಬೇಕು, ಅದನ್ನ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಜೇನುತುಪ್ಪವನ್ನು ಸೇರಿಸಬೇಕು. ಆನಂತರ ಅದರಲ್ಲಿ ಶತಾವರಿ ಅಂತ ಒಂದು ಪ್ಲಾಂಟ್ ಬರುತ್ತೆ, ಆ ಶತಾವರಿ ಪೌಡರ್ ಮಾಡ್ಕೋಬೇಕು. ಆನಂತರ ಅದಕ್ಕೆ ಒಂದ್ ಸ್ವಲ್ಪ ಈಸ್ಟ್ ಹಾಕಬೇಕು. ಇವನ್ನೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಒಣಗಿಸಿ ಸೆಮಿ ಸಾಲಿಡ್ ತರ ಆ ಒಂದು ಒಂದು ಫುಡ್ ಅನ್ನು ನಾವು ಇದಕ್ಕೆ ಕೊಟ್ರೆ ನಾವು ಲ್ಯಾಬ್ ಅಲ್ಲಿ ಇದನ್ನ ಆರ್ಟಿಫಿಷಿಯಲ್ ಪ್ರೊಡಕ್ಷನ್ ಮಾಡಬಹುದು. ಇದು ಬೇಡಪ್ಪ ಅಂತಂದ್ರೆ ರೈತರಿಗೆ ಇದು ಗೊತ್ತಿರಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ, ರೈತರು ಸುಮಾರು ಬೆಳೆಗಳಿರುತ್ತೆ ಹೊಲದಲ್ಲಿ ಗದ್ದೆಗಳಲ್ಲಿ, ಆ ಬೆಳೆಗಳಿಗೆ ಖಂಡಿತವಾಗಿಯೂ ರಸಾಯನಿಕ ಕೀಟಗಳು ಬಂದೇ ಬರುತ್ತವೆ. ಅವಾಗ ಏನ್ ಮಾಡಬೇಕು, ಅಂತ ರಸಾಯನಿಕ ಕೀಟಗಳನ್ನ ನಾವು ಗದ್ದೆಯಿಂದ ನಮ್ಮ ಮನೆಗೆ ಅಥವಾ ಲ್ಯಾಬೊರೇಟರಿಗೆ ತಂದ್ಬಿಟ್ಟು ಈ ಒಂದು ಹಸಿರು ಗ್ರೀನ್ ಲೇಸ್ವಿಂಗಿಗೆ ತಿನ್ನಲು ಬಿಡಬೇಕು. ಸೊ ಈ ತರವಾಗಿ ರೈತರು ಕೂಡ ಅನ್ನ ಉತ್ಪತ್ತಿ ಮಾಡಬಹುದು, ಸೈಂಟಿಫಿಕ್ ಕಮ್ಯುನಿಟಿ ಲ್ಯಾಬ್ ಅಲ್ಲಿ ಈ ತರ ಉತ್ಪತ್ತಿ ಮಾಡಬಹುದು. ಸೊ ಈ ಎರಡು ವಿಧಗಳಲ್ಲಿ ನಾವು ಇದನ್ನ ಸಾಕಾಣಿಕೆ ಮಾಡಬಹುದು.
1: ಇದರ ಬಳಕೆ ಬಗ್ಗೆ ತಾವು ತಿಳಿಸಿಕೊಟ್ರಿ, ಹಾಗೆ ಇದರ ಉಪಯೋಗದ ಬಗ್ಗೆನೂ ಸ್ವಲ್ಪ ತಿಳಿಸಿಕೊಡಿ ಕಾರ್ಯಕ್ರಮದಲ್ಲಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ನೀವು ಕೇಳ್ತಾ ಇದ್ರ ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಡಾಕ್ಟರ್ ನಿಂಗರಾಜ್ ಬೆಳಗಲಿ ಅವರು. ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ ಇದು 90.4 FM KLE ಕನಸು ಕೃಷಿ ಮಿತ್ರ ಕಾರ್ಯಕ್ರಮವಿದು. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು ವಿವರವಾದ ಮಾಹಿತಿ ಕೊಡ್ತಾ ಇದ್ದಾರೆ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು. ಬ್ರೇಕ್ ನ ಮುಂಚೆ ಇದರ ಉಪಯೋಗ ಬಗ್ಗೆ ತಿಳಿಸಿ ಅಂತ ಹೇಳಿದೆ ದಯವಿಟ್ಟು.
2: ಉಪಯೋಗ ಯಾವ ತರ ಮಾಡುವುದಂದ್ರೆ, ನೀವು ನೋಡಿ ಈ ಕೀಟದಲ್ಲಿ ಸುಮಾರು 4 ಜೀವನ ಚಕ್ರಗಳಿದ್ದು ಮೊಟ್ಟೆಯನ್ನು ನಾವು ಉಪಯೋಗ ಮಾಡಬಹುದು. ತದನಂತರ 2ನೇ ಜೀವನ ಚಕ್ರ ಅದರ ಮರಿಗಳನ್ನು ಉಪಯೋಗ ಮಾಡಬಹುದು. ಕೋಶಾವಸ್ಥೆಯನ್ನು ಉಪಯೋಗ ಮಾಡಕ್ಕೆ ಆಗಲ್ಲ, ಅಡಲ್ಟ್ ಉಪಯೋಗ ಮಾಡಕ್ಕೆ ಆಗಲ್ಲ. ನಾವು ಮೇನ್ ಉಪಯೋಗ ಮಾಡೋದು 2 ಜೀವನ ಚರಿತ್ರೆ. ಒಂದು ಮೊಟ್ಟೆ ಏನ್ ಮಾಡ್ಬೇಕಂದ್ರೆ, 1 ಎಕರೆಗೆ ಸುಮಾರು 1,000 ರಿಂದ 1,500 ಮೊಟ್ಟೆಗಳನ್ನು ನಾವು ಸಿಂಪಡಿಸಬೇಕು. ಸಿಂಪಡಿಸುವುದು ಹೇಗೆಂದ್ರೆ, ಕೀಟನಾಶಕ ತರ ಅಲ್ಲ, ಮೊಟ್ಟೆಗಳು ಇರುತ್ತಲ್ಲ ಆ ಮೊಟ್ಟೆಗಳನ್ನು ಒಂದು ಪ್ಲಾಸ್ಟಿಕ್ ಡಬ್ಬಿದಲ್ಲಿ ಹಾಕಬೇಕು. ಆ ಮೊಟ್ಟೆಗಳ ಜೊತೆಗೆ ಕಟ್ಟಿಗೆಯ ಒಂದು ಪೌಡರ್ ಇರುತ್ತಲ್ಲ, ಕಾರ್ಪೆಂಟರ್ ಸಲ್ಲಿ ಸಿಗುತ್ತಲ್ಲ, ಆ ಕಟ್ಟಿಗೆ ಪೌಡರ್ ಅನ್ನು ಆ ಪ್ಲಾಸ್ಟಿಕ್ ಡಬ್ಬಿಲಿ ಹಾಕಬೇಕು. ಅದಕ್ಕೆ ಮೇಲೆ ಸಣ್ಣ ರಂಧ್ರಗಳನ್ನು ಮಾಡಬೇಕು. ಆಮೇಲೆ ಏನ್ ಮಾಡ್ಬೇಕಂದ್ರೆ, ನಾವು ಆ ಎಲೆಗಳ ಮೇಲೆ, ಎಲೆಯ ಅಥವಾ ಕ್ರಾಪ್ ತುಟ್ಟ ತುದಿ ಏನಿರುತ್ತಲ್ಲ ಎಲೆಗಳ ಮೇಲೆ, ಈ ತರ ಟ್ಯಾಪ್ ಮಾಡ್ತಾ ಹೋಗ್ಬೇಕು. ಸೊ ಹಾಗೆ ಮಾಡಿದಾಗ ಏನಾಗುತ್ತಂದ್ರೆ, ಕಟ್ಟಿಗೆ ಪೌಡರ್ ಜೊತೆ ಈ ಒಂದು ನಮ್ಮ ಗ್ರೀನ್ ಲೇಸ್ ವಿಂಗಿನ ಮೊಟ್ಟೆಗಳು ಆ ಎಲೆಗಳ ಮೇಲೆ ಬೀಳುತ್ತವೆ. ಬಿದ್ದು ಅಲ್ಲೇ ಒಂದು 4 ದಿವಸದಲ್ಲಿ ಒಡೆದು ಮರಿ ಹುಳಾಗಿ ಹೊರಗಡೆ ಬರುತ್ತವೆ. ಆ ಮರಿ ಹುಳಗಳೇ ಆ ಒಂದು ಬೆಳೆಗಳಲ್ಲಿ ಇರುವಂತ ರಸೇರು ಕೀಟಗಳನ್ನು ಹೋಗಿ ತಿಂದು ಮತ್ತೇನಾಗುತ್ತೆ, ಆ ಲೈಫ್ ಸೈಕಲ್ ಅಲ್ಲೇ ಕಂಟಿನ್ಯೂ ಆಗುತ್ತೆ. ಸೊ ಇದೊಂದು ಏನಂದ್ರೆ ಹತೋಟಿ ಕ್ರಮ ಮಾಡಬಹುದು ನಮ್ಮ ಕೀಟಗಳನ್ನ. ಎರಡನೇ ವಿಧ ಏನಂದ್ರೆ, ಮೊಟ್ಟೆಗಳು ಬಿಟ್ಟರೆ ಸೆಕೆಂಡ್ ನಾವು ಆ ಮರಿಗಳು ಇರುತ್ತಲ್ಲ, 3 ಸ್ಟೇಜ್ಗಳು, ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಯಾವ್ದಾದ್ರೂ ಸ್ಟೇಜ್ ಅನ್ನು ನೀವು ಮತ್ತೆ ಸೇಮ್ ಮೊಟ್ಟೆ ತರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಆ ಡಬ್ಬಲ್ಲಿ ಏನ್ ಮಾಡ್ಬೇಕಂದ್ರೆ, ಈ ನೀವು ಮನೆಯಲ್ಲಿ ನೀವು ಏನಂದ್ರೆ ರೈಸ್ ಇಟ್ಟಿರ್ತಾರ ಡಬ್ಬಿಯಲ್ಲಿ, ಅದರಲ್ಲಿ ಒಂದು ಬಾಲುಗಳ ತರ ಆಗುತ್ತೆ, ಅದನ್ನ ನಾವು ಕಾರ್ಸರ ಸಿಫಲನಿಕ ಅಂತೀವಿ. ಆ ಕಾರ್ಸರ ಸಿಫಲನಿಕ ಮೊಟ್ಟೆಗಳನ್ನು ಆ ಡಬ್ಬಿಯಲ್ಲಿ ಹಾಕಿಟ್ಟಿರ್ಬೇಕು ಆ ಮರಿಗಳ ಜೊತೆ. ಅದೇನಾಗುತ್ತೆ, ಟೆಂಪರರಿ ಆ ಮೊಟ್ಟೆಯನ್ನು ತಿಂದು ಬದುಕ್ತಾ ಇರುತ್ತೆ. ನೀವು ಯಾವಾಗ ಗದ್ದೆಗಳಿಗೆ ಹೋಗ್ಬೇಕಲ್ವಾ, ಯಾವಾಗ ನೀವು ರಿಲೀಸ್ ಮಾಡ್ಬೇಕಲ್ಲ, ಸೊ ಆ ಡಬ್ಬಿಯನ್ನು ತಂದು ಹೋಗಿ ಮೊದಲು ಹೇಳಿದ ತಕ್ಷಣ ಆ ತರನೇ ಏನ್ ಮಾಡ್ಬೇಕಂದ್ರೆ, ಆ ಎಲೆಗಳ ಮೇಲೆ ಹೋಗಿ ಒಂದೊಂದೇ ಮರಿಗಳು ಇರುತ್ತಲ್ಲ ರಿಲೀಸ್ ಮಾಡ್ತಾ ಹೋಗ್ಬೇಕು. ಒಂದು ಸ್ಮಾಲ್ ಕೆಮಲ್ ಬ್ರಷ್ ಇಟ್ಕೋಬೇಕು ನಿಮ್ಮ ಹತ್ರ, ಏನ್ ಮಾಡಬೇಕು, ಆ ಡಬ್ಬಿಯಲ್ಲಿ ಕೆಮಲ್ ಬ್ರಷ್ ಹಾಕೋದು, ಒಂದು ಮರಿಗಳನ್ನ ಒಂದು ಕ್ರಾಪ್ಗೆ ರಿಲೀಸ್ ಮಾಡೋದು. ಸೊ ಈ ತರ ನೀವು ಏನ್ ಮಾಡ್ಬೇಕಂದ್ರೆ, ಪ್ರತಿಯೊಂದು ಗಿಡಕ್ಕೆ ಮಾಡುವುದಲ್ಲ ಇದು. ಎಕ್ಸಾಂಪಲ್, 1 ಎಕರೆ ಅಂದ್ರೆ ಸುಮಾರು 100,000 ಬೆಳೆಗಳು ಇರುತ್ತವೆ, ಚಿಕ್ಕ ಚಿಕ್ಕ ಬೆಳೆಗಳು. ಈಗ ಒಂದು ಮೀಟರ್ಗೆ ಒಂದು ಮರಿಗಳು ರಿಲೀಸ್ ಮಾಡಿದ್ರೆ ಮತ್ತೊಂದು ಮೀಟರ್ ಬಿಟ್ಟು ಮತ್ತೊಂದು ಮರಿಗಳು ರಿಲೀಸ್ ಮಾಡೋದು. ಸೊ ಹೀಗೆ 1,500 ಎಂದು ಹೇಳುದು 2,500 ಮರಿಗಳನ್ನು ನೀವು 1 ಎಕರೆಗೆ ರಿಲೀಸ್ ಮಾಡ್ತಾ ಹೋದ್ರೆ ಡೆಫಿನೆಟ್ಲಿ ಏನಾಗುತ್ತೆ ಅಂದ್ರೆ, 1 ತಿಂಗಳಲ್ಲಿ ಅದೇ ಮರಿಗಳು ಅಡಲ್ಟ್ ಆಗಿ ಬಂದು ಅವು ಮತ್ತೆ ಸಂತಾನೋತ್ಪತ್ತಿ ಹೋಗಿ ಸುಮಾರು 1,500 ರಿಲೀಸ್ ಮಾಡಿರುವಂತ ಮರಿ ಹುಳುಗಳು ಅವು ಸುಮಾರು 25,000 ತಾಯಿ ಹುಳುವಾಗಿ ಬರುತ್ತವೆ. ಅವೇ ಮತ್ತೆ ತತ್ತಿ ಹಾಕುತ್ತಾ ಹೋಗುತ್ತವೆ. ಸೊ ಈ ಒಂದು ಜೀವನ ಚರಿತ್ರೆ ನಿಮ್ಮ ಗದ್ದೆಯಲ್ಲಿ ಕಂಟಿನ್ಯೂ ಆಗ್ತಾ ಇರುತ್ತೆ. ಇದರಿಂದ ನೀವೇನಂದ್ರೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು ಅವಶ್ಯಕತೆಯೇ ಇಲ್ಲ. ಸೊ ಇದು ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಓಕೆ, ಸೊ ಆದ್ದರಿಂದ ನಿಮ್ಮ ಒಂದು ಒಕ್ಕಲುತನ ಅಥವಾ ನಿಮ್ಮ ಒಂದು ಬೇಸಾಯ ರಾಸಾಯನಿಕ ಮುಕ್ತವಾಗಿರುತ್ತದೆ ಮತ್ತು ತುಂಬಾ ಸಮೃದ್ಧವಾದ ಬೆಳೆ ಬರುತ್ತದೆ ಅಂತ ನಾನು ನನ್ನ ನಂಬಿಕೆಯಿಂದ ಹೇಳ್ತಿದ್ದೇನೆ.
1: ಇಷ್ಟು ಉತ್ತಮವಾಗಿ ತಿಳಿಸಿದ್ರಿ. ಅಂಡ್ ನಾನು ಅಲ್ಲೇ ಒಂದು ಪ್ರಶ್ನೆ ಇತ್ತು, ಇದನ್ನ ಒನ್ ಟೈಮ್ ಮಾಡಬೇಕಾ ಅಥವಾ ಸತತವಾಗಿ ಮಾಡಿ? ನೀವೇ ಅಂದ್ರೆ ಇದು ಒಂದು ಸೈಕಲ್ ತರ ಅಂತ.
2: ಸೈಕಲ್ ತರ, ಒಂದೇ ಟೈಮ್ ಮಾಡಿದ್ರೆ ಸಾಕು, ಅದಕ್ಕೆ ನಾವು ಸೆಲ್ಫ್ ಪರ್ಪೆಚುಯೇಷನ್ ಅಂತೀವಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ, ಏನ್ ಜಾಸ್ತಿ ಇಲ್ಲ. ನಿಮ್ಗೇನ್ ಖರ್ಚಾಗೋದು, ನಿಮ್ಗೆ ಜಾಸ್ತಿ ಖರ್ಚೇ ಇಲ್ಲ. 1 ಎಕರೆಗೆ ನೀವು 500 ರಿಂದ 600 ಖರ್ಚು ಮಾಡಿದ್ರೆ ಸಾಕು, ನಿಮ್ಮ 1 ಎಕರೆ ಪೂರಾ ನಿಮ್ಮ ಬೆಳೆ ಮುಗಿಸುವವರೆಗೂ, ಹಾರ್ವೆಸ್ಟ್ ಆಗುವವರೆಗೂ ಇದು ಕಂಟಿನ್ಯೂ ನಡೀತಾ ಇರುತ್ತೆ. ನೀವು ಸ್ಪ್ರೇ ಮಾಡೋದು ಅವಶ್ಯಕತೆಯಿಲ್ಲ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಈ ಕೀಟವು ಜಾಸ್ತಿ ರಸಾಯನ ಕೀಟಕ್ಕೆ ಅತ್ಯುತ್ತಮವಾದ ರಾಮಬಾಣವಾಗಿದೆ. ರಸಾಯನ ಕೀಟಕ್ಕೆ ತುಂಬಾ ಉಪಯೋಗಕಾರಿ. ನಾನಂದೆ ಸಸ್ಯ ಏನೊಂದೆ, ವೈಟ್ ಫ್ಲೈ ಅಂದೆ. ಓಕೆ, ಆನಂತರ ಕೆಲವೊಂದು ಲೆಪ್ಟೋಪ್ಟರ್ ಇನ್ಸೆಕ್ಟ್ ಮೊಟ್ಟೆಗಳನ್ನ ತಿಂದು ಹಾಕುತ್ತದೆ. ಆದ್ದರಿಂದ ರಸಾಯನ ಕೀಟಕ್ಕೆ ಪ್ರೆಸೆಂಟ್ಲಿ ನಾವು ನೋಡಿದ್ರೆ ಮಾರ್ಕೆಟ್ ಅಲ್ಲಿ ರಸಾಯನ ಕೀಟನಾಶಕಗಳು ತುಂಬಾ ಡೇಂಜರಸ್ ನಮ್ಮ ಹೆಲ್ತ್ ಗೆ. ಸೊ ಅಂತ ಒಂದು ಕೀಟನಾಶಕಗಳನ್ನು ಇದು ತೆಗೆದು ಹಾಕಿಬಿಡುತ್ತದೆ. ಅದಕ್ಕೆ ಇದು ಅತ್ಯುತ್ತಮವಾದ ಒಂದು ಪರಭಕ್ಷ ಕೀಟ. ಎಲ್ಲ ರೈತರು ದಯವಿಟ್ಟು ಇದನ್ನು ನಿಮ್ಮ ಒಂದು ಗದ್ದೆಗಳಲ್ಲಿ ಉಪಯೋಗಿಸಿ. ಇದು ನೇಚರ್ ಆಗಿ ನಿಸರ್ಗವಾಗಿ ಇದು ಸಿಗುತ್ತದೆ. ತಮ್ಮ ಅಕ್ಕಪಕ್ಕದ ಗದ್ದೆಗಳ ಪಕ್ಕದಲ್ಲಿ ಕಾಟನ್ ಕ್ರಾಪ್ ಇದ್ದರೆ, ಹತ್ತಿಯ ಬೆಳೆ ಇದ್ದರೆ, ಆ ಹತ್ತಿಯ ಬೆಳೆಯಲ್ಲಿ ಇದು ಪಕ್ಕ ಸಿಕ್ಕೇ ಸಿಗುತ್ತದೆ. ಹಸಿರು ಹುಳ ಇರುತ್ತದೆ, ಸ್ಟಾಕ್ ಎಗ್ ಇರುತ್ತದೆ. ದಯವಿಟ್ಟು ಅದನ್ನು ತಂಬನ್ನಿ, ತಮ್ಮಂದು ನಿಮ್ಮ ಹೊಲದಲ್ಲಿ ಅದನ್ನು ಬಿಟ್ಟು ಬಿಡಿ, ಅದು ತನ್ನಿಂದ ತಾನೇ ರಿಲೀಸ್ ಆಗ್ತಾ ಇರ್ತದೆ, ತನ್ನಿಂದ ತಾನೇ ಬೆಳೀತಾ ಇರುತ್ತದೆ. ಸೊ ಆಟೋಮೆಟಿಕ್ ಆಗಿ ಇದರಿಂದ ನಿಮ್ಮ ಒಂದು ಕೀಟಗಳು ಹತೋಟಿಯಲ್ಲಿರುತ್ತೆ ಅಂತ ನನ್ನ ನಂಬಿಕೆ.
1: ಇವತ್ತಿನ ಈ ವಿಷಯ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಇದರ ಕುರಿತು ತಾವು ವಿವರವಾದ ಮಾಹಿತಿ ಕೊಟ್ಟರೆ. ಈಗ ಈ ಪರಭಕ್ಷಕ ಕೀಟದ ನಿರ್ವಹಣೆ ಕುರಿತು ಆಮೇಲೆ ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸೊ ಪರಭಕ್ಷಕ ಕೀಟದ ನಿರ್ವಹಣೆ ನೋಡಿ, ಇದಕ್ಕೆ ವಾತಾವರಣದಲ್ಲಿ ಒಂದು 20 ಡಿಗ್ರಿ ಸೆಲ್ಸಿಯಸ್ ನಿಂದ ಹಿಡಿದು 38 ಡಿಗ್ರಿ ಸೆಲ್ಸಿಯಸ್ ಈ ತಾಪಮಾನದಲ್ಲಿ ಇದು ತುಂಬಾ ಚೆನ್ನಾಗಿ ಬರುತ್ತದೆ. 45 ಮೇಲೆ ಆದರೂ ಇದು ಚೆನ್ನಾಗಿ ಬರಲ್ಲ. ಆನಂತರ 14 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದರೂ ಇದು ಚೆನ್ನಾಗಿ ಬರೋದಿಲ್ಲ. ಇದರ ಒಂದು ಜೀವನ ಚರಿತ್ರೆ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ 20 ಡಿಗ್ರಿ ಸೆಲ್ಸಿಯಸ್ಗಿಂತ ಹಿಡಿದು ಸುಮಾರು ಒಂದು 38-40 ಬಂದರೂ ಇರ್ಬೋದು, ಪಕ್ಕ ಇದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಬರುತ್ತೆ, ತನ್ನ ಜೀವನ ಚಕ್ರವನ್ನು ಮುಗಿಸುತ್ತೆ. ಆ ತನ್ನ ಜೀವನ ಚಕ್ರದಲ್ಲಿ ಇನ್ನು ಯಾವುದೇ ರಸಾಯನ ಕೀಟಗಳು ಇದ್ದರೆ ಅದನ್ನು ತಿಂದಾಕುತ್ತೆ. ನೀವು ವಿಚಾರ ಮಾಡಿ, ಒಂದು ಮರಿಹುಳ, ಈ ಹಸಿರು ಹುಳದ ಒಂದು ಮರಿಹುಳ ತನ್ನ ಜೀವನ ಚಕ್ರದಲ್ಲಿ ಸುಮಾರು 150 ಹಿಡಿದು 250 ಸಸಿಯನ್ನು ತಿಂದು ಹಾಕುತ್ತೆ. ನೀವು ಲೆಕ್ಕ ಹಾಕಿ, ಒಂದೇ ಒಂದು ಹುಳು ಇಷ್ಟು ತಿಂತೈತಂದ್ರೆ ಸುಮಾರು 1,500 ನಾವು ರಿಲೀಸ್ ಮಾಡಿರ್ತೀವಿ, 30 ಒಂದು 25,000 ಆಗುತ್ತೆ ಒಂದೇ ಎಕರೆದಲ್ಲಿ. ಆ 25,000 x 250, ಇಷ್ಟೊಂದು ಕೀಟಗಳನ್ನ ತಿಂದು ಹಾಕುತ್ತೆ. ನಾವು ಅನ್ಕೋಬಹುದು ಸುಮಾರು ನಾವು ಕೀಟನಾಶಕಗಳನ್ನ ಯೂಸ್ ಮಾಡಿದ್ರೆ ಇಷ್ಟು ಸಾಯಲ್ಲ, ಇಟ್ಟು ಸತ್ತೋಗಲ್ಲ. ಬಟ್ ಈ ಒಂದು ಪರಭಕ್ಷ ಕೀಟ ತುಂಬಾ ಹತೋಟಿ ಕ್ರಮದಲ್ಲಿ ಹೆಲ್ಪ್ ಆಗುತ್ತೆ, ಒಳ್ಳೇದು ಮಾಡುತ್ತೆ. ಅದಕ್ಕೆಲ್ಲ ರೈತ ಮಿತ್ರರೇ ಕೇಳಿ, ದಯವಿಟ್ಟು ಕೇಳಿ, ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟವಾದಂತಹ ರಾಸಾಯನಿಕ ಕೀಟನಾಶಕಗಳನ್ನು ಉಪಯೋಗ ಮಾಡಬೇಡಿ ತಮ್ಮ ಗದ್ದೆಗಳಲ್ಲಿ. ಸೊ ಬಯಾಲಜಿಕಲ್ ಕಂಟ್ರೋಲ್ಗೆ ನೀವು ಶಿಫ್ಟ್ ಆಗಿ ದಿನದಿಂದ ದಿನಕ್ಕೆ ಇದನ್ನು ಯೂಸ್ ಮಾಡೋದ್ರಿಂದ ನಿಮ್ಮ ಆಹಾರ ಶುದ್ಧಿ ಇರುತ್ತದೆ, ನಿಮ್ಮ ಹೊಲ ಶುದ್ಧಿ ಇರುತ್ತದೆ, ನಿಮ್ಮ ಗಾಳಿ ಶುದ್ಧಿ ಇರುತ್ತದೆ. ಅನಂತರ ನೀವು ಬೆಳೆಯುವಂತಹ ಆಹಾರ ಮುಂದೆ ನಿಮ್ಮ ಪೀಳಿಗೆ ಮಕ್ಕಳಿಗೂ ಶುದ್ಧವಾದ ಆಹಾರ ನೀವು ಕೊಡುತ್ತೀರಿ. ಆದ್ದರಿಂದ ಪರಭಕ್ಷ ಕೀಟಗಳನ್ನು ನಿಮ್ಮ ಗದ್ದೆಗಳಲ್ಲಿ ಯೂಸ್ ಮಾಡಿ ಸಮೃದ್ಧವಾದ ಆಹಾರವನ್ನು ಬೆಳೆಯಿರಿ, ಉತ್ತಮ ಆರೋಗ್ಯವನ್ನು ಪಡೆಯಿರಿ ಅಂತಂದು ನನ್ನ ನಂಬಿಕೆ.
1: ಸರ್, ಬಹಳ ಉತ್ತಮವಾಗಿ ತಾವು ತಿಳಿಸಿದ್ರಿ. ಈಗ ಇದರ ಲಾಭಗಳು ಅಂತ ಒಂದು ಪ್ರಶ್ನೆನೇ ಇತ್ತು, ಆ ಲಾಭಗಳನ್ನು ನೀವು ತಿಳಿಸ್ಬಿಟ್ರಿ. ಅಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಂದ್ರೆ, ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಅಥವಾ ಕರೆಂಟ್ ಸಿನಾರಿಯೋನಲ್ಲಿ ಎಷ್ಟು ಈ ಒಂದು ಬಯೋಲಾಜಿಕಲ್ ಮೆಥಡ್ ಅನ್ನು ಅಳವಡಿಸಿಕೊಂಡಿದ್ದಾರೆ, ಅದರ ಬಗ್ಗೆ ಸ್ವಲ್ಪ ತಿಳಿಸಿ.
2: ಸರ್, ನೋಡಿ, ಈಗಿನ ಪ್ರಕಾರ ರೈತರು ದಿನದಿಂದ ದಿನಕ್ಕೆ ಎಚ್ಚೆತ್ತುಕೊಳ್ತಾ ಇದ್ದಾರೆ, ಮೊದಲಿನ ತರ ಇಲ್ಲ. ಯಾಕೆಂದ್ರೆ ಒಂದು ಕ್ರಾಂತಿ ಆಗಿದೆ, ಏನಂದ್ರೆ ಮೊಬೈಲ್ ಕ್ರಾಂತಿ ಅನ್ಕೋಬಹುದು ನಾವು. ಸಹಜವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಎಲ್ಲರೂ ನೋಡ್ತಾರೆ ಏನ್ ಟೆಕ್ನಾಲಜಿ ಬಂದಿದೆ, ಏನಾಗ್ತಾ ಇದೆ ಎಲ್ಲರಿಗೂ. ವಿಸ್ತರಣಾಧಿಕಾರಿ ನಾನು ಅಂದೆ ಈಗ ಮುಂಚೆ, ಬಟ್ ವಿಸ್ತರಣಾಧಿಕಾರಿಗೆ ತೊಗೊಳ್ಳೋದು ಅತ್ಯುತ್ತಮ. ಅದಕ್ಕಿಂತ ಮುಂಚೆವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ತಮ್ಗೆ ಆರಾಮಾಗಿ ಈ ವಿಷಯ ಒಂದು ತಮ್ಮ ಕೈಯಲ್ಲಿ ಸಿಗ್ಬೋದು. ನೀವು ಏನಂದ್ರೆ ಮೊಬೈಲ್ ಟೈಪ್ ಮಾಡಿ ಯೂಟ್ಯೂಬ್ ಅಲ್ಲಿ ಹಸಿರು ಹುಳ ಅಥವಾ ಏನಂದ್ರೆ ಗ್ರೀನ್ ಲೇಸ್ ವಿಂಗ್ ಅಂತ ಟೈಪ್ ಮಾಡಿ, ಗ್ರೀನ್ ಲೇಸ್ ವಿಂಗ್ ಅದ ಉಪಯೋಗಗಳು ಅಂತ ಟೈಪ್ ಮಾಡಿ, ಇದರ ಸವಿಸ್ತಾರವಾದ ಎಲ್ಲ ಒಂದು ವಿಷಯವು ತಮ್ಮ ಕೈಯಲ್ಲಿ ಬಂದ್ಬಿಡುತ್ತದೆ. ಅದನ್ನ ನೀವು ಒಂದ್ ಸಾರಿ ನೋಡಿ, ಎರಡ್ ಸಾರಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದನ್ನ ನೀವು ತಮ್ಮ ಗದ್ದೆಗಳಲ್ಲಿ ಬಳಸಲು ಮುಂದಾಗಿ. ಒಂದು ಪ್ರಶ್ನೆ ಕಾಡ್ತಿರ್ಬೋದು ನಿಮಗೆ, ಇದು ಎಲ್ಲಿ ಸಿಗುತ್ತೆ, ನಮಗೆ ಎಲ್ಲಿಂದ ತರಬೇಕು, ತಾವು ಏನ್ ಮಾಡ್ಬೇಕಂದ್ರೆ. ರೈತರು ದಯವಿಟ್ಟು, ಕೃಷಿ ವಿಶ್ವವಿದ್ಯಾಲಯಗಳು ಇರುತ್ತವೆ ನಮ್ಮ ಕರ್ನಾಟಕದಲ್ಲಿ. ನಾನು ಹೇಳೋ ಪ್ರಕಾರ ಈ ನಮ್ಮ ಒಂದು ಉತ್ತರ ಕರ್ನಾಟಕದಲ್ಲಿ ನೀವು ದಯವಿಟ್ಟು ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಸಬ್ ಕ್ಯಾಂಪಸ್ಗಳಿವೆ, ಬಿಜಾಪುರ ಅಗ್ರಿಕಲ್ಚರ್ ಕಾಲೇಜ್ ಇದೆ, ಅಲ್ಲಿ ಬನ್ನಿ. ನೆಕ್ಸ್ಟ್ ನೀವು ಮತ್ತೆ ಆ ಕಡೆ ಹೋದರೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಇದೆ, ಅಲ್ಲಿ ಕೂಡ ಈ ಕೀಟ ಸಿಗುತ್ತದೆ. ನೆಕ್ಸ್ಟ್ ನೀವು ಮತ್ತೆ GKFT ಕ್ಯಾಂಪಸ್ ಬೆಂಗಳೂರಲ್ಲಿದೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ, ಈ ಕೀಟ ಅಲ್ಲಿ ಕೂಡ ಸಿಗುತ್ತದೆ. ಇದಕ್ಕಾಗಿ ಉಪಯೋಗಕರ ಪರಭಕ್ಷ ಕೀಟಗಳಿಗಾಗಿ ನಮ್ಮ ಸೆಂಟ್ರಲ್ ಅಗ್ರಿಕಲ್ಚರ್ ಏನಿದೆ ಅಂದ್ರೆ, ಭಾರತ ಸರ್ಕಾರ ಬೆಂಗಳೂರಲ್ಲಿ ಒಂದು ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಇದೆ, NBA ಅಂತೀವಿ, ನ್ಯಾಷನಲ್ ಬ್ಯೂರೋ ಆಫ್ ಅಗ್ರಿಕಲ್ಚರಲ್ ಇನ್ಸೆಕ್ಟ್ ರಿಸೋರ್ಸ್ ಅಂತಂದು. ಸೊ ತಾವು ದಯವಿಟ್ಟು ಈ ಒಂದು ಏನಂದ್ರೆ ರಿಸರ್ಚ್ ವಿಂಗ್ ಅನ್ನ ಭೇಟಿ ಮಾಡಿ. ಇದು ಎಲ್ಲಿದೆ ಅಂದ್ರೆ ಹೆಬ್ಬಾಳದಲ್ಲಿದೆ, ಬೆಂಗಳೂರಲ್ಲಿ. ತಾವು ಹೋದ್ರೆ ಇದು ಹಸಿರುಗಳು ಒಂದೇ ಅಲ್ಲ, ಸುಮಾರು ಒಂದು 40-45 ವಿಧವಾದ ವಿವಿಧ ಪರಭಕ್ಷ ಕೀಟಗಳು ಸಿಗುತ್ತವೆ, ಪ್ಯಾರಾಸ್ಯೂಟಾಡ್ ಸಿಗುತ್ತವೆ. ಇವೆಲ್ಲ ಬಗ್ಗೆ ಮಾಹಿತಿ ತಮಗೆ ದಯವಿಟ್ಟು ಸಿಗುತ್ತದೆ. ಹೋಗಿ ಮಾಹಿತಿ ಕೇಳಿ, ಟ್ರೈನಿಂಗ್ ಇದೆ, ತಾವು ಟ್ರೈನಿಂಗ್ ಹೋಗ್ಬೋದು. ಎಲ್ಲಾ ರೀತಿಯಾದಂತ ವಿವಿಧ ವಿಜ್ಞಾನಿಗಳಿದ್ದಾರೆ, ಬೇರೆ ಬೇರೆ ಕೀಟಕ್ಕೆ ಬೇರೆ ಬೇರೆ ವಿಭಾಗಗಳಿದ್ದಾವೆ, ತಾವು ಹೋಗಿ ಭೇಟಿ ನೀಡಿ. ಇಲ್ಲೇ ಬೇಡ ಅಂದ್ರೆ ಮತ್ತೆ ನೀವು ಮಂಡ್ಯ ಕಡೆ ಹೋದ್ರೆ ಮಂಡ್ಯದಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ, ಅಲ್ಲಿ ಭೇಟಿ ಕೊಡಿ. ಈ ತರವಾದ ಯಾವುದೇ ಆದ ಕೃಷಿ ವಿಶ್ವವಿದ್ಯಾಲಯಗಳಿದೆ, ಎಲ್ಲಾ ಕೃಷಿ ವಿಶ್ವವಿದ್ಯಾಲಯದ ಈ ಕೀಟವು ಸಿಗುತ್ತದೆ. ಈ ಕೀಟದ ಜೊತೆ ಬೇರೆ ಬೇರೆ ಕೀಟಗಳು ಕೂಡ ಇವೆ. ಸಮಗ್ರವಾದ ಮಾಹಿತಿ ತುಂಬಾ ಪಕ್ಕ ಸಿಕ್ಕೇ ಸಿಗುತ್ತದೆ. ಆದ ಕಾರಣಕ್ಕ ತಾವು ಏನು ಮಾಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಸಮಗ್ರವಾದ ಒಂದು ಮಾಹಿತಿಯನ್ನು ಪಡೆದುಕೊಂಡು ತಾವು ಮುಂದೆ ಒಂದು ಸಮಗ್ರ ಕೃಷಿ ರೈತರಾಗಿ ಬಾಳಿ ಅಂತಂದು ನಾನು ಆಶಿಸುತ್ತೇನೆ ತಮ್ಮಲ್ಲಿ.
1: ಸರ್, ಈಗ ಕೀಟನಾಶಕ ಕಮ್ಮಿ ಬಳಸಿ, ಕಮ್ಮಿ ಅಲ್ಲ ಕಂಪ್ಲೀಟ್ ಆಗಿ ನಿಲ್ಲಿಸ್ಬಿಡಿ ಅಂತ ತಾವು ಹೇಳ್ತಾ ಇದ್ದೀರಿ. ಅಂತ ಸಂದರ್ಭದಲ್ಲಿ ಪರಭಕ್ಷಕ ಕೀಟದ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ ಕ್ಯಾನ್ ಯು ಟೆಲ್ ಫೈನಾನ್ಷಿಯಲಿ ಯಾವುದು ಉತ್ತಮ, ಅದ್ರ ಬಗ್ಗೆ
2: ನೋಡಿ. ಈಗ ತುಂಬಾ ಅತ್ಯುತ್ತಮವಾದ ಪ್ರಶ್ನೆ ಅಂತ ಕೇಳಿದ್ರೆ ನನಗೆ. ಈಗ ರೈತರು ನೋಡಿ, ಅವ್ರ ಹತ್ರ ದುಡ್ಡು ಇರೋದಲ್ಲ ಪಾಪ, ಆದ್ರೂ ಏನ್ ಮಾಡ್ತಾರೆ, ತಮ್ಮ ಗದ್ದೆಗಳಲ್ಲಿ ಯಾವುದು ರೋಗ ಬರಲಿ ಅಥವಾ ಒಂದು ಕೀಟ ಬರಲಿ ಮೊದಲು ಅವರು ವಿಚಾರಿಸೋದಿಲ್ಲ. ಫಸ್ಟ್ ಹೋಗಿ ಅವ್ರು ಮಾಡೋ ಕೆಲಸ ಏನಂದ್ರೆ, ಈ ಒಂದು ಬೀಜ ಗೊಬ್ಬರ ಅಂಗಡಿಗೆ ಹೋಗಿ ಉದ್ರಿ ಹಚ್ಚಿ ಸುಮಾರು ಒಂದು 2,500 ಒಂದು 5,000-6,000 ಕೀಟನಾಶಕವನ್ನು ಅಲ್ಲಿ ತೆಗೆದುಕೊಂಡು ಬಂದು 1 ಎಕರೆಗೆ ಸ್ಪ್ರೇ ಮಾಡ್ತಾರೆ. ಓಕೆ, ಸೊ 1 ಎಕರೆಯಲ್ಲಿ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಅತಿ ಕಡಿಮೆ ಅಂದ್ರೆ ಒಂದು 3,500 ಅಂತ ಇಟ್ಕೊಳ್ಳಿ. ಬಟ್ ಈಗ ನನ್ನ ಒಂದು ಟಾಪಿಕ್ಗೆ ಬನ್ನಿ, ಪರಭಕ್ಷ ಕೀಟದ ಉಪಯೋಗ. ಅದೇ ಒಂದು ಪರಭಕ್ಷ ಕೀಟ 1 ಎಕರೆಗೆ ನಿಮಗೆ ತಗುಲುವ ವೆಚ್ಚ ಕೇವಲ 500 ರೂಪಾಯಿ ಅಷ್ಟೇ, ಬರೀ 500 ರೂಪಾಯಿ. 500 ರೂಪಾಯಿಲಿ ನೀವು 1 ಎಕರೆಯನ್ನ ಹತೋಟಿ ಕ್ರಮ ಮಾಡಬಹುದು ಕೀಟಗಳನ್ನ. ಅದೇ ನೀವು 3,500 ಅಥವಾ 6,000, ಬಟ್ ಈ 3,500 ಅಥವಾ 6,000 ಬರೀ 1 ಟೈಮ್ಗೆ ಅಷ್ಟೇ ನೀವು ಮಾಡ್ತಾ ಇರೋದು. ಆತರ ನೀವು ಸುಮಾರು 4-5 ಟೈಮ್ ನೀವು ಸ್ಪ್ರೇ ಮಾಡ್ತೀರ ನಿಮ್ಮ ಗದ್ದೆಗಳಲ್ಲಿ. ಸೊ ನಿಮಗೆ ಕೀಟನಾಶಕಗಳಿಂದ ಸುಮಾರು ಒಂದು 18,000-25,000 ಬರುತ್ತೆ 1 ಎಕರೆಗೆ. ಇದು ಎಕ್ಸಾಂಪಲ್ ನೀವು ತಗೊಳ್ಳಿ. ಮೆಣಸಿನಕಾಯಿ ನಿಜವಾಗಿ ಹೇಳಬೇಕಂದ್ರೆ ಮೆಣಸಿನಕಾಯಿಯಲ್ಲಿ ಸುಮಾರು 21 ಸ್ಪ್ರೇಗಳನ್ನು ಮಾಡುತ್ತಾರೆ ರೈತರು. ಎದಕ್ಕೆ? ಮೆಣಸಿನಕಾಯಿಲಿ ಒಂದು ಮುಟ್ಟುರ ರೋಗ ಅಂತ ಬರುತ್ತೆ, ಥ್ರಿಪ್ಸ್ ಅಂತ ಆಗೋದು. 21 ಸ್ಪ್ರೇ ನಾನು ನನ್ನ ಕಣ್ಣಾರೆಯಿಂದ ಕಂಡಿದ್ದೇನೆ. 21 ಸ್ಪ್ರೇಗೆ 1 ಸ್ಪ್ರೇ 3,000 ಆಗುತ್ತೆ. ವಿಚಾರ ಮಾಡಿ ನೀವು ಎಷ್ಟೊಂದು ದುಡ್ಡಿನ ಅಭಾವ ಆಯ್ತು ರೈತರಿಗೆ. ಅದಕ್ಕೆ ಇದನ್ನೆಲ್ಲ ಬಿಡಿ, ಏನ್ ಮಾಡಿ ನೀವು ಜಸ್ಟ್ ಒಂದು 500 ರೂಪಾಯಿ ಖರ್ಚು ಮಾಡಿ. 500 ರೂಪಾಯಿ ಖರ್ಚು ಮಾಡ್ಕೊಂಡು ಬೆಂಗಳೂರಿಗೆ ಹೋಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬನ್ನಿ. ಒಂದು 200 ರೂಪಾಯಿದಲ್ಲಿ ಅವ್ರು ನಿಮ್ಗೆ ಕೊಡ್ತಾರೆ, ಮೊಟ್ಟೆ ಆದ್ರೂ ಕೊಡ್ತಾರೆ ಅಥವಾ ಅದರದ್ದು ಮರಿ ಹುಳ ಆದ್ರೂ ಕೊಡ್ತಾರೆ. ನಿಮ್ಮ ಹೊಲಕ್ಕೆ ತನ್ನಿ, ತಂದು ಮೊದಲನೇ ನಾನು ಹೇಳಿರೋ ಪ್ರಕಾರ ಎಲೆಗಳ ಮೇಲೆ ಅವನ್ನ ಸಿಂಪಡಿಸ್ತಾ ಹೋಗಿ, ಈ ತರ ಟ್ಯಾಪ್ ಮಾಡ್ತಾ ಹೋಗಿ, ಅದು ಎಲೆಗಳ ಮೇಲೆ ಬೀಳುತ್ತೆ. ಆದ್ರೆ ನಿಮ್ಗೆ ಒಂದ್ ಸ್ವಲ್ಪ ಏನಂದ್ರೆ ಪೇಷನ್ಸ್ ಬೇಕು, ಒಂದ್ ಸ್ವಲ್ಪ ತಡೆಯುವ ಒಂದು ಮನೋಭಾವ ಬೇಕು, ತಾಳ್ಮೆ ಭಾವ ಬೇಕು. ಯಾಕಂದ್ರೆ ಬಯಾಲಜಿಕಲ್ ಕಂಟ್ರೋಲ್ ಅನ್ನೋದು, ಪರಭಕ್ಷ ಕೀಟ ಅನ್ನೋದು ಒಂದ್ ದಿವಸದಲ್ಲಿ ಆಗುವಂತ ಒಂದು ಹತೋಟಿ ಕ್ರಮ ಅಲ್ಲ. ಇದಕ್ಕೆ ಲೈಫ್ ಸೈಕಲ್ ಇರುತ್ತೆ, ಈ ಹುಳುವಿಗಾಗಲಿ ಅಥವಾ ಫಂಗಸ್ಗಲ್ಲಿ ಬ್ಯಾಕ್ಟೀರಿಯಾಗಲಿ ವೈರಸ್ಗಲ್ಲಿ ಒಂದು ಪೂರ್ಣ ಜೀವನ ಚರಿತ್ರೆ ಇರುತ್ತೆ. ಆ ಜೀವನ ಚರಿತ್ರೆ ಮುಗಿದೋಯ್ತಂದ್ರೆ ಅವಾಗಿಂದ ನಿಮಗೆ ಪರಿಪೂರ್ಣವಾದ ಒಂದು ಏನಂದ್ರೆ ಹತೋಟಿ ಕ್ರಮ ಶುರು ಆಗುತ್ತೆ. ಅದಕ್ಕೆ ಇಲ್ಲಿ ಬಯಾಲಜಿಕಲ್ ಕಂಟ್ರೋಲ್ ಉಪಯೋಗದಲ್ಲಿ ಒಂದೇ ಒಂದು ನೆಗೆಟಿವ್ ಇರೋದು ಏನಂದ್ರೆ, ನಾವು ಒಂದ್ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಮೊದಲನೇ ಬೆಳೆ ಮೇ ಬಿ ಸ್ವಲ್ಪ ನಿಮಗೆ ಲಾಸ್ ಮಾಡ್ಕೋಬಹುದು ನೀವು, ಬಟ್ 2ನೇ 3ನೇ ಬೆಳೆ ಕಂಟಿನ್ಯೂ ನಿಮಗೆ ಎಂದೂ ಲಾಸ್ ಆಗೋದಿಲ್ಲ, ತುಂಬಾ ನಿಮಗೆ ಒಂದು ಉಪಯೋಗಕಾರಿ. 2ನೇ ಮಾತೇನಂದ್ರೆ ಕೀಟನಾಶಕಗಳನ್ನು ಬಳಸಲೇಬೇಡಿ. ಓಕೆ, ಅದರಿಂದ ತುಂಬಾ ದುಷ್ಪರಿಣಾಮಗಳಿವೆ. ಆಹಾರ ವಿಷಪೂರತೆ ಇರುತ್ತೆ, ತುಂಬಾ ನಿಮ್ಮ ದುಡ್ಡು ಒಂದು ಖರ್ಚಾಗುತ್ತೆ, ಆನಂತರ ನಿಮ್ಮ ಮರಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಲ್ಲಿ ಅಂಗವಿಕಲತೆ ಕಾಡುತ್ತೆ. ಎಕ್ಸಾಂಪಲ್ ನೀವು ಕೇಳಬಹುದು ಕಾಸರಗೋಡ್ ಸಿಂಡ್ರಮು, ಒಂದು ಕ್ಯಾಶ್ಯೂನೆಟ್ಗೆ ಯೂಸ್ ಮಾಡಿರ್ತಾರೆ ಕೆಮಿಕಲ್, ಅದರಿಂದ ತುಂಬಾ ಬೋನ್ ಡಿಫಾರ್ಮೇಷನ್ ಆಯಿತು. ಇದೆಲ್ಲ ಒಂದು ಉದಾಹರಣೆ ಇದೆ ನಮ್ಮ ಕಣ್ಣು ಮುಂದೆ. ಆದರೂ ನಮ್ಮ ರೈತರು ಹೆಚ್ಚುಕೊತಾ ಇಲ್ಲ. ಆದ್ದರಿಂದ ನನ್ನ ದಯವಿಟ್ಟು ಒಂದು ಮನವಿ, ರಾಸಾಯನಿಕ ವಸ್ತುಗಳನ್ನು ಕಡಿಮೆ ಮಾಡಿ, ಪರಭಕ್ಷ ಕೀಟ ಆಗಿರ್ಬೋದು, ಪ್ಯಾರಾಸಿಟೈಡ್ಸ್ ಆಗಿರ್ಬೋದು, ಅಥವಾ ಎಂಟಮೋ ಪ್ಯಾಥೋಜನ್ಸ್ ಅಂತೀವಿ ಫಂಗಸ್ ಎಂದ ಶಿಲೀಂಧ್ರದಿಂದ ಮಾಡಿರೋದು, ಇಂಥವನ್ನೆಲ್ಲ ಉಪಯೋಗ ಮಾಡಿ ಮಾಡಿಕೊಂಡು ಅತ್ಯುತ್ತಮವಾದ ಆಹಾರವನ್ನು ತೆಗೆದುಕೊಳ್ಳಿ ಅಂತ ನಾನು ಒಂದು ಅನಿಸಿಕೆ ತಮ್ಮಲ್ಲಿ ಹಂಚಿಕೊಳ್ತಾ ಇದ್ದೇನೆ. ನಮ್ಮ ರೈತರಿಗೆ ಇದರ ಬಗ್ಗೆ ಅರಿವು ಜಾಸ್ತಿ ಬೇಕು. ಇದರ ಬಗ್ಗೆ ಒಂದು ಅರಿವು ಬೇಕಾದ್ರೆ ನಾನು ಈಗ ಹೇಳಿರೋ ಪ್ರಕಾರ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ಕೊಡಿ. ಸುಮಾರು ಅಟ್ಲೀಸ್ಟ್ 1 ವರ್ಷದಲ್ಲಿ ಒಂದು 3-4 ಸರಿ ಆದರೂ ಹೋಗಿ, ಸುಮಾರು ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ನಡೀತಾ ಇರುತ್ತವೆ. ಆಸುಪಾಸಿನ ರೈತರಿಗೆ ಪಕ್ಕ ಗೊತ್ತಿರುತ್ತೆ ಕೃಷಿ ವಿಷಯದಲ್ಲಿ, ಆಸುಪಾಸು ಇರುವಂತಹ ಹಳ್ಳಿಗಳಲ್ಲಿ, ಬಟ್ ತುಂಬಾ ದೂರ ಇರುವಂತಹ ಒಂದು ಹಳ್ಳಿಗಳಲ್ಲಿ ಈ ವಿಷಯ ಗೊತ್ತಿರಲ್ಲ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಈಗಾದ್ರೂ ಕಷ್ಟಪಟ್ಟು ಹೋಗಿ ಭೇಟಿ ಕೊಡಿ ಕೃಷಿ ವಿಶ್ವವಿದ್ಯಾಲಯಕ್ಕೆ. 1 ಸಾರಿ ಭೇಟಿ ಕೊಟ್ಟರೆ ಸಾಕು, ನೀವು ಪಕ್ಕ ಅದು ಇಂಗ್ಲೀಷ್ಲಿ ಹೇಳ್ತಾರ ಅಡಿಕ್ಟ್ ಅಂತಂದು. ಯಾಕಂದ್ರೆ ಅಲ್ಲಿರುವಂತ ಒಂದು ಸ್ಟಾಫ್ ಆಗಿರ್ಬೋದು, ಸೈಂಟಿಫಿಕ್ ವಿಜ್ಞಾನಿಗಳಾಗಿರ್ಬೋದು ಅಥವಾ ಸಹಾಯಕ ವಿಜ್ಞಾನಿಗಳಾಗಿರ್ಬೋದು, ಅವರು ಮಾಡುವಂತ ಕ್ರಿಯೆಗಳು, ಅಲ್ಲಿ ಇರುವಂತ ಒಂದು ಟೆಕ್ನಾಲಜಿ ಆಗಿರ್ಬೋದು ನೋಡಿ ನೀವು ಪಕ್ಕ ಪ್ರೇರಿತರಾಗುತ್ತೀರಂತಂದು ನನ್ನ ಒಂದು ಮನೋಭಾವ ಇದೆ. ಆದ್ದರಿಂದ ದಯವಿಟ್ಟು ತಮ್ಮಲ್ಲಿ ಕೇಳಿಕೊಳ್ಳೋದು ಮತ್ತೊಮ್ಮೆ ಮುಗದೊಮ್ಮೆ ಕೃಷಿ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಅಲ್ಲಿರುವಂತ ಮಾಹಿತಿಗಳನ್ನು ತೆಗೆದುಕೊಳ್ಳಿ. ಸೊ ಮುಂದಿನ ದಿನಗಳಲ್ಲಿ ಪಕ್ಕ ನೀವೇ ನಿಮಗೆ ಪ್ರೇರಿತವಾಗಿ ನೀವೊಂದು ಇದು ಪರಭಕ್ಷ ಕೀಟಗಳನ್ನು ಸಾಕುವಿಕೆ ಆಗಲಿ ಅಥವಾ ಪರಭಕ್ಷ ಕೀಟಗಳಿಂದ ಆಗಲಿ ಅಥವಾ ಎಂಡೋಮ್ ಪೆಥೋಜೆನ್ಸ್ ಆಗಲಿ, ನೀವು ಕೂಡ ಇದನ್ನು ಒಂದು ಅನುಸರಿಸ್ತಾರಂತಂದು ನಾನು ನಂಬಿರುತ್ತೇನೆ ತಮ್ಮಲ್ಲಿ.
3: ಸರ್, ಇಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಈ ಒಂದು ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ. ಬಹಳ ಮುಖ್ಯವಾಗಿ ಪರಭಕ್ಷಕ ಕೀಟ ಮಣ್ಣಿನ ಫಲವತ್ತತೆಗೆ ಎಷ್ಟು ಲಾಭ ಕೊಡುತ್ತೆ ಅದ್ರ ಬಗ್ಗೆ ಸ್ವಲ್ಪ.
2: ಸರ್, ಇಲ್ಲಿ ಒಂದು ವಿಷಯ ಹೇಳೋದಾದ್ರೆ ಪರಭಕ್ಷ ಕೀಟ ಮತ್ತು ಮಣ್ಣಿನ ಫಲವತ್ತತೆಗೆ ಏನು ಲಿಂಕ್ ಇಲ್ಲ ಇದರಲ್ಲಿ. ಇದ್ರದ್ದು ಒಂದೇ ಕರ್ತವ್ಯ ಏನಂದ್ರೆ ಪರಭಕ್ಷಕ ಕೀಟದ್ದು, ಇದು ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂತ ಒಂದು ಕೀಟಗಳನ್ನು ತಿನ್ನುತ್ತದೆ. ಇಲ್ಲಿ ನಮ್ದು ಏನು ಇದರಲ್ಲಿ ಪ್ರಾಮುಖ್ಯತೆ ಅಂದ್ರೆ, ರೈತರು ಸಿಂಪಡಿಸುವಂತ ರಾಸಾಯನಿಕ ಕೀಟಗಳನ್ನು ಕಡಿಮೆ ಮಾಡೋದು. ನೀವು ಹೇಳಿದ ಪ್ರಕಾರ ಮಣ್ಣಿನ ಫಲವತ್ತತೆ ಇದಕ್ಕೆ ಏನು ಲಿಂಕ್ ಇಲ್ಲ, ಅದ್ರದ್ದೇನೋ ಅದರೊಂದು ಕೊಂಡಿ ಇಲ್ಲ. ಅಲ್ಲೇ ಒಂದೇ ಒಂದು ಇದ್ರದ್ದು ಮುಖ್ಯ ಉದ್ದೇಶ ಪರಭಕ್ಷ ಕೀಟ ಅಂದ್ರೆ, ಬೆಳೆಗಳಿಗೆ ಹಾನಿ ಮಾಡುವಂತ ಕೀಟಗಳನ್ನು ತಿಂದಾಕೋದು, ತನ್ನ ಜೀವನ ಚರಿತ್ರೆಯನ್ನು ಮುಂದುವರಿಸುವುದು. ಸೊ ಇದರಿಂದ ನಾವು ವಿಷಪೂರಿತ ಕೀಟನಾಶಕಗಳನ್ನು ಬಳಸುವುದಿಲ್ಲ, ಅದರಿಂದ ನಮ್ಮ ಆಹಾರವು ಸಮೃದ್ಧಿಯಾಗಿರುತ್ತದೆ, ಅತ್ಯುತ್ತಮ ಆಹಾರವಾಗಿರುತ್ತದೆ. ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಮಾತನಾಡೋದಾದ್ರೆ, ಅದರಲ್ಲಿ ಮತ್ತೆ ಏನಂದ್ರೆ ಕೆಲವೊಂದು ಶಿಲೀಂಧ್ರಗಳಿರುತ್ತವೆ, ಆ ನಂತರ ಕೆಲವೊಂದು ಏನಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅದನ್ನ ಹಾಕೋದು ಇಂಪಾರ್ಟೆಂಟ್. ಎಕ್ಸಾಂಪಲ್ ಸುಡಮೊನಾಸ್ ಇರ್ಬೋದು, ಟ್ರೈಕೋಡರ್ಮಾ ಯುರಿಡಿ ಅಂತ ಇರುತ್ತೆ. ಸೊ ಇದು ಒಂದು ಏನಂದ್ರೆ ಫಂಗಸ್ ಗ್ರೂಪಿಗೆ ಬರುತ್ತೆ ಅದೆಲ್ಲ. ಸೊ ಅದು ಪ್ಲಾಂಟ್ ಪ್ಯಾಥಾಲಜಿ ಅಂತ ನಾವು ಹೇಳ್ತೀವಿ, ಸಸ್ಯ ರೋಗಶಾಸ್ತ್ರ ಒಂದು ವಿಭಾಗ ಇದೆ, ಅವರು ಅದನ್ನು ಉತ್ಪತ್ತಿ ಮಾಡ್ತಾರೆ ಡಿಫ್ರೆಂಟ್ ಆಗಿ. ಮತ್ತೆ ಬೇರೆ ಜೀವಿಗಳು ಅದ್ರ ಬಗ್ಗೆ ಮಣ್ಣಿನ ಫಲವತ್ತತೆ ಬೇಕಾದ್ರೆ ಅಜಿಟೋಬ್ಯಾಕ್ಟರ್ ಅಂತ ಇರುತ್ತೆ, ಅದನ್ನ ನಾವು ಹೆಂಗ್ ಪರಭಕ್ಷ ಕೀಟಗಳನ್ನು ನಾವು ಉತ್ಪತ್ತಿ ಮಾಡ್ತೀವಿ ನಮ್ಮ ಒಂದು ಪ್ರಯೋಗಾಲಯದಲ್ಲಿ, ಇವುಗಳನ್ನು ಕೂಡ ನಾವು ನಮ್ಮ ಪ್ರಯೋಗದಲ್ಲಿ ಉತ್ಪತ್ತಿ ಮಾಡಬಹುದು. ಅದಕ್ಕೆ ಸಪರೇಟ್ ಮೈಕ್ರೋಬಯಾಲಜಿ ಡಿವಿಷನ್ ಇರುತ್ತೆ. ಆ ಮೈಕ್ರೋಬಯಾಲಜಿ ಡಿವಿಷನ್ ಅವರು ಇಂಥ ಒಂದು ಉಪಯೋಗಕಾರಿ ಒಂದು ಸೂಕ್ಷ್ಮಾಣು ಜೀವನ್ನು ಉತ್ಪತ್ತಿ ಮಾಡ್ತಾರೆ, ಅದಕ್ಕೆ ನಾವು ಮಾಸ್ ಮಲ್ಟಿಪ್ಲಿಕೇಶನ್ ಆಫ್ ಬಯೋ ಏಜೆಂಟ್ಸ್ ಅಂತ ಹೇಳ್ತೇವೆ. ಸೊ ಇದು ಕೂಡ ಇಂಥ ವ್ಯವಸ್ಥೆ ಕೂಡ ನಮ್ಮ ಒಂದು ಕೃಷಿ ವಿಶ್ವದಲ್ಲಿ ಇದೆ, ಸಪರೇಟ್ ಡಿವಿಷನ್ಸ್ ಇರುತ್ತೆ. ಎಕ್ಸಾಂಪಲ್ ನೀವು ನೋಡಬಹುದು ನ್ಯೂಮೋರಿಯಾ ರಿಲೇ ಅಂತ ಇರುತ್ತೆ, ಸೊ ಆನಂತರ ಬ್ಯೂವೇರಿಯಾ ಬಶಿಯಾನ ಅಂತ ಇರುತ್ತೆ. ಇದೆಲ್ಲ ಒಂದು ಸೂಕ್ಷ್ಮಜೀವಿ ಕೀಟಗಳನ್ನ ಹತೋಟಿ ಮಣ್ಣಿನ ಒಂದು ಫಲವತ್ತತೆ ಹೆಚ್ಚಾಗಬೇಕಂದ್ರೆ ಬಯೋ ಫರ್ಟಿಲೈಸರ್ಸ್ ಅಂತ ಬರುತ್ತೆ, ಅವು ಜೀವಿಗಳೇ, ಆ ಜೀವಿಗಳನ್ನು ಉತ್ಪತ್ತಿ ಮಾಡೋದು ನಮ್ಮ ಪ್ರಯೋಗಾಲಯದಲ್ಲಿ. ಅದನ್ನು ಮತ್ತೆ ಮಣ್ಣಿಗೆ ಹಾಕೋದು, ನೀವು ನೀರಿನ ಮುಖಾಂತರ ಆದ್ರೂ ಹಾಕ್ರಿ ಅಥವಾ ಪೌಡರ್ ಅನ್ನು ಸಿಂಪಡಿಸಿ ಮಣ್ಣಿನಲ್ಲಿ ತುಂಬಾ ಫಲವತ್ತತೆಯನ್ನು ಹೆಚ್ಚಾಕಲು ಅವು ಸಹಕಾರಿ ಮಾಡುತ್ತದೆ.
3: ಸರ್, ಅಂತ ಸಂದರ್ಭದಲ್ಲಿ ಈಗ ನಾವು ಅಫ್ಕೋರ್ಸ್ ಪರಭಕ್ಷಕ ಕೀಟದ ಬಗ್ಗೆ ಮಾತನಾಡಿದ್ವಿ, ರಾಸಾಯನಿಕಗಳ ಬಳಕೆಯನ್ನ ಹೆಚ್ಚು ಮಾಡಿದರೆ ಮಣ್ಣಿನ ಫಲವತ್ತತೆ ಹಾನಿ ಆಗುತ್ತಾ?
2: ಡೆಫಿನೆಟ್ಲಿ ಸರ್,
3: ಅದ್ರ ಬಗ್ಗೆ.
2: ಹಾ, ಓಕೆ ಸರ್. ಇಲ್ಲಿ ನೋಡೋದಾರೆ ಏನಂದ್ರೆ, ರಾಸಾಯನಿಕ ಗೊಬ್ಬರ ಇರ್ಬೋದು ಅಥವಾ ರಾಸಾಯನಿಕ ಕೀಟನಾಶಕ ಇರ್ಬೋದು, ಏನಂದ್ರೆ ಈಗ ರಾಸಾಯನಿಕ ಗೊಬ್ಬರ ನೀವು ಯೂರಿಯಾ ಅಂತಿರಲ್ಲ, ಯೂರಿಯಾ ಮಣ್ಣಿಗೆ ಹಾಕ್ತಾರ, ಡೆಫಿನೆಟ್ಲಿ 46% ಇದರಲ್ಲಿ ನೈಟ್ರೋಜನ್ ಇರುತ್ತೆ. ಆ ನೈಟ್ರೋಜನ್ ನಮ್ಮ ಬೆಳೆಗಳಿಗೆ ಅತ್ಯವಶ್ಯಕವಾಗಿ ಬೇಕೇ ಬೇಕು. ನೀವು ಒಂದು ಯೂರಿಯಾ ಯಾವಾಗ ಮಣ್ಣಿಗೆ ಹಾಕ್ತಾರಲ್ಲ, ಮಣ್ಣಿನಲ್ಲಿ ಬೆನಿಫಿಷಿಯಲ್ ಮೈಕ್ರೋಫ್ಲೋರಾ ಇರುತ್ತೆ. ಓಕೆ, ಈ ನೈಟ್ರೋ ಇದು ಯೂರಿಯಾ ಇದೆಲ್ಲ ಕೆಮಿಕಲ್ ಇಂದ ಮಾಡಿರೋದು. ಈ ಕೆಮಿಕಲ್ ಮಣ್ಣಲ್ಲಿ ಹೋಗಿ ಕೂತಾಗ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಸತ್ತೋಗ್ಬಿಡುತ್ತೆ. ಅದಕ್ಕೆಲ್ಲ ಆರ್ಗ್ಯಾನಿಕ್ ಮ್ಯಾಟರ್ ಬೇಕು ಬೆನಿಫಿಷಿಯಲ್ ಮೈಕ್ರೋಫ್ಲೋರಾಗೆ. ಅದು ಎಲ್ಲಿರುತ್ತೆ ಅಂದ್ರೆ ಈ ಬೇರುಗಳ ಸುತ್ತಮುತ್ತಲ ಏರಿಯಾದಲ್ಲಿ ಇರುತ್ತೆ, ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಅಂತ ನಾವು. ಸೊ ಈ ಯೂರಿಯಾ ಅದಕ್ಕೆ ಬೇಡವೇ ಬೇಡ, ಯಾಕಂದ್ರೆ ಇದು ಕೃತಕವಾಗಿ ಮಾಡಲ್ಪಟ್ಟಿರುವಂತ ಒಂದು ಗೊಬ್ಬರ, ರಾಸಾಯನಿಕ ಗೊಬ್ಬರ. ಅದಕ್ಕೆ ನೀವು ಇದನ್ನ ಯೂಸ್ ಮಾಡಲೇಬಾರದು. ನೀವು 46% ನಿಮಗೆ ನೈಟ್ರೋಜನ್ ಬೇಕಂದ್ರೆ ನೀವು ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಹೋಗ್ಬೋದು. ನೀವು ತಿಪ್ಪೆ ಗೊಬ್ಬರ ಹಾಕಿ 46% ಸಿಗೋದಲ್ಲ ಡೆಫಿನೆಟ್ಲಿ, ಆದರೆ ಮಣ್ಣಿನ ಒಂದು ಆರ್ಗ್ಯಾನಿಕ್ ಕಾರ್ಬನ್ ಹೆಚ್ಚಿಸುತ್ತೆ, ಇನ್ನಷ್ಟು ಹೆಚ್ಚು ಮೈಕ್ರೋಫ್ಲೋರಾ ಹೆಚ್ಚಾಗುತ್ತೆ ರೈಜೋಸ್ಫಿಯರ್ ಅಲ್ಲಿ. ಆ ಮೈಕ್ರೋಫ್ಲೋರಾನೇ ಸಾಕು ನಮ್ಮ ನಿಸರ್ಗದಲ್ಲಿ ಇರುವಂತ ಒಂದು ನೈಟ್ರೋಜನ್ ಹಿಡಿದುಕೊಂಡು ಆ ಬೇರುಗಳಲ್ಲಿ ಕಳ್ಸಕ್ಕೆ. ಸೊ ಅದಕ್ಕೆ ಯೂರಿಯಾ ಹಾಕ್ಬೇಕು, DAP ಹಾಕ್ಬೇಕು, ಬೇಡವೇ ಬೇಡ. ಮೈಕ್ರೋಫ್ಲೋರಾ ಹೆಚ್ಚಿಗೆ ಮಾಡಿದ್ರೆ ಸಾಕು. ಹೆಚ್ಚಿಗೆ ಮಾಡಬೇಕಂದ್ರೆ ನಾವೇನ್ ಮಾಡಬೇಕು, ನಮ್ಮ ಮಣ್ಣಿಗೆ ಆರ್ಗ್ಯಾನಿಕ್ ಮ್ಯಾನ್ಯೂರ್ಸ್ ಅನ್ನ ಹಾಕ್ಬೇಕು. ತಿಪ್ಪೆ ಗೊಬ್ಬರ ಹಾಕಿ, ಹೊಳೆ ಗೊಬ್ಬರ ಹಾಕಿ, ಆನಂತರ ರೇಷ್ಮೆ ಹುಳದ ಗೊಬ್ಬರ ಹಾಕಿ, ಓಕೆ, ಇಂಥವೆಲ್ಲ ಒಂದು ಗೊಬ್ಬರ ಹಾಕಿದ್ರೆ, ಎರೆ ಗೊಬ್ಬರ ಹಾಕಿ, ಎರೆ ಜಲ ಹಾಕಿ, ಪಂಚಗವ್ಯ ಹಾಕಿ, ಇದೆಲ್ಲ ನಮ್ಮ ಒಂದು ಸುತ್ತಮುತ್ತಲಿರುವಂತ ನೈಸರ್ಗಿಕವಾಗಿ ಸಿಗುವಂತ ಒಂದು ಏನಂದ್ರೆ ಮಣ್ಣಲ್ಲಿ ಹಾಕುವಂತ ಒಂದು ವಸ್ತುಗಳು, ಇವನ್ನ ಹಾಕಿ ಮಣ್ಣಲ್ಲಿರುವಂತ ಬೆನಿಫಿಷಿಯಲ್ ಮೈಕ್ರೋಫ್ಲೋರ್ ಹೆಚ್ಚಾಗಿ ಅವುಗಳೇ ಸಾರಜನಕವನ್ನು ನೈಟ್ರೋಜನ್ ಅನ್ನ ಹಿಡಿದುಕೊಂಡು ಬೇರೆಗೆ ಕಳಿಸಿ ಡೆಫಿನೆಟ್ಲಿ ಸಸ್ಯಗಳಿಗೆ ಎಷ್ಟು ನೈಟ್ರೋಜನ್ ಬೇಕು ಅದನ್ನೆಲ್ಲ ಕೊಡುತ್ತವೆ, ಅಷ್ಟೇ ಸಾಕು. ಸೊ ಅದಕ್ಕೆ ಯೂರಿಯಾ DAP ಫರ್ಟಿಲೈಸರ್ ಹಾಕೋದೇ ಬೇಡ ನನ್ನ ಪ್ರಕಾರ, ಸಾಕಷ್ಟೇ ಮಣ್ಣಿನ ಫಲವತ್ತತೆ ತಾನಾಗಿ ತಾನೇ ಹೆಚ್ಚಾಗ್ತಾ ಹೋಗುತ್ತದೆ.
3: ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವದ ಕುರಿತು ಹೇಳಿದ್ರಿ, ಮಣ್ಣಿನ ಫಲವತ್ತತೆ ಎಲ್ಲ ತಿಳಿಸಿದ್ರಿ. ಈಗ ಬಹಳ ಮುಖ್ಯವಾಗಿ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಾದ ಬಗ್ಗೆ ಸ್ವಲ್ಪ.
2: ತುಂಬಾ ಅತ್ಯುತ್ತಮ ಒಂದು ವಿಷಯ ನೋಡಿ, ಇದು KLE ಸೊಸೈಟಿಯಲ್ಲಿ ಬರುವಂತ ಒಂದು ಉದಯೋನ್ಮುಖ ಕೃಷಿ ಮಹಾವಿದ್ಯಾಲಯ, KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್. ಇದು ಮುಖ್ಯ ಒಂದು ಸಬ್ ಕ್ಯಾಂಪಸ್ ಇರೋದು ತೆನಿಕೋಳದಲ್ಲಿ. ಎಲ್ಲಿ ಬರುತ್ತಂದ್ರೆ ಇದು ಯರಗಟ್ಟಿ ಮತ್ತು ಬೆಳಗಾವಿ ಬರುವಂತ ಒಂದು ರೋಡ್ ಅಲ್ಲಿ ಬರುತ್ತೆ, ಆ ಸ್ಟೇಟ್ ಹೈವೇ ಅನ್ಕೋಬಹುದು ನಾವು. ತೆನಿಕೋಳ ಒಂದು ಚಿಕ್ಕ ಹಳ್ಳಿ, ಆ ಚಿಕ್ಕ ಹಳ್ಳಿಗೆ ಹತ್ತಿಕೊಂಡು ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯ ಇದೆ. ಆ ಬೈಲುವಂಗಲ ತಾಲೂಕಲ್ಲಿ ಬರೋದು, ಬೈಲುವಂಗಲದಿಂದ ಒಂದು 12 kilometers ಅಷ್ಟೇ ಆಗೋದು. ಮುಖ್ಯವಾಗಿ ಈ ಕಾಲೇಜ್ ಬರೋದು ಯರಗಟ್ಟಿ ಮತ್ತು ಬೆಳಗಾವಿ ರೋಡ್ನ ಮುಖ್ಯ ರಸ್ತೆಯಲ್ಲೇ ಇರೋದು. ಇದು ಶುರುವಾಗಿ ಇದು ಪ್ರಾರಂಭವಾಗಿ ಒಂದು 8 ತಿಂಗಳಾಯ್ತು. ಈಗ ಸದ್ಯದ ಮಟ್ಟಿಗೆ ಮೊದಲನೇ ವರ್ಷದ BSc ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. 1 SEM ಮುಗಿದೋಯ್ತು, 2nd SEM ಅಲ್ಲಿ ಇರೋದು. ಈಗ ಮತ್ತೆ ಸೆಪ್ಟೆಂಬರ್ಗೆ ಹೊಸ ಬ್ಯಾಚ್ ಬರುತ್ತೆ, 2nd ಇಯರ್ಸ್ ಬರ್ತಾ ಇದ್ದಾರೆ. ಸೊ ಈಗ 7ನೇ ವರ್ಷ ಶುರು ಅಂತ ನಾವು ಅನ್ಕೊಂತ ಇದ್ದೀವಿ. ಈ ನಮ್ಮ ಒಂದು ಕೃಷಿ ಮಹಾವಿದ್ಯಾಲಯದಲ್ಲಿ ಸುಮಾರು ಒಂದು 11 ಡಿಪಾರ್ಟ್ಮೆಂಟ್ಗಳಿವೆ. ಆ 11 ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲವೊಂದು ಹೇಳ್ತೇನೆ. ಎಂಟಮೊಲಜಿ ಇದೆ, ಪ್ಯಾಥಾಲಜಿ ಇದೆ, ಮೈಕ್ರೋಬಯಾಲಜಿ ಇದೆ, ಜೆನೆಟಿಕ್ಸ್ ಇದೆ, ಎಕನಾಮಿಕ್ಸ್ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅನಂತರ ಅಗ್ರೋನಮಿ ಅಂತಿದೆ, ಸಾಯಿಲ್ ಸೈನ್ಸ್ ಇದೆ. ಸೊ ನಮ್ಮ ರೈತರಿಗೆ ಏನೇನು ಬೇಕು ಮೂಲಭೂತವಾಗಿ ಅವರ ಬೆಳೆಗಳಿಗೆ ಸಹಾಯವಾಗುವಂಥದ್ದು ಅಂತ ಎಲ್ಲ ಒಂದು ಸಿಬ್ಬಂದಿ ವರ್ಗ ನಮ್ಮಲ್ಲಿದೆ. ಸುತ್ತಮುತ್ತಲಿನ ರೈತರೇ ತಾವು ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ಬರಬಹುದು, ವಿಸಿಟ್ ಮಾಡಿ ದಯವಿಟ್ಟು. ನಮ್ಮ ಮಹಾವಿದ್ಯಾಲಯದಲ್ಲಿ ನಾವು ಮಣ್ಣಿನ ಒಂದು ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೇವೆ, ಮತ್ತು ನಾವು ಟೆಸ್ಟು ಮಾಡ್ತೇವೆ. ಡೆಫಿನೆಟ್ಲಿ ನಾವು ಅಂಥ ಒಂದು ಇನ್ಸ್ಟ್ರೂಮೆಂಟು ಸಾಮಗ್ರಿಗಳನ್ನು ನಾವು ತರಿಸ್ಕೊಂಡಿದ್ದೇವೆ. ಆದ್ದರಿಂದ ತಾವು ಬನ್ನಿ, ನಮ್ಮ ಒಂದು ಮಹಾವಿದ್ಯಾಲಯಕ್ಕೆ ವಿಸಿಟ್ ಕೊಡಿ, ತಮಗೇನು ಸಹಾಯ ಬೇಕು ನಾವು ಕೊಡಲು ಸದಾ ಸಿದ್ಧವಾಗಿರುತ್ತವೆ. ನಮ್ಮ ಒಂದು ಉಪಾಯವನ್ನು ತಾವು ತೆಗೆದುಕೊಳ್ಳ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂತಾ ಇದ್ದೇನೆ.
3: ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಡಾಕ್ಟರ್ ಸರ್ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ?
2: ಕೇಳುಗರೇ, ರೈತ ಬಾಂಧವರೇ, ದಯವಿಟ್ಟು ಕೇಳಿ. ಇವತ್ತಿನ ದಿನಗಳಲ್ಲಿ ಅದು ಹೆಂಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ರೋಗಗ್ರಸ್ತರಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣನೇ ನಾವು. ಯಾಕಂದ್ರೆ ನಾವು ಮಾಡುವಂತ ಒಂದು ಕೃಷಿ ಪದ್ಧತಿ ಇರ್ಬೋದು, ನಾವು ತಿನ್ನುವಂತ ಒಂದು ಆಹಾರ ಇರ್ಬೋದು, ಇದಕ್ಕೆಲ್ಲ ಮುಖ್ಯ ಕಾರಣ. ಈಗ ನೋಡಿ ಸದ್ಯದ ಮಟ್ಟಿಗೆ ಎಲ್ಲಿನೂ ಎಫೆಕ್ಟ್ ಇದೆ, ಅದಕ್ಕೂ ನಾವು ಕೂಡ ಕಾರಣ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆದ್ದರಿಂದ ನಾವು ಮಾನವ ಕುಲದವರು ಎಷ್ಟರ ಮಟ್ಟಿಗೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಪರಿಸರವನ್ನು ಹಾಳು ಮಾಡಬೇಡಿ. ಯಾವ ತರ ಅಂದ್ರೆ ಸಿಕ್ಕಾಪಟ್ಟೆ ರಾಸಾಯನಿಕ ವಸ್ತುಗಳನ್ನು ಯೂಸ್ ಮಾಡೋದು, ಉಪಯೋಗಿಸೋದು, ರಾಸಾಯನಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕೋದು, ಇದನ್ನೆಲ್ಲ ಬಿಟ್ಟು ಬಿಡಿ. ಬಿಟ್ಟು ಸವಿಸ್ತಾರವಾದ ಸಮಗ್ರ ಕೃಷಿಗೆ ತಾವು ಮರಳಿ. ಈಗ ಬೆಲ್ಲದ ಚಾ ಬಂದಿದೆ, ನಾವು ಚಿಕ್ಕವರದ್ದಾಗಿತ್ತು, ಸೊ ತಾವು ಮರಳಿ ಅಂತ ತಮ್ಮಲ್ಲಿ ಮನವರಿಕೆ ಮಾಡ್ಕೋತೇನೆ. ಈಗ ನೋಡಿ ಎಲ್ಲಿನ ಎಫೆಕ್ಟ್ ತುಂಬಾ ನೀರಿನ ಪ್ರಭಾವ ಕಡಿಮೆ. ಯಾವ ರೈತನು ಆರ್ಗ್ಯಾನಿಕ್ ಕೃಷಿ ಮಾಡ್ತಾ ಇದ್ದಾರೆ ಅವರ ಬೆಳೆಗಳು ಎಂದೂ ಫೇಲ್ ಆಗಲ್ಲ ಇಂಥ ಒಂದು ಸಂದರ್ಭದಲ್ಲಿ. ಅದೇ ಯಾವ ರೈತರು ರಾಸಾಯನಿಕ ರೈತರು ಮಾಡ್ತಾ ಇದ್ದಾರೆ ಅವರಿಗೆ 15 ದಿವಸ ಮಳೆ ಆಗದಿದ್ರೆ ಎಲ್ಲ ಒಣಗಿ ಹೋಗ್ಬಿಡುತ್ತೆ. ಇದೇ ಮೇನ್ ಒಂದು ವ್ಯತ್ಯಾಸ ಇರೋದು ಆರ್ಗ್ಯಾನಿಕ್ ಫಾರ್ಮರ್ಗೂ ಮತ್ತು ಏನಂದ್ರೆ ನಾನ್ ಆರ್ಗ್ಯಾನಿಕ್ ಫಾರ್ಮರ್ಗೂ. ಅದಕ್ಕೆ ಏನ್ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ರೂಢಿಸಿಕೊಳ್ಳಿ. ಆದಷ್ಟು ಸಾಧ್ಯವಾದಷ್ಟು ನಮ್ಮ ನಿಸರ್ಗದಲ್ಲಿರುವಂತಹ ಒಂದು ತ್ಯಾಜ್ಯ ವಸ್ತುಗಳನ್ನು ನಿಮ್ಮ ಭೂಮಿಗೆ ಹಾಕಿ ಅತ್ಯುತ್ತಮವಾದ ಫಸಲನ್ನು ತೆಗೆದುಕೊಳ್ಳಿ, ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಆಶಿಸುತ್ತೇನೆ. ಧನ್ಯವಾದಗಳು. ತುಂಬಾ
3: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ.
2: ಧನ್ಯವಾದ ಸರ್, ತಾವು ಒಂದು ಇಂಥ ಒಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ತುಂಬಾ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
3: ಸ್ನೇಹಿತರೆ, ಇದಾಗಿತ್ತು ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಭಕ್ಷಕ ಕೀಟದ ಮಹತ್ವ, ಕೃಷಿಯಲ್ಲಿ ಪರಭಕ್ಷಕ ಕೀಟದ ಮಹತ್ವ ಕುರಿತು ವಿವರವಾದ ಮಾಹಿತಿ ಕೊಟ್ಟ KLE ಕಾಲೇಜ್ ಆಫ್ ಅಗ್ರಿಕಲ್ಚರಲ್ ಸೈನ್ಸಸ್ ಬೈಲಾಂಗ್ಲಿನ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಎಂಟಮಾಲಜಿ ಡಾಕ್ಟರ್ ನಿಂಗರಾಜ್ ಬೆಳಗಲ್ ಅವರು. ಅವರೊಂದಿಗೆ ಸ್ನೇಹಿತರೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಂಚ್ಯಾ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಚ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.